ಆಕಾಶವಾಣಿ ಮಂಗಳೂರು. ಇಂದು ಗುರುವಾರ, ರಾಷ್ಟ್ರೀಯ ಶಕವರ್ಷ 1948, ಜ್ಯೇಷ್ಠ ಮಾಸದ 7ನೇ ದಿನ, ಎಂದರೆ 2026ನೇ ಇಸವಿ ಮೇ ತಿಂಗಳ 28ನೆಯ ತಾರೀಕು. ಸಮಯ 5:58:40. ತರಂಗಾಂತರ ಮೀಡಿಯಂ ವೇವ್ನ 275.5 meters, 1089 kHz, FM ಕಂಪನಾಂಕ 100.3 MHz ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆ ಸುಪ್ರಭಾತ ಹಾಗೂ ನಮಸ್ಕಾರ. ಬೆಳಗಿನ ಈ ಪ್ರಸಾರಕ್ಕೆ ಸಾವಿತ್ರಿ ಕೋರುವ ನಲ್ಮೆಯ ಸ್ವಾಗತ.

0: ವಂದನ ಕಾರ್ಯಕ್ರಮದಲ್ಲಿ ಇದುವರೆಗೆ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 6:30 ಇದೀಗ ಕೇಳಿ ಚಿಂತನ ಪೃಥ್ವಿರಾಜ್ ಕವತ್ತಾರು ಅವರಿಂದ.
1: ನಮಗೆಲ್ಲ ಗೊತ್ತಿರುವಂತೆ ಈಗ ಲಭ್ಯವಿರುವ ಮಹಾಭಾರತದ ಆವೃತ್ತಿಯನ್ನು ಸಂಪಾದನೆ ಮಾಡಿಕೊಟ್ಟವರು ವಿದ್ವಾಂಸರಾದ ವಿಷ್ಣು ಸೀತಾರಾಮ್ ಸುಕ್ತಂಕರ್ ಎಂಬವರು. ಭಾರತದಾದ್ಯಂತ ಲಭ್ಯವಿರುವ 100+ ಮಹಾಭಾರತ ಪ್ರತಿಗಳ ಮೇಲೆ ಸುಮಾರು 25 ಕಾಲ ಕೆಲಸ ಮಾಡಿ ಪೂನಾದ ಭಂಡಾರ್ಕಾರ್ ಓರಿಯೆಂಟಲ್ ಇನ್ಸ್ಟಿಟ್ಯೂಟ್ನ ಮೂಲಕ ಮಹಾಕಾವ್ಯದ ಈ ನಿರ್ಣಾಯಕ ಆವೃತ್ತಿಯನ್ನು ಹೊರತಂದರು. ಬಹುತೇಕ ಅದೇ ಮಹಾಭಾರತದ ಮೂಲ ಪ್ರತಿಯಾಗಿ ಇಂದಿಗೂ ಪ್ರಚಲಿತದಲ್ಲಿದೆ. ನಮ್ಮ ನಡುವೆ ಇರುವ ಮಹಾನ್ ಚಿಂತಕ ಪ್ರೊಫೆಸರ್ ಕೆ ಪಿ ರಾವ್ ಅವರು ಈ ಮಹಾಭಾರತದ ಕ್ರಿಟಿಕಲ್ ಎಡಿಷನ್ಗೆ ಸಂಬಂಧಿಸಿದ ಒಂದು ಸಂಗತಿಯನ್ನು ಹಿಂದೊಮ್ಮೆ ಹೀಗೆ ಹೇಳಿಕೊಂಡಿದ್ದರು. ಮಹಾಭಾರತದ ಕ್ರಿಟಿಕಲ್ ಎಡಿಷನ್ ಸಿದ್ಧವಾದ ಮೇಲೆ ಯಾರೋ ವಿಷ್ಣು ಸುಕ್ತಂಕರ್ ಅವರಲ್ಲಿ ಕೇಳಿದರಂತೆ, ಈಗ ಒಂದು ವೇಳೆ ಮಹಾಭಾರತದ ಗುಪ್ತರ ಕಾಲದ ನಿಜವಾದ ಪ್ರತಿಯೇ ಸಿಕ್ಕಿದರೆ, ಮೂಲ ಪ್ರತಿಯೇ ಸಿಕ್ಕಿದರೆ ನಿಮ್ಮ ಪ್ರತಿಕ್ರಿಯೆ ಏನು? ಆಗ ಸುಕ್ತಂಕರ್ ಅವರು ನೀಡಿದ ಉತ್ತರ ಬಹಳ ಕುತೂಹಲಕಾರಿಯಾಗಿತ್ತು. ಗುಪ್ತರ ಕಾಲದ ಆ ಪ್ರತಿ, ನಾನು ಈಗ ಎಡಿಟ್ ಮಾಡಿದ ಪ್ರತಿ ಹೇಗಿದೆಯೋ ಯಥಾವತ್ ಹಾಗೆಯೇ ಇರುತ್ತದೆ ಎಂದರಂತೆ. ಕೆಲವೊಮ್ಮೆ ನಾವು ಕಲ್ಪಿಸಿದ ಸಂಗತಿಗಳೇ ಜಗತ್ತಿನ ಬೇರೆ ಕಡೆ ಇರುವುದನ್ನು ಗಮನಿಸಿ ಬೆರಗುಗೊಳ್ಳುತ್ತೇವೆ. ಭಾರತದಾದ್ಯಂತ ಕಲೆಗಳ ಮುದ್ರೆಗಳಲ್ಲಿ, ಸಂಜ್ಞೆಗಳಲ್ಲಿ ಒಂದು ಬಗೆಯ ಸಾಮ್ಯ ಇರಬಹುದು. ಹಾಗೆಂದು ಕಲೆಗಾರರೆಲ್ಲ ಒಂದು ಸಾಮಾನ್ಯ ಪುಸ್ತಕ ಓದಿಯೇ ಕಲೆಯನ್ನು ಒಲಿಸಿಕೊಂಡವರಲ್ಲ. ಆ ಸಾಮ್ಯ ಒಂದು ಭೌಗೋಳಿಕ ಸಾಂಸ್ಕೃತಿಕ ಪರಿಸರದಲ್ಲಿ ಹುಟ್ಟಿಕೊಂಡಿರುವಂತಹದ್ದು. ಸುಮ್ಮನೆ ಹೀಗೊಂದು ರೀತಿಯಲ್ಲಿ ಕಲ್ಪಿಸಿಕೊಳ್ಳೋಣ. ಜ್ಞಾನವೆಂಬುದು ವ್ಯಕ್ತಿಗತವಾಗಿ ಇರುವುದಲ್ಲ, ಅದು ಅಮೂರ್ತವಾಗಿರುತ್ತದೆ, ಪರಿಸರದಲ್ಲಿರುತ್ತದೆ, ಚಲನಶೀಲವಾಗಿರುತ್ತದೆ, ಗಾಳಿಯಂತೆ ನಮ್ಮ ಸುತ್ತ ಸುತ್ತುತ್ತ ಇರುತ್ತದೆ. ಪಾತ್ರ ಸಿಕ್ಕಿದಾಗ ಅವರನ್ನದು ಆಯ್ದುಕೊಳ್ಳುತ್ತದೆ, ಅವರೊಳಗೆ ಇಳಿದು ಮೈದಳೆಯುತ್ತದೆ. ಸಂಶೋಧನೆ ಎಂಬ ಪದವಿದೆ. ರಿಸರ್ಚ್ ಎಂಬುದು ಇದಕ್ಕೆ ಸಂವಾದಿಯಾದ ಆಂಗ್ಲ ಪದ. ಹುಡುಕುವುದು ಎಂಬುದು ಇದರ ಸರಳ ಅರ್ಥ. ಹುಡುಕುವುದು ಏನನ್ನು? ಅಲ್ಲಿರುವುದನ್ನೇ ಹುಡುಕಬೇಕಲ್ಲವೇ? ಇಲ್ಲದಿದ್ದರೆ ಹುಡುಕುವುದು ಏನನ್ನು? ಸೂಜಿಯನ್ನು ಅಂಗಳದಲ್ಲಿ ಕಳೆದುಕೊಂಡರೆ ಮನೆಯೊಳಗೆ ಹುಡುಕಲು ಸಾಧ್ಯವಿಲ್ಲ. ಅಂಗಳದಲ್ಲಿ ಸೂಜಿ ಇರುವುದರಿಂದ ಮತ್ತು ಅದು ನಮ್ಮ ಕಣ್ಣಿಗೆ ಕಾಣದಿರುವುದರಿಂದ ನಾವು ಅದನ್ನು ಹುಡುಕಬೇಕಾಗಿದೆ. ಇರುವುದನ್ನು ಅಥವಾ ಮೊದಲೇ ಅಲ್ಲಿರುವುದನ್ನು ಮರೆಯಿಂದ ಹೊರತಂದು ಹೊಳೆಯಿಸುವುದೇ ಜ್ಞಾನ. ಅಲ್ಲಿ ಇಲ್ಲದೇ ಇದ್ದರೆ ಅದು ಹೊಳೆಯಲು ಸಾಧ್ಯವಿರುತ್ತಿರಲಿಲ್ಲ. ಒಂದು ಝೆನ್ ಕಥೆಯನ್ನು ನೋಡೋಣ. ಒಬ್ಬಾಕೆ ಪುಟ್ಟ ಹುಡುಗಿ ಹೂವಿನ ಬಗ್ಗೆ ಒಂದು ಪದ್ಯ ಬರೆದು ವಿದ್ವಾಂಸನೊಬ್ಬನಿಗೆ ತೋರಿಸಿದಳಂತೆ. ವಿದ್ವಾಂಸ ಅದರ ಮೇಲೊಮ್ಮೆ ಕಣ್ಣಾಡಿಸಿದ. ಪುಟ್ಟ ಹುಡುಗಿ ಬರೆದ ಪದ್ಯವಲ್ಲವೇ, ಅವನ ಮಟ್ಟಕ್ಕದು ಬಹಳ ಕ್ಷುಲ್ಲಕ ಅನಿಸಿತು. ಇದೊಂದು ನಿಸ್ಸಾರ ಕವಿತೆ ಎಂದು ಹೇಳಿ ಅವನು ಆ ಕಾಗದದ ತುಂಡನ್ನು ಕಣಿವೆಯ ಕೆಳಗೆ ಎಸೆದ. ಆ ಅನಿರೀಕ್ಷಿತ ಬೆಳವಣಿಗೆಯಿಂದ ಪುಟ್ಟ ಹುಡುಗಿಗೆ ಆಘಾತವಾಯಿತು. ಅವಳು ಅಳಲಾರಂಭಿಸಿದಳು. ಎಸೆದ ಕಾಗದ ಮಾತ್ರ ಗಾಳಿಯಲ್ಲಿ ತೇಲುತ್ತಾ ತೇಲುತ್ತಾ ಇನ್ನೇನು ಆಳದ ನೆಲವನ್ನು ಮುಟ್ಟುವುದನ್ನು ಹುಡುಗಿ ಆತಂಕದಿಂದ ನೋಡುತ್ತಿದ್ದಳು. ಅಷ್ಟರಲ್ಲಿ ಅಕ್ಷರಗಳು ಕಾಗದದಿಂದ ಕಳಚಿಕೊಂಡು ಅಲ್ಲಿರುವ ಗಿಡದ ಮೇಲೆ ಹೂವುಗಳಾಗಿ ಕುಳಿತುಕೊಳ್ಳುವುದನ್ನು ಆಕೆ ನೋಡಿದಳು. ಪುಟ್ಟ ಹುಡುಕಿಯ ಪದ್ಯದ ಅಕ್ಷರಗಳನ್ನು ಪ್ರಕೃತಿ ಸ್ವೀಕರಿಸಿದ ಪರಿಯಿದು. ವಿದ್ವಾಂಸನ ಅಹಂಭಾವ ಮತ್ತು ಪುಟ್ಟ ಹುಡುಗಿಯ ಮುಗ್ಧತೆ ಇವೆರಡನ್ನು ನಿರೂಪಿಸುವ ಕತೆ ಎಂದು ಇದನ್ನು ಹೇಳಬಹುದಾದರೂ ಇದನ್ನು ಬೇರೊಂದೇ ಬಗೆಯಲ್ಲಿ ಅರ್ಥೈಸಿಕೊಳ್ಳುವ ಸಾಧ್ಯತೆ ಇದೆ. ಹೂವಿನ ಕುರಿತ ಪದ್ಯ ಬರೆಯುವ ಅಕ್ಷರಗಳು ಪ್ರಕೃತಿಯಿಂದಲೇ ಬಂದಂಥವು, ಮತ್ತೆ ಪ್ರಕೃತಿಗೇ ಹೋದವು ಎಂದು ಅರ್ಥವಿಸಿಕೊಳ್ಳುವುದರಲ್ಲಿ ಸೋಜಿಗವಿದೆ. ಸಮಾಜದಲ್ಲಿ ಕೆಲವರು ಅಪ್ರತಿಮ ಜ್ಞಾನಿಗಳಾಗಿರುತ್ತಾರೆ, ಕೆಲವರು ಅನುಪಮ ಸಾಧನೆ ಮಾಡುತ್ತಾರೆ, ಇನ್ನು ಕೆಲವರು ಅಸಾಧಾರಣ ಪ್ರತಿಭಾವಂತರಾಗಿರುತ್ತಾರೆ. ಇವರು ಒಂದೇ ಜನ್ಮದಲ್ಲಿ ಇಂಥ ಜ್ಞಾನವನ್ನು ಹೇಗೆ ಅರಗಿಸಿಕೊಂಡರು, ಇಷ್ಟು ಸಣ್ಣ ಪ್ರಾಯದಲ್ಲಿ ಇಂಥ ಸಾಧನೆಯನ್ನು ಹೇಗೆ ಮೆರೆದರು ಎಂದು ಬೆರಗು ಪಡುತ್ತೇವೆ.
0: ಇದುವರೆಗೆ ಪೃಥ್ವಿರಾಜ್ ಕವತ್ತಾರು ಅವರಿಂದ ಚಿಂತನ ಕೇಳಿದಿರಿ.

ಚಕ್ಕೆ ತತ್ವಪದ 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ಸರಿತಾ ಟಿ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ಪ್ರವೇಶಾತಿ ಕುರಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ಸುಂದರನಗರ ಕಲಬುರಗಿ. ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ ಇದು. 7:20 ಸುಗಮ ಸಂಗೀತ ಭಾವಗೀತೆಗಳು. 7:45 ರಾಗರಂಜನಿ ಕನ್ನಡ ಚಿತ್ರಗೀತೆಗಳು. 8:30 ಕನ್ನಡ ಚಿತ್ರಗೀತೆಗಳು. 9:30 ಹಿಂದಿ ಚಿತ್ರಗೀತೆಗಳು. 10:00 CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ಹೃದಯರಾಗ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪದ್ಮಾ ತಲ್ವಾಲ್ಕರ್ ಅವರ ಗಾಯನ ರಾಗ್ ಜೌನ್ಪುರಿ ಕೇಳುವಿರಿ. 12:05 ವನಿತಾ ವಿಹಾರ. ಬಕ್ರೀದ್ ಪ್ರಯುಕ್ತ ಮಡಿಕೇರಿಯ ಅಹಮದಿಯ ಮುಸ್ಲಿಂ ಸಂಘಟನೆಯ ಮಹಿಳೆಯರಿಂದ ವಿಶೇಷ ಕಾರ್ಯಕ್ರಮ. ನಿರ್ವಹಣೆ PM ಜಗದೀಶ್. ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ ಇದು. 12:35 ಆರೋಗ್ಯ ಕಾರ್ಯಕ್ರಮ. ಮೂರ್ಛೆ ರೋಗ ಕುರಿತು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನರರೋಗ ವಿಭಾಗದ ಡಾಕ್ಟರ್ ರೂಪಾ KG ಅವರೊಂದಿಗೆ ಸಂದರ್ಶನ. ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಈ ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಬೀದಿ ವ್ಯಾಪಾರಿಗಳ ಪ್ರಧಾನಮಂತ್ರಿ ಆತ್ಮನಿರ್ಭರ ನಿಧಿ ಕುರಿತಾಗಿ ಮಾಹಿತಿ. 1 ಗಂಟೆ 20 ನಿಮಿಷಕ್ಕೆ ಸ್ವರಮಾಧುರ್ಯ. ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ವಿಜಯ ನಾರಸಿಂಹ ಅವರ ಭಕ್ತಿ ರಚನೆಗಳು. 1 ಗಂಟೆ 30 ನಿಮಿಷಕ್ಕೆ ಸಂಯೋಜಿತ ಚಿತ್ರಗೀತೆಗಳು. 2 ಗಂಟೆ 15 ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳು. 2 ಗಂಟೆ 40 ನಿಮಿಷದಿಂದ ಕನ್ನಡ ಚಿತ್ರಗೀತೆಗಳು. ಈ ಸಂಜೆ 5 ಗಂಟೆಗೆ ಜನಪದ ಸಂಗೀತ. ಪಡುಕೊಣಾಜೆ ಶ್ರೀಮತಿ ಕುಸುಮ ಶೆಟ್ಟಿ ಮತ್ತು ಬಳಗದವರಿಂದ ಮಹಾಲಿಂಗ ಶೆಟ್ಟಿಯ ಪಾಡ್ದನ. 5 ಗಂಟೆ 30 ನಿಮಿಷಕ್ಕೆ ಕನ್ನಡ ಚಿತ್ರಗೀತೆಗಳು. 6 ಗಂಟೆಗೆ ತುಳು ಸುದ್ದಿ ಸಾರಾಂಶ. 6 ಗಂಟೆ 30 ನಿಮಿಷಕ್ಕೆ ಜಿಲ್ಲಾ ವಾರ್ತಾಪತ್ರ. 6 ಗಂಟೆ 50 ನಿಮಿಷಕ್ಕೆ ಕಿಸಾನ್ ವಾಣಿ. ಸುಮಾ ಕಲ್ಲಡ್ಕ ಅವರ ತರಕಾರಿ ಕೃಷಿ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7 ಗಂಟೆ 45 ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳು. 8 ಗಂಟೆಗೆ ಯುವವಾಣಿ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕಾಲೇಜು ಉಜಿರೆ, ಇಲ್ಲಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 8 ಗಂಟೆ 30 ನಿಮಿಷಕ್ಕೆ ಕೊಂಕಣಿ ಕಾರ್ಯಕ್ರಮ. ಪರಿಸ್ಥಿತಿಗಳನ್ನು ನಿಭಾಯಿಸುವುದು ಹೇಗೆ, ಈ ಕುರಿತು ಕುಲಶೇಖರದ ಕೆ ಜಯಶ್ರೀ ಪೈ ಅವರಿಂದ ಭಾಷಣ ಕೇಳುವಿರಿ. 9 ಗಂಟೆ 15 ನಿಮಿಷಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ. 9 ಗಂಟೆ 30 ನಿಮಿಷಕ್ಕೆ ಕನ್ನಡ ಚಿತ್ರಗೀತೆಗಳು. 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಟಿಆರ್ ಮಹಾಲಿಂಗಂ ಅವರ ವೇಣುವಾದನ. 10 ಗಂಟೆ 30 ನಿಮಿಷದಿಂದ ಹಿಂದಿ ಚಿತ್ರಗೀತೆಗಳು. 11 ಗಂಟೆ 5 ನಿಮಿಷಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಕೇಳಿದರೆ ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

ಆಕಾಶವಾಣಿ ಮಂಗಳೂರು, ಸಮಯ 6:40. ಕೇಳಿ ತತ್ವಪದ. ಸಂತ ಶಿಶುನಾಳ ಶರೀಫರ ರಚನೆ. ತೋಟವ ನೋಡಿರಯ್ಯ. ಹಾಡಿದ್ದಾರೆ ಸಿ ಅಶ್ವಥ್.

0: ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ, ವ್ಯಸನಿಗೆ ನೀಡುವ ಚಿಕಿತ್ಸಾ ವಿಧಾನಗಳು. ಪ್ರಸ್ತುತಿ ಡಾಕ್ಟರ್ ಸರಿತಾ ಟಿ.
1: ಒಳರೋಗಿಯಾಗಿ ಚಿಕಿತ್ಸೆ ಅಂದರೆ ಯಾರಿಗೆ ಕಾಂಪ್ಲಿಕೇಟೆಡ್ ವಿಡ್ರಾವಲ್ಸ್ ಇರ್ತದೆ ಅವರಿಗೆ ಸ್ವಲ್ಪ ದಿವಸ ರಿಹೈಡ್ರೇಷನ್ ಅಥವಾ ಸ್ವಲ್ಪ ಸೆಡೇಷನ್ ಇದ್ದಾಗುತ್ತೆ ಇರ್ತದೆ. ಅದು ಮಾತ್ರ ಅಲ್ಲ, ಸ್ವಲ್ಪ ರಿಲ್ಯಾಕ್ಸೇಷನ್ ಮೆಥಡ್ಸ್ ಬೇಕಾಗಿರ್ತದೆ ಅವರಿಗೆ. ನಾವು ಶಿರೋಧಾರ, ಶಿರೋಪಿಚ್ಚು ಮತ್ತು ಶಿರೋಲೇಪದಂತಹ ಟ್ರೀಟ್ಮೆಂಟ್ಗಳನ್ನು ಅಥವಾ ಸರ್ವಾಂಗಾಭ್ಯಂಗ ಅಥವಾ ಶಿರೋಭ್ಯಂಗವನ್ನು ಮಾಡಿ ಅವರನ್ನು ರಿಲ್ಯಾಕ್ಸೇಷನ್ ಮಾಡುವಂಥದ್ದು ಅಗತ್ಯ ಇರ್ತದೆ. ರಿಲ್ಯಾಕ್ಸೇಷನ್ ಮೆಥಡ್ಸ್ ಆದ ಧ್ಯಾನ ಮಾಡೋದು, ಮೆಡಿಟೇಷನ್ ಅಂತ ಹೇಳ್ತೇವೆ, ಅಥವಾ ಯೋಗ ಪ್ರಾಣಾಯಾಮಗಳಿಂದ ಅವರ ದೈಹಿಕ ಮತ್ತು ಮಾನಸಿಕದಲ್ಲಿ ಏನೆಲ್ಲ ಚೇಂಜಸ್ ಆಗ್ತದೆ ಅದನ್ನು ನಾರ್ಮಲ್ಸಿಗೆ ತರುವುದು ಅಗತ್ಯವಾಗಿರ್ತದೆ. ಇದರ ಜೊತೆ ಆಪ್ತ ಸಲಹೆಯ ಪಾತ್ರ ತುಂಬ ಅಗತ್ಯವಾಗಿರ್ತದೆ. ಯಾಕಂದರೆ ನಾವು ಇಲ್ಲಿ ಅವರೊಂದು 10-14 ದಿವಸ ಟ್ರೀಟ್ಮೆಂಟ್ ತಗೊಂಡು ಹೋಗಿರ್ತಾರೆ, ಬಟ್ ಅವರು ವಾಪಸ್ ಹೋಗೋದು ಅದೇ ಸೋಷಲಿಗೆ, ಅದೇ ಸೊಸೈಟಿಗೆ, ಅದೇ ಕುಟುಂಬಕ್ಕೆ. ಸೊ ಆವಾಗ ಅವರು ಹೇಗೆ ಅವರನ್ನು ಅವರು ಈ ಥರ ಆಲ್ಕೋಹಾಲಿಂದ ಅಥವಾ ಸ್ಮೋಕಿಂಗಿಂದ ಅಥವಾ ಗಾಂಜದಿಂದ ದೂರ ಇರಬೇಕಂತ ನಾವು ಅದು ಕೌನ್ಸಿಲಿಂಗ್ ಸೆಷನಲ್ಲಿ ಅವರಿಗೆ ಚೆನ್ನಾಗಿ ತಿಳಿಸ್ಕೊಡ್ತೇವೆ. ಸೊ ಈ ಕೌನ್ಸಿಲಿಂಗ್ ಸೆಷನಲ್ಲಿ ಇಂಡಿವಿಜುವಲ್ ಕೌನ್ಸಿಲ್ ಮತ್ತು ಗ್ರೂಪ್ ಕೌನ್ಸಿಲ್ ಮತ್ತು ಫ್ಯಾಮಿಲಿ ಕೌನ್ಸಿಲನ್ನು ಮಾಡ್ತೇವೆ. ಸೊ ಇಂಡಿವಿಜುವಲ್ ಕೌನ್ಸಿಲಲ್ಲಿ ಈ ಥರ ಅವರಿಗೆ ಒಂದೀಗ ಮೆಹಂದಿ ಫಂಕ್ಷನ್ಗೆ ಹೋಗ್ತಾರೆ, ಅಲ್ಲಿ ಅವರು ಆಲ್ಕೋಹಾಲ್ ಕುಡಿಯಲಿಕ್ಕೆ ಇಲ್ಲ. ಸೊ ಬಟ್ ಅವರಿಗೆ ಆವಾಗ ಕ್ರೇವಿಂಗ್ ಬರ್ತದೆ, ಆಗ ನಾವು ಹೇಗೆ ಅದರಿಂದ ದೂರ ಇರುವಂಥದ್ದು ಅಂತ ಹೇಳ್ಕೊಡ್ತೇವೆ. ಮತ್ತು ಈ ಥರ ಅವರಿಗೆ ಸ್ಟೇಜ್ ಮೇಲೆ ಹೋಗ್ಲಿಕ್ಕೆ ಇರ್ತದೆ, ಆಗ ತಳಮಳ ಆಗ್ತದೆ, ಆಗ ಸ್ಮೋಕ್ ಮಾಡಲಿಕ್ಕೆ ಅಥವಾ ಆಲ್ಕೋಹಾಲಿಗೆ ಅಥವಾ ಬೇರೆ ಯಾವುದು ಮಾದಕ ದ್ರವ್ಯ ತಗೊಳ್ಳಿಕ್ಕೆ ಅವರಿಗೆ ಪ್ರೇರೇಪಣೆ ಕೊಡ್ಬೋದು. ಆವಾಗ ನಾವು ಹೇಗೆ ಅದನ್ನು ದೂರ ಇರಬೇಕು, ಈ ಥರ ನಾವು ಅವರಿಗೆ ಮಾರ್ಗದರ್ಶನ ಕೊಡ್ತೇವೆ. ಸೊ ನಾವು ಇದನ್ನು ಹೇಗೆ ಹೇಳ್ತೇವೆ ಅಂದರೆ, ಅವರು ಮೋಟಿವೇಶನ್ ಇದ್ದು ಬಂದಿರ್ತಾರೆ, ಬಟ್ ಅವರಿಗೆ ಬಿಡಬೇಕಂತಿರ್ತದೆ. ಅವರದ್ದು ಫ್ಯಾಮಿಲೀಸ್ ಸಪೋರ್ಟ್ ಬೇಕು, ಅವರ ಫ್ರೆಂಡ್ಸ್ ಸಪೋರ್ಟ್ ಬೇಕು, ಅವರದ್ದು ಸಪೋರ್ಟ್ ಬೇಕು. ಸೊ ಅವರು ಸ್ವಲ್ಪ ಟೈಮ್ ಕಂಪ್ಲೀಟಾಗಿ ಬಿಡ್ತಾರೆ, ಕೆಲವರು 1-2-3 ತಿಂಗಳು. ಬಟ್ ಯಾವುದೇ ಒಂದು ಸಿಚುವೇಶನ್ ಬಂದಾಗ ಅವ್ರು ಪುನಃ ಇದಕ್ಕೆ ಒಳಗಾಗುವ ಚಾನ್ಸಸ್ ಇರ್ತದೆ. ಇದಕ್ಕೆ ನಾವು ರಿಲ್ಯಾಕ್ಸ್ ಅಂತ ಹೇಳ್ತೇವೆ. ಸೊ ಯಾವಾಗ ಇದು ಹೆಲ್ಪ್ ಆಗ್ತದೆ ಅಂತ ಹೇಳಿದರೆ, ಒಂದು ಕಂಟಿನ್ಯೂಸ್ ಆಗಿ ಅವ್ರು ಫಾಲೋ ಅಪ್ ಇದ್ದಾಗ. ಸೊ ಇದಕ್ಕೆ ಅವರದ್ದು ಕುಟುಂಬದ್ದು ಮತ್ತು ಸ್ನೇಹಿತರ ಸಹಾಯ ತುಂಬ ಅಗತ್ಯ ಇರ್ತದೆ. ಇದಕ್ಕೆ ನಾವು ಫ್ಯಾಮಿಲಿ ಕೌನ್ಸಿಲಿಂಗ್ ಅಂತ ಹೇಳ್ತೇವೆ. ಮತ್ತು ಇನ್ನೊಂದು ಗ್ರೂಪ್ ಕೌನ್ಸಿಲಿಂಗ್. ಫ್ಯಾಮಿಲಿ ಕೌನ್ಸಿಲಿಂಗಲ್ಲಿ ಏನು ಮಾಡ್ತೇವೆ ಅಂದರೆ, ಮುಂಚೆ ಅವರಿಗೆ ಆಲ್ಕೋಹಾಲ್ ಕುಡಿದು ಬಂದಾಗ ಮನೆಯಲ್ಲಿ ಹೀಗೆ ಬೈತಿರ್ತಾರೆ, ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ, ಹಣ ಎಲ್ಲ ವೇಸ್ಟ್ ಆಯಿತು, ಮಗಳಿಗೆ ಹೀಗೆ ಪ್ರಾಬ್ಲಮ್ ಆಯ್ತು ಅಂತ ಅದೇ ಅವರು ತುಂಬ ಸಲ ಹೇಳ್ತಾ ಇರ್ತಾರೆ. ಅದೇ ರೀತಿ ಈಗ ಸಹ ಬಿಹೇವ್ ಮಾಡಿದರೆ ಅವರಿಗೆ ಅದು ಪುನಃ ಮಾನಸಿಕವಾಗಿ ಹಿಂಸೆ ಆಗ್ತದೆ. ಸೊ ಈ ಥರ ಸಿಚುವೇಶನ್ ಬಂದಾಗ ಮನೆಯವರ ಪಾತ್ರ ಏನು? ಇವರು ಮುಕ್ತರಾಗಲು ಬಯಸಿದಾಗ ಮನೆಯವರಿಗೆ ನಾವು ಕೌನ್ಸಿಲಿಂಗ್ ಮಾಡಬೇಕಾಗ್ತದೆ. ನೋಡಿ, ಈಗ ಹಾಗೆ ಅಲ್ಲ, ಮುಂಚಿನದ್ದು ಮರೆತು ಬಿಟ್ಟು ಈಗ ಅವರು ಹೊಸ ಹೆಜ್ಜೆ ಇಡ್ತಾ ಇದ್ದಾರೆ. ಆಗ ಅವರಿಗೆ ನೀವು ಸಹಾಯಕರಾಗಿರ್ಬೇಕು, ಅವರಿಗೆ ಅದು ಕುಡಿಯದ ಹಾಗೆ ನೀವು ಪ್ರೇರೇಪಿಸಬೇಕು. ಅಥವಾ ಏನೋ ಒಂದು ದೈಹಿಕ ಮಾನಸಿಕವಾಗಿ ಏನೋ ಕುಗ್ಗಿದ್ರು ಅಥವಾ ಚೇಂಜಸ್ ಆಯಿತು, ಆವಾಗ ಅವರನ್ನು ಆಸ್ಪತ್ರೆಗೆ ಕರೀತರುವಂಥದ್ದು, ವೈದ್ಯರ ಮುಖಾಂತರ ಅವರಿಗೆ ಮಾರ್ಗದರ್ಶನ ನೀಡುವಂಥದ್ದು. ವ್ಯಸನ ಒಂದು ಶಾಪವಲ್ಲ. ಇದು ಯಾಕೆ ಅಂತ ನಾವು ಹೇಳ್ತೇವೆ ಅಂದರೆ, 10 ಜನ ಸ್ಟಾರ್ಟ್ ಮಾಡಿದಾಗ 1-2 ಜನ ಮಾತ್ರ ಈ ವ್ಯಸನದತ್ತ ಒಳಗಾಗಿರ್ತಾರೆ. ಅದು ಯಾಕೆ ಅವ್ರು ಒಳಗಾಗಿರ್ತಾರೆ ಅಂದರೆ, ಅವರ ಮೆದುಳಿನಲ್ಲಿ ರಾಸಾಯನಿಕವಾಗಿ ಚೇಂಜಸ್ ಆಗಿ ಈ ವ್ಯಸನದತ್ತ ಒಳಗಾಗಿರ್ತಾರೆ. ಅವ್ರು ತುಂಬ ಒಳ್ಳೆಯವರೇ. ಈ ವ್ಯಸನ ಇಲ್ಲದಿದ್ದರೆ ಅವರು ನಾರ್ಮಲ್ ಮನುಷ್ಯರಾಗಿರ್ತಾರೆ, ಈ ವ್ಯಸನ ಇದ್ದಾಗ ಮಾತ್ರ ರಾಕ್ಷಸ ಪ್ರವೃತ್ತಿಯಾಗಿರ್ತಾರೆ. ಸೊ ಅವರಿಗೆ ಮೊದಲು ಅವರು ಡಿಸೈಡ್ ಮಾಡ್ಕೊಳ್ಬೇಕು, ಮೋಟಿವೇಶನ್ ಬರಬೇಕು, ನಾನು ಇದರಿಂದ ಹೊರಗೆ ಬರ್ತೇನೆ ಅಂತ. ಹೊರಗೆ ಬರ್ತೇನೆ ಅಂತ ನಿರ್ಧಾರ ಮಾಡಿದಾಗ ಅದಕ್ಕೆ ತಕ್ಕ ಅವರದ್ದು ಕುಟುಂಬ, ಸ್ನೇಹಿತರು ಮತ್ತು ನಮ್ಮ ಮನೋವೈದ್ಯರು ಅಥವಾ ಫಿಸಿಷಿಯನ್ಸ್ ಆಗಲಿ, ವೈದ್ಯರುಗಳಾಗಲಿ, ಆಸ್ಪತ್ರೆಯಿಂದ ನಮ್ಗೆ ಖಂಡಿತವಾಗಿಯೂ ಹೆಲ್ಪ್ ಸಿಗ್ತದೆ. ಆಸ್ಪತ್ರೆಯಲ್ಲಿ ಎಲ್ಲ ಸೌಕರ್ಯಗಳಿರ್ತದೆ, ಒಳರೋಗಿ, ಹೊರ ರೋಗಿ ಮತ್ತು ಔಷಧೋಪಚಾರಗಳು ಎಲ್ಲ, ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್, ಯೋಗ, ಪ್ರಾಣಾಯಾಮ, ಧ್ಯಾನ, ಇದೆಲ್ಲ ಮೆಥಡ್ಗಳಿಂದ ಮಾಡಿಕೊಂಡು ಅವ್ರು ಕರೆಕ್ಟಾಗಿ ರೆಗ್ಯುಲರ್ ಆಗಿ ಫಾಲೋಅಪ್ಪಲ್ಲಿ ಬತ್ಕೊಂಡವರು ವ್ಯಸನ ಮುಕ್ತರಾಗ್ಬೋದು.
0: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ, ವ್ಯಸನಿಗೆ ನೀಡುವ ಚಿಕಿತ್ಸಾ ವಿಧಾನಗಳು. ಪ್ರಸ್ತುತಿ ಡಾಕ್ಟರ್ ಸರಿತಾ ಟಿ. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.
2: ಒಳ್ಳೆಯತನವನ್ನು ಕಂಡಾಗ ಅನುಕರಿಸು, ಕೆಟ್ಟದನ್ನು ಕಂಡಾಗ ನಿನ್ನಲ್ಲಿ ಆ ಗುಣಗಳು ಇವೆಯೋ ಎಂದು ಆತ್ಮವನ್ನು ಪರಿಶೀಲನೆ ಮಾಡಿಕೋ. ಹೀಗೆಂದವರು ರಾಮಕೃಷ್ಣ ಪರಮಹಂಸರು.

0: ಸಾಮಾನ್ಯವಾಗಿ ಇತ್ತೀಚಿನ ವರ್ಷಗಳಲ್ಲಿ ಅಡಿಕೆ ಕೊಯ್ಲು, ಔಷಧಿ ಸಿಂಪಡಣೆ ಅಡಿಕೆ ಬೆಳೆಗಾರರನ್ನು ಮುಖ್ಯವಾಗಿ ಕಾಡುವಂತಹ ಒಂದು ಸಂಗತಿ. ಇಂತಹ ಸಂದರ್ಭದಲ್ಲಿ ಸುಲಭವಾಗಿ ಮರ ಏರಲು ಹಾಗೆ ಕೊಯ್ಲು ಮಾಡಲು ವಿಶೇಷವಾದ ತಂತ್ರಜ್ಞಾನದ ಸಾಧನಗಳು ಸಿಕ್ಕಿದರೆ ಉತ್ತಮ ಎಂಬುದು ಅಡಿಕೆ ಬೆಳೆಗಾರರ ಒಂದು ಅನಿಸಿಕೆ. ಸಾಮಾನ್ಯವಾಗಿ ಕಾಡಿನಿಂದ ತಂದಂತಹ ಬಿದಿರಿನ ದೋಟಿಯನ್ನು ಉಪಯೋಗಿಸಿ ನೆಲದಿಂದಲೇ ಕೊಯ್ಲು ಮಾಡಬಹುದಾದರೂ ಕೂಡ ಕಂಗಿನ ಮರಗಳು ಎತ್ತರಕ್ಕೆ ಬೆಳೆಯುವುದರಿಂದ ಇದು ಸ್ವಲ್ಪ ಕಷ್ಟಸಾಧ್ಯವಾಗುತ್ತದೆ. ಇದಕ್ಕೆ ಹೊಸ ಹೊಸ ಆವಿಷ್ಕಾರಗಳು ನಡೆಯುತ್ತಲೇ ಇವೆ. ಇಂತಹ ಆವಿಷ್ಕಾರಗಳ ಫಲವಾಗಿ ಹಲವಾರು ತಂತ್ರಗಾರಿಕೆಯ ಸಾಧನಗಳು ಬಂದಿವೆ. ಮರ ಏರುವ ಬೈಕ್, ರೋಬೋಟ್ಗಳು, ಡ್ರೋನ್, ಅಲ್ಯೂಮಿನಿಯಂ ದೋಟಿ ಮುಂತಾದವುಗಳು ಹೆಚ್ಚು ಪ್ರಚಾರವನ್ನು ಪಡೆದವು. ಇವುಗಳಲ್ಲಿ ಅಲ್ಯೂಮಿನಿಯಂ ದೋಟಿ ಸ್ವಲ್ಪ ಭರವಸೆಯನ್ನು ಮೂಡಿಸಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಹೊಸ ಒಂದು ದೋಟಿ ಉತ್ತಮ ತಂತ್ರಜ್ಞಾನದ ಹಾಗೂ ಪ್ರಾಯೋಗಿಕತೆಯ ಫಲವಾಗಿ ರೈತರಿಗೆ ಸಿಕ್ಕಿದೆ. ಇದುವೇ ಫೈಬರ್ ದೋಟಿ. ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತಲಿನ ಹಲವಾರು ಪ್ರದೇಶಗಳಲ್ಲಿ ಫೈಬರ್ ದೋಟಿಯನ್ನು ಉಪಯೋಗಿಸಿ ಔಷಧಿಗಳನ್ನು ಸಿಂಪಡಿಸುವುದು ಹಾಗೂ ಅಡಿಕೆಯನ್ನು ಕೊಯ್ಲು ಮಾಡುವುದು ಕಂಡುಬಂದಿದೆ. ಇದರ ಯಶಸ್ಸಿಗೆ ಕಾರಣ ಎಂದರೆ ಫೈಬರ್ ದೋಟಿಯು ಸುಮಾರು 20ಕ್ಕಿಂತಲೂ ಹೆಚ್ಚು ವರ್ಷಗಳ ಬಾಳಿಕೆ ಬರುತ್ತದೆ. ಸಾಮಾನ್ಯ 70-80 ಅಡಿ ಎತ್ತರಕ್ಕೆ ಹೋದ ಮರಗಳಿಂದಲೂ ಕೂಡ ಅಡಿಕೆ ಗೊನೆಯನ್ನು ಕೊಯ್ಲು ಮಾಡಬಹುದು, ಔಷಧವನ್ನು ಸಿಂಪಡಿಸಬಹುದು. ಇದರ ತೂಕ ಸುಮಾರು 80 ಅಡಿ ಎತ್ತರದ ದೋಟಿ 6 ಕೆಜಿ ತೂಗುತ್ತದೆ, 60 ಅಡಿ ಎತ್ತರದ ದೋಟಿ 4 ಕೆಜಿ ತೂಗುತ್ತದೆ. ಇದನ್ನು ಮಡಚಿಕೊಂಡು ಸಣ್ಣದಾಗಿ ಮಾಡಿಕೊಂಡು ಕೈಯಲ್ಲೇ ಹಿಡಿದುಕೊಂಡು ಹೋಗಬಹುದು. ಬೇಕಾದ ಅಡಿಕೆ ಮರಕ್ಕೆ ತಕ್ಕಂತೆ ಇದನ್ನು ಎತ್ತರ ಹಾಗೂ ಗಿಡ್ಡ ಮಾಡಬಹುದು. ಇದರಿಂದ ಸಮಯ ಹಾಗೂ ಹಣದ ಉಳಿತಾಯವಾಗುತ್ತದೆ. ಇತರ ದೋಟಿಗಳನ್ನು ಬಳಸುವಾಗ ಮಧ್ಯದಲ್ಲಿರುವ ತಂತಿಗಳು ಹಾಗೂ ಬೇರೆ ಬೇರೆ ಮರಗಳ ಬಗ್ಗೆ ಜಾಗ್ರತೆಯನ್ನು ವಹಿಸಬೇಕಾಗುತ್ತದೆ. ಆದರೆ ಇದನ್ನು ಬಳಸುವಾಗ ವಿದ್ಯುತ್ ತಂತಿಯ ಬಗ್ಗೆ ಹೆಚ್ಚು ಜಾಗ್ರತೆ ವಹಿಸಬೇಕಾದ ಅಗತ್ಯ ಇಲ್ಲ. ಅಡಿಕೆ ಮರ ಏರುವಾಗ ಹಲವಾರು ಸಂದರ್ಭಗಳಲ್ಲಿ ಎತ್ತರದಿಂದ ಬಿದ್ದು ಜೀವ ಕಳೆದುಕೊಳ್ಳುವಂತಹ ಘಟನೆಗಳು ನಡೆದಿವೆ. ಇಲ್ಲಿ ನೆಲದಿಂದಲೇ ಈ ದೋಟಿಯನ್ನು ಬಳಸಬಹುದಾದ್ದರಿಂದ ಎತ್ತರದ ಮರಕ್ಕೆ ಏರುವ ಪ್ರಮೇಯ ಬರುವುದಿಲ್ಲ. ಕೆಲಸಗಾರರಿಗೆ ಜೀವದ ಅಪಾಯ ಇಲ್ಲ. ಮನೆಯವರೇ ಇದರ ಬಗ್ಗೆ ತರಬೇತಿಯನ್ನು ಪಡೆದರೆ ಕೆಲಸವನ್ನು ನಿಭಾಯಿಸಬಹುದು. ಜೊತೆಗೆ ಕುತ್ತಿಗೆ ನೋವು, ಬೆನ್ನು ನೋವು, ಭುಜ ನೋವು ಮುಂತಾದಂತಹ ಅಡಿಕೆಯ ಕೊಯ್ಲಿನಲ್ಲಿ ಬರುವಂತಹ ದೈಹಿಕ ತೊಂದರೆಗಳು ಕೂಡ ಈ ದೋಟಿಯಿಂದ ಬರುವುದಿಲ್ಲ ಎಂದು ಹೇಳಲಾಗುತ್ತದೆ. ನುರಿತ ಕೆಲಸಗಾರರು ಬರದಿದ್ದರೂ ಕೂಡ ಇದರ ನಿರ್ವಹಣೆ ಸಾಧ್ಯ. ಈ ದೋಟಿ ಅಡಿಕೆ ಕೊಯ್ಲು ಮಾಡುವುದಲ್ಲದೆ ಔಷಧವನ್ನು ಕೂಡ ಸಿಂಪರಣೆ ಮಾಡಲು ಉಪಯೋಗ ಆಗುತ್ತದೆ. ತೆಂಗಿನಕಾಯಿಯನ್ನು ಕೊಯ್ಲು ಮಾಡಬಹುದು. ಗೇರುಬೀಜ, ಹಲಸು, ನುಗ್ಗೆ, ಮಾವು, ಅಮಟೆಕಾಯಿ ಮುಂತಾದವುಗಳ ಕೊಯ್ಲಿಗೂ ಕೂಡ ಇದನ್ನು ಉಪಯೋಗಿಸುವುದು ಕಂಡುಬಂದಿದೆ.
1: ರೈತರಿಗೆ ಸಲಹೆ ಕೇಳಿದಿರಿ. ಇಂದು ಸಂಜೆ 6:50 ಪ್ರಸಾರವಾಗಲಿರುವ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಸುಮಾ ಕಲ್ಲಡ್ಕ ಅವರ ತರಕಾರಿ ಕೃಷಿ ಅನುಭವದ ಕುರಿತು ಸಂದರ್ಶನವನ್ನು ಕೇಳಬಹುದು. ಸಂದರ್ಶಕರು ಗಾಯತ್ರಿ ಎಂ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ.

0: ಅಪಶಿಷ್ಟಪ್ರಬಂಧನ ಸಂಯಂತ್ರಾಣಿ ಚ ಸಮ್ಮಿಲಿತಂ ಕೃತ್ವಾ ಕಠೋರ ಅಪಶಿಷ್ಟಪ್ರಬಂಧನ ಸಂಬದ್ಧಾನಾಂ ಆಧಾರಭೂತ ಪರಿಯೋಜನಾನಾಂ ಕಾರ್ಯಂ ಶೀಘ್ರಂ ಪೂರ್ಣಂ ಕುರುವಂತು. ಉಪವೇಶನಾವಧೌ ಪ್ರಧಾನಮಂತ್ರಿಣ 30,000 ಕೋಟಿ ರೂಪ್ಯಕಾಣಾಂ ಸಪ್ತ ಮಹತ್ವಪೂರ್ಣ ಪರಿಯೋಜನಾನಾಂ ಸಮೀಕ್ಷಾ ವಿಹಿತಾ. ಸಹ ಅವೋಚತ್ ಯತ್ ವಿದ್ಯುತ್ ವ್ಯಯಂ ನ್ಯೂನೀಕರ್ತುಂ ಊರ್ಜಾ ಸುರಕ್ಷಾಂ ವರ್ಧಯಿತುಂ ಗೃಹ ಸಾಮುದಾಯಿಕ ಸ್ತರೆ ಚ ಸ್ವಚ್ಛ ಊರ್ಜಾಯಾಃ ಪ್ರಸಾರಾರ್ಥಂ ರೂಫ್ಟಾಪ್ ಸೌರ ಯೋಜನಾ ಮಿಷನ್ ಮೋಡ್ ರೂಪೇಣ ಸ್ವೀಕರಣೀಯ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅದ್ಯ ಗ್ಯಾಂಗ್ಟಾಕ್ ನಗರಸ್ಯ ಪಾಲ್ಜೋರ್ ಕ್ರೀಡಾಂಗಣೆ ಆಯೋಜಿತೆ ಸಮಾರೋಹೆ ಸಿಕ್ಕಿಂ ಆರಕ್ಷಿಬಲಾಯ ಪ್ರತಿಷ್ಠಿತಂ ಪ್ರೆಸಿಡೆಂಟ್ಸ್ ಪೊಲೀಸ್ ಕಲರ್ ಇತಿ ಸರ್ವೋಚ್ಚಂ ಸಮ್ಮಾನನಂ ಪ್ರದಾಸ್ಯತೆ. ಇದೇನ ಸಹ ಸಿಕ್ಕಿಂ ರಾಜ್ಯಂ ಸಮ್ಮಾನಮಿದಂ ಪ್ರಾಪ್ತುಂ ದೇಶಸ್ಯ 15 ರಾಜ್ಯಂ ತಥಾ ಉತ್ತರ ಪೂರ್ವ ಕ್ಷೇತ್ರಸ್ಯ ತೃತೀಯಂ ರಾಜ್ಯಂ ಅಭವತ್. ಪ್ರೆಸಿಡೆಂಟ್ಸ್ ಪೊಲೀಸ್ ಕಲರ್ ಇತಿ ಸಮ್ಮಾನನಂ ದೇಶೇ ಕಸ್ಯಾಪಿ ಆರಕ್ಷಿಬಲಸ್ಯ ಅಸಾಧಾರಣ ಸೇವಾಯಾಃ ಸುದೃಢ ಅನುಶಾಸನಸ್ಯ ರಾಷ್ಟ್ರಂ ಪ್ರತಿ ನಿಷ್ಠಾಯಾಃ ಚ ಕೃತೆ ದೀಯಮಾನಂ ಸರ್ವೋಚ್ಚಂ ಔಪಚಾರಿಕ ಸಮ್ಮಾನಂ ವರ್ತತೆ. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಾ ಪರಿಷದ CBSE ಇತ್ಯನೇನ ಹೈದರಾಬಾದ್ ಸ್ಥಿತಸ್ಯ ಶೈಕ್ಷಣಿಕ ತಂತ್ರಜ್ಞಾನ ಸಂಸ್ಥಾಯೈ ಕೋಯಿಂಟ್ ಎಡ್ಯುಟೆಕ್ ಇತ್ಯಸ್ಮೈ ಪರೀಕ್ಷಾ ಪರಿಣಾಮಾನುಬಂಧ ಆವಂಟನಸ್ಯ ವಿಷಯೆ ಆರೋಪಾಃ ನಿರಾಕೃತಃ. ಏಕಸ್ಮಿನ್ ಸಾಮಾಜಿಕ ಅಂತರ್ಜಾಲೀಯ ಪಟಲೀಯ ಸಂದೇಶೆ CBSE ಇತ್ಯನೇನ ಆರೋಪಾಃ ತ್ರುಟಿಪೂರ್ಣಃ ಭ್ರಮಾತ್ಮಕಃ ತಥ್ಯಹೀನಾಸ್ತಿ ಇತಿ ಪ್ರತಿಪಾದಿತಂ. ಪರಿಷದ ಉಕ್ತಂ ಯತ್ ಸಂಸ್ಥಾಯೈ ಅನುಬಂಧ ಪ್ರದಾನೆ ಸಾಮಾನ್ಯ ವಿತ್ತೀಯ ನಿಯಮಾನಾಂ ನಿಯಮಾವಲ್ಯಾಃ ಚ ನಿಷ್ಠಾಪೂರ್ವಕಂ ಪಾಲನಂ ಕರ್ತವ್ಯಂ. ಪರಿಷದ ಸೂಚಿತಂ ಯತ್ 26,000 ಬೋರ್ಡ್ ಪರೀಕ್ಷಾಯಾಃ ಉತ್ತರ ಪುಸ್ತಿಕಾನಾಂ ಡಿಜಿಟಲ್ ಮೂಲ್ಯಾಂಕನೇಭ್ಯಃ RFP ಇತಿ ಗತವರ್ಷಸ್ಯ ಆಗಸ್ಟ್ ಮಾಸೆ ಕೇಂದ್ರೀಯ ಸಾರ್ವಜನಿಕ ಕ್ರಯಣ ಪೋರ್ಟಲ್ ಇತ್ಯತ್ರ ಆರಭ್ಯ ಯೋಗ್ಯಾಯ ನಿವೇದನಾನುಬಂಧಃ ಪ್ರದತ್ತಃ ಆಸೀತ್. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹಃ ಅದ್ಯ ಗುಜರಾತ್ ರಾಜ್ಯಸ್ಯ ಯಾತ್ರಾಂ ಪ್ರತಿ ಏಷ್ಯತಿ. ಸ್ವಯಾತ್ರಾವಧೌ ಗೃಹಮಂತ್ರಿ ಅಹಮದಾಬಾದ್ ಗಾಂಧಿನಗರ್ ಮಂಡಲಯೋಃ ಪ್ರಾಯಃ 12 ಜನೋಪಯೋಗಿ ಶಿಕ್ಷಾ ಗ್ರಾಮೀಣ ಆಧಾರಭೂತ ಸಂರಚನಾ ಪರಿಯೋಜನಾನಾಂ ಉದ್ಘಾಟನಂ ಶಿಲಾನ್ಯಾಸಂ ಚ ವಿಧಾಸ್ಯತಿ. ಈದ್ ಉಲ್ ಅಜಹ ಅದ್ಯ ಕ್ರಿತ್ಸ್ನೇ ಉತ್ತರ ಪ್ರದೇಶೆ ಸೋತ್ಸಾಹಂ ಸೋಲ್ಲಾಸಂ ಆಚರ್ಯತೆ. ಬಕ್ರೀದ್ ಪರ್ವ ನಿರ್ವಿಘ್ನೇನ ಆಚರಿತುಂ ಪ್ರಶಾಸನೇನ ವಿಸ್ತೃತ ವ್ಯವಸ್ಥಾ ಕೃತಾ ಅಸ್ತಿ. ರಾಜ್ಯ ಸರ್ವಕಾರೇಣ ಸರ್ವೇಷಾಂ ಮಂಡಲಾರಕ್ಷಿ ಪ್ರಮುಖಾಣಾಂ ಕೃತೆ ಸಂಚೇತನಾ ಚ ಪ್ರಸಾರಿತಾ ಅಸ್ತಿ ಯತ್ ಕ್ಷೇತ್ರೆ ನೂತನ ಪರಂಪರಾಯಾಃ ಆರಂಭಃ ನ ಭವೇತ್ ನಿಷಿದ್ಧಾನಾಂ ಪಶೂನಾಂ ಬಲಿಃ ನ ಭವೇತ್ ಇತಿ ಸುನಿಶ್ಚಿತಂ ಕರ್ತವ್ಯಂ. ಅಂತೆ ಚ ಕ್ರಿಕೆಟ್ ಕ್ರೀಡಾಯಾಂ IPL ಕ್ರಿಕೆಟ್ ಸ್ಪರ್ಧಾಯಾಂ ಗತರಾತ್ರೌ ನ್ಯೂ ಚಂಡೀಗಢ್ ನಗರೆ ಕ್ರೀಡಿತೆ ಎಲಿಮಿನೇಟರ್ ದ್ವಂದ್ವೆ ರಾಜಸ್ಥಾನ್ ರಾಯಲ್ಸ್ ದಲೇನ ಸನ್ರೈಸರ್ಸ್ ಹೈದರಾಬಾದ್ ದಲಂ 47 ಪರಾಜಿತಂ. ರಾಜಸ್ಥಾನ್ ರಾಯಲ್ಸ್ ದಲೇನ ಸನ್ರೈಸರ್ಸ್ ಹೈದರಾಬಾದ್ ದಲಸ್ಯ ಸಮ್ಮುಖಂ 44,200 ಲಕ್ಷ್ಯಂ ಸ್ಥಾಪಿತಂ ಆಸೀತ್. ಪ್ರತ್ಯುತ್ತರೆ ಹೈದರಾಬಾದ್ ದಲಂ ಕೇವಲಂ 96,100 ಧಾವನಾಂಕಾನೇವ ಅವಾಪ್ನೋತ್ ಇತಿ ವಾರ್ತಾಃ.
1: ಆಕಾಶವಾಣಿ ಮಂಗಳೂರು. ಕೇಳುಗರೆ, ಇಂದು ಬೆಳಗ್ಗೆ 10:30 ಹೃದಯರಾಗ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳುಗರು, ಇಂದು ನಮ್ಮೊಡನೆ ಮಾತನಾಡಬೇಕಾದ ವಿಷಯ ನಿಮ್ಮ ಶಾಲಾರಂಭದ ದಿನಗಳ ನೆನಪು. ನಿಮ್ಮ ಶಾಲಾರಂಭದ ದಿನಗಳ ನೆನಪು, ಈ ಬಗ್ಗೆ ಮಾತನಾಡಿ, ಕರೆ ಮಾಡಿ ಮಾತನಾಡಿ, ನಿಮ್ಮಿಷ್ಟದ ಹಾಡನ್ನು ಕೂಡ ಕೇಳಿ.
2: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
3: ಶಾಂಭವಿ ವಿಲಾಸ. ನಡೆಸಿಕೊಡುತ್ತಾರೆ ಮುಳಿಯ ಗೋವಿಂದ ಭಟ್ ಮತ್ತು ಬಳಗ ಕೋಡಪದವು.
4: ಜಯ ನಮೋ ಶಂಭೋ ಮಹಾದೇವ. ಗೋಪಾಳು ಎರಡನೆಯ ಬ್ರಹ್ಮನೆಂದು ಹೆಸರಾಂತ ಕಶ್ಯಪ ಬ್ರಹ್ಮನಿಗೆ ಇದ್ದ. ದಿತಿ ಅದಿತಿ ಸುರಸೆ ಧನು ಮೊದಲಾದ 13 ಪತ್ನಿಯರಲ್ಲಿ ಧನು ದೇವಿಯವರ ಗರ್ಭಾಂಬುದಿಯನ್ನ ಪವಿತ್ರಗೊಳಿಸಿ ಧನು ಕುಮಾರ

0: ಅನಿಸಿದೆ.
1: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30
2: 12:05 ಪ್ರಸಾರವಾಗಲಿರುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಕ್ರೀದ್ ಪ್ರಯುಕ್ತ ಮಡಿಕೇರಿಯ ಅಹಮದಿಯ ಮುಸ್ಲಿಂ ಸಂಘಟನೆಯ ಮಹಿಳೆಯರಿಂದ ವಿಶೇಷ ಕಾರ್ಯಕ್ರಮ ಮೂಡಿಬರಲಿದೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮೂರ್ಛರೋಗ ಕುರಿತು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನರರೋಗ ವಿಭಾಗದ ಡಾಕ್ಟರ್ ರೂಪಾ ಕೆಜಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸಿಕೊಳ್ಳೋದು ಇಂದಿನ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ. ಅದರಲ್ಲೂ ಪ್ರಕೃತಿಯಲ್ಲಿ ಕಂಡುಬರುವಂತಹ ವಿಸ್ಮಯಕರ ಹಾಗೂ ಮನೋಲ್ಲಾಸಕರ ಸಂಗತಿಗಳನ್ನ ಸ್ವತಃ ತಾವೇ ನಡೆದು ನೋಡಿ ಕೇಳಿ ಓದಿ ತಿಳ್ಕೊಳ್ಳೋದು ವಿದ್ಯಾರ್ಥಿಗಳ ಪಾಲಿಗೆ ಅತ್ಯಂತ ಮಹತ್ವದ ಅಂಶ. ಪಕ್ಷಿ ವೀಕ್ಷಣೆ ಸುಲಭವೂ ರೋಮಾಂಚನಕಾರಿಯೂ ಆದಂತಹ ಹವ್ಯಾಸ.

0: ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ.
1: ಪ್ರಪಂಚದ ಮೂರನೇ ಎರಡರಷ್ಟು ಭೂಭಾಗದಷ್ಟು ವಿಶಾಲವಾದ, ಸಮೃದ್ಧವಾದ, ವೈವಿಧ್ಯಮಯ ಕಾಡನ್ನು ಬೆಳೆಸಲು ಹಕ್ಕಿಗಳು ಮತ್ತು ಅವುಗಳಂತಹ ಇತರ ಸಣ್ಣ ಸಣ್ಣ ಜೀವಿಗಳೇ ಕಾರಣ ಎಂಬುದನ್ನು ನಾವು ಅರಿಯಬೇಕು. ಇವೆಲ್ಲವೂ ಹಕ್ಕಿಗಳು ಪ್ರತಿದಿನ ನಾಲ್ಕಾರು ಹನಿ ಮಕರಂದ ಕುಡಿದು ಹತ್ತಾರು ಕಾಡು ಹಣ್ಣುಗಳನ್ನು ತಿಂದು ಆ ಮೂಲಕ ಬೆಳೆಸಿದ ಅತ್ಯಪೂರ್ವ ಸಸ್ಯ ಸಂಪತ್ತು.

0: ಅಮ್ಮ
1: ಸಹನಾ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
0: ಹೌದು, ನನಗೂ ಬಂದಿದೆ ಕಣೆ.
1: ಏ ಅಮ್ಮ ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
2: ಹಲೋ ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
1: ಅಯ್ಯೋ ನಿಂಗೂ ಬಂತ?
2: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
3: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಚುನಾವಣಾ ಪೂರ್ವದಲ್ಲಿ ನೀಡಿದ ಪ್ರತಿ ಮಾತಿಗೂ ಬದ್ದವಾಗಿ ಯೋಜನೆಗಳನ್ನು ಮನೆ ಮನೆಗೂ ತಲುಪಿಸಲಾಗಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯ ರಾಜಕೀಯದಲ್ಲಿನ ಊಹಾಪೋಹಗಳಿಗೆ ಜನರು ಕಿವಿಗೊಡಬಾರದು, ಕಾಂಗ್ರೆಸ್ ವರಿಷ್ಠರ ಮನವಿ. ಮತದಾರರ ಪಟ್ಟಿ ರಚನೆಗೆ ಪ್ರತಿಯೊಬ್ಬರ ಸಹಕಾರ ಅಗತ್ಯ, ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್. ಇಂದು ಶ್ರದ್ಧಾ ಭಕ್ತಿಗಳಿಂದ ಈದ್ ಉಲ್ ಅಧಾ ಬಕ್ರೀದ್ ಹಬ್ಬದ ಆಚರಣೆ. ವಾರ್ತೆಗಳ ವಿವರ: ಚುನಾವಣಾ ಪೂರ್ವದಲ್ಲಿ ರಾಜ್ಯದ ಜನತೆಗೆ ನೀಡಿದ್ದ ಪ್ರತಿ ಮಾತಿಗೂ ಬದ್ದವಾಗಿ ನಡೆಯುವ ಮೂಲಕ ಯೋಜನೆಗಳನ್ನು ಮನೆ ಮನೆಗೂ ತಲುಪಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ರಾಜ್ಯ ಸರ್ಕಾರದ 3 ವರ್ಷಗಳ ಸಾಧನೆ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ

0: ಸಂದೇಶದಲ್ಲಿ ಸಂದೇಶ ಹಂಚಿಕೊಂಡ ಅವರು, ಅನ್ನಭಾಗ್ಯ ಯೋಜನೆಯಡಿ ಉಚಿತ ಆಹಾರ ಧಾನ್ಯ ವಿತರಿಸಲು ಈವರೆಗೆ 18,897 ಕೋಟಿ ರೂಪಾಯಿ ವ್ಯಯಿಸಲಾಗಿದ್ದು 4,26,00,000 ಪಡಿತರದಾರರು ನೆಮ್ಮದಿಯಿಂದ ಊಟ ಮಾಡುತ್ತಿದ್ದಾರೆ. ಪೌಷ್ಠಿಕ ಆಹಾರ ಭದ್ರತೆ ನೀಡುವ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ವತಿಯಿಂದ ನಡೆಸಲಾಗಿದ್ದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷಾ ವರದಿ 2025 ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಅವರು ರಾಜ್ಯದ ಪ್ರತಿಯೊಂದು ಸಮುದಾಯದ ಜನರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿಯ ಪೂರ್ಣ ಮಾಹಿತಿಯನ್ನು ಸಂಗ್ರಹಿಸುವ ಉದ್ದೇಶದಿಂದ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ತಾವು ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಆದೇಶಿಸಲಾಗಿತ್ತು. ಅನಂತರ ಬಂದ ಸರ್ಕಾರಗಳು ವರದಿ ಸ್ವೀಕರಿಸಲು ಹಿಂದೇಟು ಹಾಕಿದ್ದರಿಂದ ಸಮೀಕ್ಷೆ 10 ದಶಕಗಳಷ್ಟು ಹಳೆಯದಾಗಿ ಸ್ವೀಕಾರವಾಗದೇ ಉಳಿದಿತ್ತು. 2ನೇ ಬಾರಿಗೆ ಮುಖ್ಯಮಂತ್ರಿಯಾದ ನಂತರ ಇನ್ನಷ್ಟು ವೈಜ್ಞಾನಿಕವಾಗಿ ಮಾಹಿತಿ ಕಲೆಹಾಕಲು ಮರುಗಣತಿಗೆ ಆದೇಶ ನೀಡಿದ್ದೆ. ಇಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ವರದಿಯನ್ನು ಅತ್ಯಂತ ಸಂತೋಷದಿಂದ ಸ್ವೀಕರಿಸಿದ್ದೇನೆ ಎಂದು ಹೇಳಿದರು. ರಾಜ್ಯ ರಾಜಕೀಯದಲ್ಲಿನ ಊಹಾಪೋಹಗಳಿಗೆ ಜನರು ಕಿವಿಗೊಡಬಾರದು. ಜನತೆಯ ಹಿತದೃಷ್ಟಿಯಿಂದ ಪಕ್ಷ ಸೂಕ್ತ ತೀರ್ಮಾನ ತೆಗೆದುಕೊಳ್ಳಲಿದೆ ಎಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮನವಿ ಮಾಡಿದ್ದಾರೆ. ಪಕ್ಷದ ಕಚೇರಿಯಲ್ಲಿ ಮಾತನಾಡಿದ ಅವರು, ದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ನಾಯಕರಾದ ರಾಹುಲ್ ಗಾಂಧಿ, ರಾಜ್ಯಸಭೆಯ 4 ಸ್ಥಾನಗಳು ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಸಂಬಂಧಿಸಿದಂತೆ ಸಮಾಲೋಚನೆ ನಡೆಸಿದ್ದು, ರಾಜ್ಯ ನಾಯಕರಿಂದ ಸೂಕ್ತ ಮಾಹಿತಿ ಅಭಿಪ್ರಾಯ ಸಂಗ್ರಹಿಸಲಾಗಿದೆ ಎಂದರು. ಯಾವುದೇ ಸಂದರ್ಭವಾದರೂ ಅದನ್ನು ನಿಭಾಯಿಸಲು ಪಕ್ಷಕ್ಕೆ ಸಾಮರ್ಥ್ಯವಿದೆ. ಈವರೆಗೂ ನಾಯಕತ್ವದ ವಿಚಾರವಾಗಿ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ. ಕಾಂಗ್ರೆಸ್ ಶಾಸಕಾಂಗ ಸಭೆಯನ್ನು ನಿಗದಿ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದರು. ರಾಜ್ಯದಲ್ಲಿ ವರದಿಯಾಗಿದ್ದ ಶಂಕಿತ ಎಬೋಲಾ ಪ್ರಕರಣದ ಪ್ರಯೋಗಾಲಯ ಪರೀಕ್ಷಾ ವರದಿ ಬಂದಿದ್ದು ಅದು ಸಂಪೂರ್ಣವಾಗಿ ನೆಗೆಟಿವ್ ಎಂದು ದೃಢಪಟ್ಟಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ತಮ್ಮ ಅಧಿಕೃತ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಅವರು, ವ್ಯಕ್ತಿಯೊಬ್ಬರಿಗೆ ಎಬೋಲಾ ಸೋಂಕು ತಗುಲಿದೆ ಎಂದು ವರದಿಯಾದ ತಕ್ಷಣವೇ ಸಾರ್ವಜನಿಕ ಆರೋಗ್ಯ ಮಾರ್ಗಸೂಚಿಗಳು ಮತ್ತು ವೈದ್ಯಕೀಯ ಶಿಷ್ಟಾಚಾರಗಳಿಗೆ ಅನುಗುಣವಾಗಿ ಕಟ್ಟುನಿಟ್ಟಿನ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ತಜ್ಞ ವೈದ್ಯರು ಸಮಗ್ರ ಪರಿಶೀಲನೆ ಬಳಿಕ ಎಬೋಲಾ ಸೋಂಕಿನಿಂದ ವ್ಯಕ್ತಿ ಬಾಧಿತನಾಗಿಲ್ಲ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕ ಆರೋಗ್ಯ ಮತ್ತು ಸುರಕ್ಷತೆ ನಮ್ಮ ಸರ್ಕಾರದ ಅತ್ಯುನ್ನತ ಆದ್ಯತೆಯಾಗಿದ್ದು ಜನರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಅವರು ಭರವಸೆ ನೀಡಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮತದಾರರ ಪಟ್ಟಿ ರಚನೆಗೆ ಪ್ರತಿಯೊಬ್ಬರ ಸಹಕಾರ ಅಗತ್ಯ ಎಂದು ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ರಾಜ್ಯ ಚುನಾವಣಾ ಆಯೋಗದಿಂದ ಆಯೋಜಿಸಲಾಗಿದ್ದ ಮಾಧ್ಯಮ ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಿಂದ ವಂಚಿತರಾಗಬಾರದು, ಅನರ್ಹ ಮತದಾರರು ಪಟ್ಟಿಯಲ್ಲಿ ಇರಬಾರದು ಎಂಬ ಉದ್ದೇಶದಿಂದ ಲೋಪದೋಷಗಳಿಲ್ಲದ ವಿನೂತನ ಸಮಗ್ರ ಮತದಾರರ ಪಟ್ಟಿಯನ್ನು ಸಿದ್ದಪಡಿಸುವುದೇ ಮತದಾರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ SIR 2026 ಆಗಿದೆ. ಈ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ಮತದಾರನಿಂದ ಅವರದ್ದೇ ಸಹಿಯಡಿ ಸಮಗ್ರ ಮಾಹಿತಿಯನ್ನು ಪಡೆದು ಮತದಾರರ ಪಟ್ಟಿಯನ್ನು ಪರಿಷ್ಕರಿಸಲಾಗುವುದು ಎಂದರು. ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ನಡೆಯುತ್ತಿದ್ದು, ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡುವ ಹೊಣೆ ಪ್ರತಿಯೊಬ್ಬ ಭಾರತೀಯನದ್ದಾಗಿದೆ. ಇದು ಕೇವಲ ಚುನಾವಣಾ ಆಯೋಗದ ಹೊಣೆಯಷ್ಟೇ ಅಲ್ಲ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯಾದ್ಯಂತ ಮೂರು ಹಂತಗಳಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಕೈಗೊಳ್ಳಲಾಗುತ್ತಿದ್ದು, ಮಾನ್ಯತೆ ಪಡೆದ ರಾಷ್ಟೀಯ ಹಾಗೂ ರಾಜ್ಯ ರಾಜಕೀಯ ಪಕ್ಷಗಳು ಬೂತ್ ಮಟ್ಟದ ಏಜೆಂಟ್ಗಳನ್ನು ನೇಮಿಸಿಕೊಳ್ಳಬೇಕು ಎಂದು ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಸೂಚಿಸಿದ್ದಾರೆ.

0: ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಮತದಾರರ ಪಟ್ಟಿಯ ಪರಿಷ್ಕರಣೆ ಪ್ರಕ್ರಿಯೆ ಪಾರದರ್ಶಕ ಹಾಗೂ ಜನಸಹಭಾಗಿತ್ವದ ಕಾರ್ಯವಾಗಿದ್ದು, ಮತದಾರರು, ರಾಜಕೀಯ ಪಕ್ಷಗಳು ಮತ್ತು ಚುನಾವಣಾ ಸಿಬ್ಬಂದಿ ಎಲ್ಲರೂ ಸಹಕರಿಸಬೇಕು ಎಂದರು. ನಾಡಿನೆಲ್ಲೆಡೆ ಇಂದು ಈದ್ ಉಲ್ ಅಧಾ ಬಕ್ರೀದ್ ಹಬ್ಬವನ್ನು ಶ್ರದ್ದಾಭಕ್ತಿ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಈ ದಿನದಂದು ಮುಸ್ಲಿಮರು ಈದ್ಗಾ ಮೈದಾನ ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ. ಇಸ್ಲಾಮಿ ಕ್ಯಾಲೆಂಡರಿನ ದುಲ್ಹಜ್ ತಿಂಗಳ 10ರಂದು ಈದ್ ಉಲ್ ಅಧಾ ಅಥವಾ ಬಕ್ರೀದ್ ಹಬ್ಬ ಆಚರಿಸಲಾಗುತ್ತದೆ. ದೇವರ ಆಜ್ಞೆಯನ್ನು ಪಾಲಿಸಲು ಪ್ರವಾದಿ ಇಬ್ರಾಹಿಂ ತಮ್ಮ ಏಕೈಕ ಪುತ್ರನನ್ನು ತ್ಯಾಗ ಮಾಡಲು ಇಚ್ಛಿಸಿದ್ದರ ಸ್ಮರಣಾರ್ಥ ಈದ್ ಉಲ್ ಅಧಾ ಹಬ್ಬವನ್ನು ಆಚರಿಸಲಾಗುತ್ತದೆ. ಇದೇ ಮಾಹಿತಿಯಲ್ಲಿ ಹಜ್ ಯಾತ್ರೆ ಕೂಡ ಕೈಗೊಳ್ಳಲಾಗುತ್ತದೆ. ಈ ಕುರಿತು ಮಾತನಾಡಿದ್ದಾರೆ ನವೀದ್ ಮುಲ್ಲಾ.
1: ಅಪ್ರತಿಮ ತ್ಯಾಗ ಬಲಿದಾನದ ಪ್ರತೀಕವಾಗಿರುವ ಈದ್ ಉಲ್ ಅಧಾ ಎಂದು ಕರೆಯಲ್ಪಡುವ ಬಕ್ರೀದ್ ಹಬ್ಬವನ್ನು ಇಸ್ಲಾಮಿಕ್ ಕ್ಯಾಲೆಂಡರ್ನ 12ನೇ ತಿಂಗಳಾದ ಝಿಲ್ ಹಜ್ಜಾದ 10ನೇ ದಿನ ಆಚರಿಸಲಾಗುತ್ತದೆ. ಪರಮದಯಾಮಯಿ ಕರುಣಾಮಯಿಯಾದ ಅಲ್ಲಾಹನಿಗೆ ತ್ಯಾಪ್ತರಾಗಿದ್ದ ಪ್ರವಾದಿ ಹಜರತ್ ಇಬ್ರಾಹಿಂ ಅಲಹಿಸ್ಸಲಾಂರವರ ತ್ಯಾಗದ ಪ್ರತೀಕವಾಗಿ ಈ ಬಕ್ರೀದ್ ಹಬ್ಬ ಆಚರಣೆ ಶತಮಾನಗಳಿಂದ ನಡೆದು ಬಂದಿದೆ. ರಂಜಾನ್ ಹಬ್ಬಕ್ಕಿಂತ ಬಕ್ರೀದ್ ಹಬ್ಬ ಭಿನ್ನವಾಗಿದೆ. ರಂಜಾನ್ನಲ್ಲಿ ರೋಜಾ ಅಂದರೆ ಉಪವಾಸ ಹಾಗೂ ದಾನಕ್ಕೆ ಆದ್ಯತೆ ನೀಡಿದರೆ, ಬಕ್ರೀದ್ ಹಬ್ಬದಲ್ಲಿ ಕುರ್ಬಾನಿ ಬಲಿಕರ್ಮ ಹಾಗೂ ಪವಿತ್ರ ಹಜ್ ಯಾತ್ರೆ ಈ ಹಬ್ಬದ ಜೀವಾಳವಾಗಿದೆ. ಕುರ್ಬಾನಿ ಎಂಬುದು ತ್ಯಾಗದ ಉದ್ದೇಶದಿಂದ ನೀಡುವ ಬಲಿಕರ್ಮವಾಗಿದೆ. ಹಜ್ ಯಾತ್ರೆ ಬಕ್ರೀದ್ ಹಬ್ಬದ ತಿರುಳು. ಹಲವು ಷರತ್ತುಗಳಿಗೆ ಒಳಪಟ್ಟು ಕುರ್ಬಾನಿ ಹಾಗೂ ಹಜ್ ಯಾತ್ರೆ ಎಲ್ಲ ಮುಸ್ಲಿಮರ ಮೇಲೆ ಕಡ್ಡಾಯವಾಗಿದೆ. ವ್ಯಕ್ತಿಯ ಆರ್ಥಿಕ ಸದೃಢತೆ ಇವೆರಡಕ್ಕೂ ಬಹುಮುಖ್ಯ ಷರತ್ತುಗಳಾಗಿವೆ.
0: ಬಕ್ರೀದ್ ಹಬ್ಬದ ಪ್ರಯುಕ್ತ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ವಾಹನಗಳ ಸಂಚಾರ ಮಾರ್ಗ ತಾತ್ಕಾಲಿಕವಾಗಿ ಬದಲಾವಣೆ ಮಾಡಲಾಗುವುದು ಎಂದು ಹುಬ್ಬಳ್ಳಿ ಧಾರವಾಡ ಸಂಚಾರ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಾರ್ಥನೆ ಮಾಡಲು ಬರುವ ಜನರ ವಾಹನಗಳಿಗೆ ನೆಹರು ಮೈದಾನ, ಎಂಟಿ ಮಿಲ್ ಗ್ರೌಂಡ್ ಹಾಗೂ ಹಳೆ ಹುಬ್ಬಳ್ಳಿ ಕೆಇಬಿ ಗ್ರಿಡ್ ಹತ್ತಿರ ತಾತ್ಕಾಲಿಕ ನಿಲುಗಡೆ ವ್ಯವಸ್ಥೆ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ವಿಶ್ವ ಪರಂಪರೆಯ ತಾಣವಾದ ಹಂಪಿಯಲ್ಲಿ ಉತ್ಖನನ ಜರುಗಿ ಇತ್ತೀಚೆಗೆ ಆಳ್ವಾರ್ ವಿಗ್ರಹಗಳು ದೊರೆತಿದ್ದು, ಈಗ ಹಜಾರರಾಮನ ದೇವಸ್ಥಾನದ ಆವರಣದಲ್ಲಿ ಚಪ್ಪಡಿ ಕಲ್ಲು ಹಾಸುವಾಗ ಕಾಮಗಾರಿಗಾಗಿ ಮಣ್ಣು ಅಗೆಯುತ್ತಿದ್ದಾಗ ಮತ್ತೆರಡು ಆಳ್ವಾರ್ ವಿಗ್ರಹಗಳು ಮತ್ತು ಅತ್ಯಂತ ಶಕ್ತಿಶಾಲಿ ಪ್ರಾಣಿ ಎಂದು ಕರೆಯಲಾಗುತ್ತಿದ್ದ ವ್ಯಾಡದ ಕಲ್ಲಿನ ಕೆತ್ತನೆಯ ಜೊತೆಗೆ ಕಿರುಗಾಲಿವೆ ಪತ್ತೆಯಾಗಿವೆ. ಹಜಾರರಾಮನ ದೇವಸ್ಥಾನದಲ್ಲಿ ವ್ಯಾಡಗಳು ಬರೀ ಭಿತ್ತಿಚಿತ್ರ ರೂಪದಲ್ಲಿ ಮಾತ್ರ ಇರುವುದಿಲ್ಲ, ಕೆತ್ತನೆಯ ರೂಪ ಪಡೆದು ದೇವಸ್ಥಾನದ ಮಹಾದ್ವಾರದಲ್ಲಿ ಇಡಲಾಗಿತ್ತು ಎಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಅಧೀಕ್ಷಕರಾದ ಕೆ ರಾಮಕೃಷ್ಣ ರೆಡ್ಡಿ ತಿಳಿಸಿದ್ದಾರೆ. ಈ ಕುರಿತು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಹಂಪಿ ವಲಯದ ಉಪ ಅಧೀಕ್ಷಕ ಪುರಾತತ್ವವಿದರಾದ ಡಾ ದೇವರಾಜ್ ಎಸ್ಎಂ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
2: ಹಂಪಿಯ ಹಜಾರರಾಮ ದೇವಸ್ಥಾನದಲ್ಲಿ ಸೂಕ್ಷ್ಮ ಮತ್ತು ಜಾಗರೂಕತೆಯಿಂದ ಹಾಗೂ ವೈಜ್ಞಾನಿಕವಾಗಿ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಆಳ್ವರ್ ವಿಗ್ರಹಗಳು ಪತ್ತೆಯಾಗಿವೆ. ಭವಿಷ್ಯ ಇವರು ವೈಷ್ಣವ ಮಠದ ಪ್ರಚಾರಕರು. 11 ಆಳ್ವರ್ ಇದ್ದು ಆದರೆ 2 ವಿಗ್ರಹಗಳು ಮಾತ್ರ ಪತ್ತೆಯಾಗಿವೆ. ಮುಂದೆ ಉಳಿದ ವಿಗ್ರಹಗಳು ಸಿಗಬಹುದು. ಹಂಪಿಯ ಹಜಾರರಾಮ ದೇವಸ್ಥಾನದ ಆವರಣದಲ್ಲಿ ನಡೆದ ಉತ್ಖನನದ ಸಂದರ್ಭದಲ್ಲಿ ವ್ಯಾಳ ಶಿಲ್ಪವು ದೊರೆತಿದೆ. ಈ ವ್ಯಾಳವು 2 ಅಡಿ ಎತ್ತರದ ಲ್ಲಿದ್ದು ಕಲ್ಲಿನಲ್ಲಿ ಕೆತ್ತಲಾಗಿದೆ. ಕೇಂದ್ರ ಕಚೇರಿಯ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಈ ಉತ್ಖನನವು ಇದೀಗ ಮಹತ್ವದ ಘಟ್ಟ ತಲುಪಿದೆ.
0: ಮೇಕೆದಾಟು ಯೋಜನೆಗೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ವಿರೋಧ ವ್ಯಕ್ತಪಡಿಸಿರುವುದನ್ನು ಖಂಡಿಸಿ ಕನ್ನಡಪರ ಸಂಘಟನೆಗಳ ವತಿಯಿಂದ ಚಾಮರಾಜನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚುನಾವಣಾ ಪೂರ್ವದಲ್ಲಿ ನೀಡಿದ ಪ್ರತಿ ಮಾತಿಗೂ ಬದ್ದವಾಗಿ ಯೋಜನೆಗಳನ್ನು ಮನೆ ಮನೆಗೂ ತಲುಪಿಸಲಾಗಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯ ರಾಜಕೀಯದಲ್ಲಿನ ಊಹಾಪೋಹಗಳಿಗೆ ಜನರು ಕಿವಿಗೊಡಬಾರದು, ಕಾಂಗ್ರೆಸ್ ವರಿಷ್ಠರ ಮನವಿ. ಮತದಾರರ ಪಟ್ಟಿ ರಚನೆಗೆ ಪ್ರತಿಯೊಬ್ಬರ ಸಹಕಾರ ಅಗತ್ಯ, ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್. ಇಂದು ಶ್ರದ್ದಾ ಭಕ್ತಿಗಳಿಂದ ಈದ್ ಉಲ್ ಅಧಾ ಬಕ್ರೀದ್ ಹಬ್ಬದ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
3: ಆಕಾಶವಾಣಿ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧಬಾಲಕಿಯರ ವಸತಿಯುತ ಶಾಲೆ ನೀಡುವ ಉಚಿತ ಶಿಕ್ಷಣ ಮತ್ತು ಕರಕುಶಲ ತರಬೇತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾತೋಶ್ರೀ ಅಂಬುಬಾಯಿ ಅಂಧಬಾಲಕಿಯರ ವಸತಿಯುತ ಶಾಲೆ, ಮಾದರಸನಹಳ್ಳಿ, ಜಿಡಿಎ ಲೇಔಟ್, ಕಲಬುರಗಿ.
4: ಕಲಬುರಗಿಯ ಶ್ರೀಮತಿ ಅಂಬುಬಾಯಿ ಅಂಧಬಾಲಕಿಯರ ವಸತಿ ಶಾಲೆ ದೃಷ್ಟಿಹೀನ ಬಾಲಕಿಯರ ಬಾಳಿನಲ್ಲಿ ಬೆಳಕು ತರಲು ಶ್ರಮಿಸುತ್ತಿದೆ.
5: ಬಾಲಕರೇ ಮತ್ತು ಪೋಷಕರೇ, ಸಂಪೂರ್ಣವಾಗಿ ದೃಷ್ಟಿಯನ್ನು ಕಳೆದುಕೊಂಡ ಅಥವಾ ಅಲ್ಪ ಸ್ವಲ್ಪ

0: ನಡೆಸುವ 6-18 ವರ್ಷದೊಳಗಿನ ಅಂಧ ಬಾಲಕಿಯರ ಪ್ರವೇಶಕ್ಕೆ ಅವಕಾಶವಿದೆ.
1: ಶಾಲಾ ಶಿಕ್ಷಣದ ಜೊತೆಗೆ ಉಚಿತ ವಸತಿ, ಆಹಾರ, ಬಟ್ಟೆಗಳನ್ನು ಒದಗಿಸಲಾಗುವುದು.
0: ಸಂಪರ್ಕಿಸಿ ಮುಖ್ಯೋಪಾಧ್ಯಾಯರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ, ಕಲಬುರಗಿ.
1: ಕರೆ ಮಾಡಿ 9535393909.
2: ಆತ್ಮೀಯ ಕೆಡುಗರೆ, ಕಲಬುರಗಿಯಲ್ಲಿರುವ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ ಅಂಧ ಹೆಣ್ಣು ಮಕ್ಕಳಿಗಾಗಿ 1-10 ತರಗತಿಯವರೆಗೆ ಉಚಿತ ಶಿಕ್ಷಣ ನೀಡುತ್ತಿದೆ. ಈ ಬಗ್ಗೆ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ದತ್ತು ಅಗರ್ವಾಲ್ ಅವರಿಂದ ಮಾಹಿತಿ.
3: ನಮಸ್ಕಾರಗಳು. ಈ ಶಾಲೆಯು 2007 ಇಸ್ವಿಯಲ್ಲಿ ಕೇವಲ 4 ಮಕ್ಕಳಿಂದ ಪ್ರಾರಂಭವಾಗಿ ಈಗ 75 ಹೆಚ್ಚು ಮಕ್ಕಳಿಗೆ ವಿದ್ಯಾದಾನ ಮಾಡುತ್ತಿದೆ. ಅದರ ಜೊತೆಗೆ ಅನ್ನದಾನ, ವಸ್ತ್ರ, ವಸತಿ ಮತ್ತು ಇತರ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಿದೆ. ಇಲ್ಲಿ 6-18 ವರ್ಷದೊಳಗಿನ ಮಕ್ಕಳಿಗೆ ಈಗ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ. ಸಂಪೂರ್ಣವಾಗಿ ಅಂಧರಾಗಿರುವ ಅಥವಾ ಅಲ್ಪ ಸ್ವಲ್ಪ ಕಾಣುವ ದೃಷ್ಟಿ ದೋಷವುಳ್ಳ ಮಕ್ಕಳಿಗೆ ಪ್ರವೇಶವನ್ನು ನೀಡಲಾಗುತ್ತದೆ. ಇವರಿಗೆ ಅಂಧತ್ವದ ಬಗ್ಗೆ UDID ಕಾರ್ಡ್ ಅಂತ ಇರ್ತದೆ, ಅಥವಾ ಅದನ್ನ ವೈದ್ಯಕೀಯ ಪ್ರಮಾಣ ಪತ್ರ ಅಂತ ಹೇಳಬಹುದು ನಾವು. ಈ ವೈದ್ಯಕೀಯ ಪ್ರಮಾಣ ತರುವುದು ಕಡ್ಡಾಯ. ಅದರ ಜೊತೆಗೆ ಪಾಲಕರ ಮತ್ತು ಮಕ್ಕಳ ಆಧಾರ್ ಕಾರ್ಡ್, ವಾಸಸ್ಥಳ ಪ್ರಮಾಣ ಪತ್ರ ಮತ್ತು 6 ಪಾಸ್ಪೋರ್ಟ್ ಫೋಟೋಸ್, ಇದನ್ನೆಲ್ಲ ತರಬೇಕಾಗ್ತದೆ. ಇದು ಸಂಪೂರ್ಣವಾಗಿ ಉಚಿತವಾಗಿರುವಂತಹ ಶಾಲೆ. 1-10 ವಿದ್ಯಾಭ್ಯಾಸವನ್ನು ಮಾಡಿಸಲಾಗುತ್ತದೆ. ಜೊತೆಗೆ ಕಂಪ್ಯೂಟರ್ ತರಬೇತಿ, ಸಂಗೀತ, ಯೋಗ, ಕರಕುಶಲ ತರಬೇತಿಗಳನ್ನು ನೀಡಲಾಗುತ್ತದೆ. ಈ ಶಾಲೆಯು ಕಲಬುರಗಿ ನಗರಕ್ಕೆ ಅಂಟಿಕೊಂಡಿರುವ ಮಾದರಸನಹಳ್ಳಿ ಅಂತಕ್ಕಂಥ ಗ್ರಾಮದ GDL ಲೇಔಟ್, ನಗರದ ಬಸ್ ನಿಲ್ದಾಣದಿಂದ 4-5 ದೂರ ಆಗಬಹುದು. ಅಲ್ಲಿ ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಿಸಿದ್ದೇವೆ. ಮಕ್ಕಳಿಗೆ ಬೇಕಾಗುವಂತಹ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಬ್ರೈಲ್ ಗ್ರಂಥಾಲಯ ಇದೆ. ಆದ್ದರಿಂದ ತಮಗೆ ಯಾರಾದರೂ ದೃಷ್ಟಿದೋಷವುಳ್ಳ ಮಕ್ಕಳು ಕಣ್ಣಿಗೆ ಬಿದ್ದರೆ ದಯವಿಟ್ಟು ಅವರನ್ನು ಈ ಶಾಲೆಗೆ ತಂದು ಸೇರಿಸಿ ನಾವು ಕೇವಲ ಅಂಧರಿಗೆ ನೋಡಿ ತುಟಿ ಹಂಚಿನ ಸಹಾನುಭೂತಿ ತೋರಿಸುವುದಕ್ಕಿಂತ ಎಲ್ಲಿ ಯೋಗ್ಯವಾದ ತರಬೇತಿ ಶಿಕ್ಷಣ ದೊರೆಯುತ್ತದೆ ಅಂತಹ ಒಂದು ಸಂಸ್ಥೆಗಳಲ್ಲಿ ಒಯ್ದು ಸೇರಿಸಿದರೆ ಆ ಮಕ್ಕಳ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ ಮತ್ತು ಅವರು ಸ್ವತಂತ್ರವಾಗಿ ಜೀವನ ಮಾಡಲು ಅನುಕೂಲವಾಗುತ್ತದೆ. ಫೋನ್ ಮಾಡಿದ್ರೆ ನಾವೇ ಸ್ವತಃ ಅಲ್ಲಿಗೆ ಬಂದು ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ಸೇರಿಸಿಕೊಳ್ಳೋದಕ್ಕೆ ಒಂದು ಕೆಲಸವನ್ನು ಮಾಡ್ತೇವೆ. ಏಪ್ರಿಲ್ನಿಂದ ಜೂನ್ ತಿಂಗಳವರೆಗೆ ನಾವು ಪ್ರವೇಶವನ್ನು ಕೊಡುತ್ತೇವೆ. ಈಗಾಗಲೇ ನಮ್ಮ ಶಾಲೆಯಿಂದ 100 ಹೆಚ್ಚು ವಿದ್ಯಾರ್ಥಿನಿಯರು SSLC ಪರೀಕ್ಷೆ ಪಾಸ್ ಮಾಡಿ ಹೋಗಿದ್ದಾರೆ. ಅವರಲ್ಲಿ ಎಷ್ಟೋ ಜನರಿಗೆ ಸರ್ಕಾರಿ ಕೆಲಸನೂ ಸಿಕ್ಕಿದೆ ಮತ್ತು ಡಿಗ್ರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ, ಮತ್ತು ಕೆಲವರೆಲ್ಲ ಕಂಪ್ಯೂಟರ್ನಲ್ಲಿ ಒಳ್ಳೆಯ ತರಬೇತಿಯನ್ನು ಪಡೆದು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಫ್ಯಾಮಿಲಿಗೂ ಕೂಡ ಅವರು ನೆರವನ್ನು ನೀಡ್ತಾ ಇದ್ದಾರೆ. ತಾವು ದಯವಿಟ್ಟು ನಮ್ಮ ಶಾಲೆಗೆ ವಿದ್ಯಾರ್ಥಿಗಳನ್ನು ತಂದು ಸೇರಿಸಿ ಒಂದು ಪುಣ್ಯದ ಕೆಲಸವಾಗುತ್ತದೆ. ಧನ್ಯವಾದಗಳು.
2: ಇದುವರೆಗೆ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆಯ ಪ್ರವೇಶಾತಿ, ಶಾಲೆ ನೀಡುವ ಉಚಿತ ಸೌಲಭ್ಯಗಳ ಕುರಿತು ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ದತ್ತು ಅಗರ್ವಾಲ್ ಅವರಿಂದ ಮಾಹಿತಿ ಕೇಳಿದರು. ಕಲಬುರಗಿಯಲ್ಲಿರುವ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗಾಗಿ 1-10 ತರಗತಿಯವರೆಗೆ ಉಚಿತ ಶಿಕ್ಷಣವನ್ನ ನೀಡಲಾಗುತ್ತಿದೆ. ಇದುವರೆಗೆ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ ನೀಡುವ ಉಚಿತ ಶಿಕ್ಷಣ ಹಾಗೂ ಕರಕುಶಲ ತರಬೇತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ, ಮಾದರ್ಸನಹಳ್ಳಿ, GDA ಲೇಔಟ್, ಕಲಬುರಗಿ.
1: ಕಲಬುರಗಿಯ ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ದೃಷ್ಟಿಹೀನ ಬಾಲಕಿಯರ ಬಾಳಿನಲ್ಲಿ ಬೆಳಕು ತರಲು ಶ್ರಮಿಸುತ್ತಿದೆ.
0: ಬಾಲಕರೇ ಮತ್ತು ಪೋಷಕರೇ, ಸಂಪೂರ್ಣವಾಗಿ ದೃಷ್ಟಿಯನ್ನು ಕಳೆದುಕೊಂಡ ಅಥವಾ ಅಲ್ಪ ಸ್ವಲ್ಪ ಕಾಣಿಸುವ 6-18 ವರ್ಷದೊಳಗಿನ ಅಂಧ ಬಾಲಕಿಯರ ಪ್ರವೇಶಕ್ಕೆ ಅವಕಾಶವಿದೆ.
1: ಶಾಲಾ ಶಿಕ್ಷಣದ ಜೊತೆಗೆ ಉಚಿತ ವಸತಿ, ಆಹಾರ, ಬಟ್ಟೆಗಳನ್ನು ಒದಗಿಸಲಾಗುವುದು.
0: ಸಂಪರ್ಕಿಸಿ ಮುಖ್ಯೋಪಾಧ್ಯಾಯರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ, ಕಲಬುರಗಿ.
1: ಕರೆ ಮಾಡಿ 9535393909.
4: ಆಕಾಶವಾಣಿ ಮಂಗಳೂರು, ಸಮಯ 7:40. ಇದೀಗ ಭಾವಗೀತೆಗಳು. ಮೊದಲಿಗೆ ಕಯ್ಯಾರ ಕಿಂಜಣ್ಣರಯ್ಯವರ ರಚನೆ ಹಾಡೊಮ್ಮೆ ಹಾಡಬೇಕು, ವೃಂದಗಾನದ.

0: ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
0: ಕೇಳುಗರೆ, ಇಂದು 10 ಗಂಟೆಗೆ CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳುವಿರಿ. 10:30 ಹೃದಯ ರಾಗ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಕೇಳುಗರು ಇಂದು ನಮ್ಮೊಡನೆ ಮಾತನಾಡಬೇಕಾದ ವಿಷಯ ನಿಮ್ಮ ಶಾಲಾರಂಭದ ದಿನಗಳ ನೆನಪು. ಕರೆ ಮಾಡಿ ಮಾತನಾಡಿ ಹಾಗೂ ನಿಮ್ಮ ಇಷ್ಟದ ಹಾಡನ್ನು ಕೂಡ ಕೇಳಿ.
2: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
3: ಶಾಂಭವಿ ವಿಲಾಸ. ನಡೆಸಿಕೊಡುತ್ತಾರೆ ಮುಳಿಯ ಗೋವಿಂದ ಭಟ್ ಮತ್ತು ಬಳಗ ಕೋಡಪದವು.
4: ಜಯ ನಮೋ ಶಂಭೋ ಮಹಾದೇವ. ಗೋಪಾಳು ಎರಡನೆಯ ಬ್ರಹ್ಮನೆಂದು ಹೆಸರಾಂತ ಕಶ್ಯಪ ಬ್ರಹ್ಮನಿಗೆ ಇದ್ದ. ದಿತಿ, ಅದಿತಿ, ಸುರಸೆ, ಧನು ಮೊದಲಾದ 13 ಪತ್ನಿಯರಲ್ಲಿ ಧನು ದೇವಿಯವರ ಗರ್ಭಾಂಬುದಿಯನ್ನ ಪವಿತ್ರಗೊಳಿಸಿ ಧನು ಕುಮಾರಕ ಶುಂಭದಾನವನೆನಿಸಿದೆ.
2: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30.
0: ಈ ಬೆಳಗ್ಗೆ 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪದ್ಮಾ ತಲ್ವಾಲ್ಕರ್ ಅವರ ಗಾಯನ ಕೇಳುವರಿ ರಾಗ್ ಜೌನ್ಪುರಿ ಪ್ರಸಾರವಾಗಲಿದೆ. 12:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಬೀದಿ ವ್ಯಾಪಾರಿಗಳ ಪ್ರಧಾನಮಂತ್ರಿ ಆತ್ಮನಿರ್ಭರ ನಿಧಿ ಕುರಿತಾಗಿ ಮಾಹಿತಿ ಮೂಡಿಬರಲಿದೆ. 1:20 ಸ್ವರಮಾಧುರ್ಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ವಿಜಯ ನರಸಿಂಹ ಅವರ ಭಕ್ತಿ ರಚನೆಗಳು. 1:30 ಸಂಯೋಜಿತ ಚಿತ್ರಗೀತೆಗಳನ್ನು ಕೇಳಬಹುದು. ಆಕಾಶವಾಣಿ ಮಂಗಳೂರು ಸಮಯ 7:34. ಕೆಲವು ಪ್ರಕಟಣೆಗಳು ಆ ಬಳಿಕ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

0: ಆದರೆ ಮಹಿಳೆಯರಲ್ಲಿ ತಮ್ಮ ವಿಚಾರದಲ್ಲಿರುವ ಕೀಳರಿಮೆಯ ಭಾವನೆಗಳು ಸಾಂಪ್ರದಾಯಿಕ ನಂಬಿಕೆಗಳ ಹಿಡಿತ ನಿರೀಕ್ಷೆ ಮಾಡಿದಷ್ಟು ಕಡಿಮೆಯಾಗಿಲ್ಲ.
1: ಗಂಡು ಹೆಣ್ಣು ಇಬ್ಬರಲ್ಲಿ ಯಾರೊಬ್ಬರ ಪಾತ್ರವು ಮೇಲಲ್ಲ ಕೀಳಲ್ಲ.
0: ಗಂಡು ಹೆಣ್ಣು ಬೇರೊಂದು ಹೊಸ ಬೆಳಕಿಗೆ ಎಚ್ಚರಗೊಳ್ಳುವ ಹೊಸತೊಂದು ಕಾಲಕ್ಕೆ ನಾವು ಸದಾ ಜಾಗೃತರಿರಬೇಕು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪ್ರಗತಿ ಸಭೆ, ಸ್ವಚ್ಛ ಭಾರತ ಮಿಷನ್ 2.0 ಪರಿಣಾಮಕಾರಿ ಅನುಷ್ಠಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಒತ್ತು. ದೇಶದಲ್ಲಿ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ಯಾವುದೇ ತೊಡಕಿಲ್ಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟ್ರೀಯ ಕೃಷಿ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಬಾಂಗ್ಲಾದೇಶ ಗಡಿಯಲ್ಲಿ ಮುಳ್ಳು ತಂತಿ ಬೇಲಿ ಅಳವಡಿಕೆಗೆ ಬಿಎಸ್ಎಫ್ಗೆ 142 ಎಕರೆ ಭೂಮಿ ಹಸ್ತಾಂತರಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಎರಡನೇ ಕ್ವಾಲಿಫೈಯರ್ಗೆ ಮುನ್ನಡೆ. ವಾರ್ತೆಗಳ ವಿವರ. ಸ್ವಚ್ಛ ಭಾರತ ಮಿಷನ್ 2.0 ಪರಿಣಾಮಕಾರಿ ಅನುಷ್ಠಾನದ ಅಗತ್ಯವನ್ನು ಪ್ರಧಾನಿ ನರೇಂದ್ರ ಮೋದಿ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ

0: 51ನೇ ಪ್ರಗತಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು, ಸ್ವಚ್ಛ ಭಾರತ ಮಿಷನ್ 2.0 ಮಿಷನ್ ಮೂಲಸೌಕರ್ಯ ಸೃಷ್ಟಿಯನ್ನು ಮೀರಿ ಸಾಕಬೇಕು ಮತ್ತು ನಿಯಮಿತ ಮೇಲ್ವಿಚಾರಣೆ, ನಾಗರಿಕರ ಭಾಗವಹಿಸುವಿಕೆ ಹಾಗೂ ವಿವಿಧ ಪಾಲುದಾರರ ನಡುವಿನ ಸಮನ್ವಯದ ಮೂಲಕ ಉತ್ತಮ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಸೂಚಿಸಿದ್ದಾರೆ. ತ್ಯಾಜ್ಯ ಸಂಸ್ಕರಣಾ ಘಟಕಗಳು ಮತ್ತು ಗೋವರ್ಧನ್ ಸ್ಥಾವರಗಳು ಸೇರಿದಂತೆ ಘನತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟಂತಹ ಮೂಲಸೌಕರ್ಯಗಳನ್ನು ಪೂರ್ಣಗೊಳಿಸುವುದನ್ನು ತ್ವರಿತಗೊಳಿಸುವಂತೆ ರಾಜ್ಯಗಳಿಗೆ ಮನವಿ ಮಾಡಿದ್ದಾರೆ. ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು 9 ರಾಜ್ಯಗಳನ್ನು ಒಳಗೊಂಡಂತೆ ರೈಲ್ವೆ, ವಿದ್ಯುತ್ ಮತ್ತು ರಸ್ತೆ ವಲಯಗಳಲ್ಲಿ ಸುಮಾರು 30,000 ಕೋಟಿ ರೂಪಾಯಿಗಳ ಮೌಲ್ಯದ 7 ನಿರ್ಣಾಯಕ ಮೂಲಸೌಕರ್ಯ ಯೋಜನೆಗಳನ್ನು ಪರಿಶೀಲಿಸಿದರು. ಪಡಿತ ವಿತರಣಾ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ಸುರಕ್ಷಿತ ಹಾಗೂ ನಿಖರವಾಗಿಸಲು 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಕುರಿತು ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಾರ್ಥಕ ಪಡಿತರ ವಿತರಣಾ ವ್ಯವಸ್ಥೆಯನ್ನು ಪರಿಚಯಿಸಲು ನಿರ್ಧರಿಸಲಾಗಿದೆ. ಈ ಯೋಜನೆಗೆ ಸುಮಾರು 25,000 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯು ಆಹಾರ ಧಾನ್ಯಗಳು ರಾಜ್ಯದ ಒಳಗಿನ ಸಾಗಾಣಿಕೆ ರಾಜ್ಯ ಸಂಸ್ಥೆಗಳಿಗೆ ನೆರವು ನೀಡುತ್ತದೆ. ನ್ಯಾಯಯುತ ನ್ಯಾಯಬೆಲೆ ಅಂಗಡಿಗಳನ್ನು ಬೆಂಬಲಿಸುತ್ತದೆ ಮತ್ತು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಆಧುನೀಕರಣಕ್ಕೆ ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಇದು ನಿರ್ಮಲ್, ಆಶಾ ಮತ್ತು ಸಕ್ಷಮ್ ಎಂಬ 3 ಪ್ರಮುಖ ಕೃತಕ ಬುದ್ದಿಮತ್ತೆ ಸಕ್ರಿಯಗೊಳಿಸಿದ ಮಾದರಿಗಳನ್ನು ಹೊಂದಿರುತ್ತದೆ. ನಿರ್ಮಲ್ ಕೃತಕ ಬುದ್ದಿಮತ್ತೆ ಚಾಲಿತ ನೈಜ ಸಮಯದ ಪಿಡಿಎಸ್ ಫಲಾನುಭವಿ ನೋಂದಣಿ, ಆಶಾ ಬಹುಭಾಷಾ ಕುಂದುಕೊರತೆ ಮತ್ತು ನಾಗರಿಕ ತೊಡಗಿಸಿಕೊಳ್ಳುವಿಕೆ ವೇದಿಕೆ ಮತ್ತು ಸಕ್ಷಮ್ ವಾಹನ ಟ್ರ್ಯಾಕಿಂಗ್ನೊಂದಿಗೆ ಕೃತಕ ಬುದ್ದಿಮತ್ತೆ ಸಕ್ರಿಯಗೊಳಿಸಿದ ಪೂರೈಕೆ ಸರಪಳಿ ವೇದಿಕೆಯಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ವಿವರಿಸಿದ್ದಾರೆ. ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿರುವಂತಹ ಈದ್ ಉಜ್ ಜುಹಾ ಬಕ್ರೀದ್ ಹಬ್ಬವನ್ನು ದೇಶದಾದ್ಯಂತ ಇಂದು ಆಚರಣೆ ಮಾಡಲಾಗುತ್ತಿದೆ. ಈ ಪವಿತ್ರ ಸಂದರ್ಭವು ಪ್ರವಾದಿ ಇಬ್ರಾಹಿಂ ಅವರ ಸಂಪೂರ್ಣ ನಂಬಿಕೆಯನ್ನು ಗೌರವಿಸುತ್ತದೆ ಮತ್ತು ಕುರ್ಬಾನಿ ಆಚರಣೆಯಿಂದ ಗುರುತಿಸಲ್ಪಡುತ್ತದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈದ್ ಉಜ್ ಜುಹಾ ಸಂದರ್ಭದಲ್ಲಿ ದೇಶದ ಮುಸ್ಲಿಂ ಸಮುದಾಯದವರಿಗೆ ಶುಭಾಶಯ ಕೋರಿದ್ದಾರೆ. ಈ ಹಬ್ಬವು ಭಕ್ತಿ, ತ್ಯಾಗ ಮತ್ತು ನಿಸ್ವಾರ್ಥತೆಯನ್ನು ಸಂಕೇತಿಸುತ್ತದೆ ಎಂದು ರಾಷ್ಟ್ರಪತಿಗಳು ತಮ್ಮ ಸಂದೇಶದಲ್ಲಿ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಅಗತ್ಯ ವಸ್ತುಗಳ ಲಭ್ಯತೆ ಮತ್ತು ಪೂರೈಕೆ ಸರಪಳಿಗಳ ಸ್ಥಿತಿಸ್ಥಾಪಕತ್ವವನ್ನು ಪರಿಶೀಲಿಸಲು ನವದೆಹಲಿಯಲ್ಲಿ ನಡೆದಂತಹ ಸಚಿವರ ಗುಂಪಿನ 6ನೇ ಅನೌಪಚಾರಿಕ ಸಭೆಯ ಅಧ್ಯಕ್ಷತೆಯನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಹಿಸಿದ್ದರು. ದೇಶದಲ್ಲಿ ಅಗತ್ಯ ವಸ್ತುಗಳ ಪೂರೈಕೆ ಪರಿಸ್ಥಿತಿ ಸಾಮಾನ್ಯವಾಗಿದೆ. ಎಲ್ಲಾ ಅಗತ್ಯ ವಸ್ತುಗಳ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿರುವುದರಿಂದ ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿಯ ಆತುರದ ಖರೀದಿಯನ್ನು ತಪ್ಪಿಸುವಂತೆ ನಾಗರಿಕರಿಗೆ ಸಚಿವ ರಾಜನಾಥ್ ಸಿಂಗ್ ಮನವಿ ಮಾಡಿದ್ದಾರೆ. ಸಭೆಯಲ್ಲಿ ಬದಲಾಗುತ್ತಿರುವ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ರಾಷ್ಟದ ಸನ್ನದ್ದತೆಯನ್ನು ಹೆಚ್ಚಿಸಲು ನಿರಂತರ ಪ್ರಯತ್ನಗಳನ್ನು ಮಾಡುವಂತೆ ಸಚಿವರು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ದೇಶದಲ್ಲಿ ಆಹಾರ ಬೆಲೆಗಳು ಸ್ಥಿರವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ರಸಗೊಬ್ಬರಗಳು ಮತ್ತು ಇತರ ಅಗತ್ಯ ಕೃಷಿ ಉತ್ಪನ್ನಗಳು ರೈತರಿಗೆ ಸಮರ್ಪಕವಾಗಿ ಲಭ್ಯವಿರಬೇಕು ಎಂದು ಸಚಿವ ರಾಜನಾಥ್ ಸಿಂಗ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಭೆಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ, ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ, ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ ಸೋನೋವಾಲ್ ಉಪಸ್ಥಿತರಿದ್ದರು. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟೀಯ ಕೃಷಿ ಸಮ್ಮೇಳನವನ್ನು ಉದ್ಘಾಟನೆ ಮಾಡಲಿದ್ದಾರೆ. 2 ದಿನಗಳ ಕಾರ್ಯಕ್ರಮದಲ್ಲಿ ವಿಷಯಾಧಾರಿತ ಚರ್ಚೆಗಳು, ರಾಜ್ಯವಾರು ಭಾಗವಹಿಸುವಿಕೆ, ಗುಂಪು ಚರ್ಚೆಗಳು ಮತ್ತು ಕೃಷಿ ಹಾಗೆಯೇ ಸಂಬಂಧಿತ ವಲಯಗಳಿಗೆ ಸಂಬಂಧಿಸಿದ ನಿರ್ಣಾಯಕ ವಿಷಯಗಳ ಕುರಿತು ಪ್ರಸ್ತುತಿಗಳು ನಡೆಯಲಿವೆ. ಸುಸ್ಥಿರ ಕೃಷಿ, ವರ್ಧಿತ ಉತ್ಪಾದಕತೆ, ಹವಾಮಾನ ಸ್ಥಿತಿಸ್ಥಾಪಕತ್ವ, ಮೂಲಸೌಕರ್ಯ ಬಲವರ್ಧನೆ ಮತ್ತು ರೈತರ ಸಮೃದ್ಧಿಯ ಮೇಲೆ ಕೇಂದ್ರೀಕರಿಸಿ ಮುಂಬರುವ ಮುಂಗಾರು ಋತುವಿನ ಕಾರ್ಯತಂತ್ರಗಳನ್ನು ಚರ್ಚಿಸುವ ಗುರಿಯನ್ನು ಈ ಸಮ್ಮೇಳನ ಹೊಂದಿದೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಮುಳ್ಳು ತಂತಿ ಬೇಲಿ ಅಳವಡಿಕೆ, ಔಟ್ಪೋಸ್ಟ್ಗಳು ಸೇರಿದಂತೆ ಮೂಲ ಸೌಕರ್ಯಗಳನ್ನು ನಿರ್ಮಿಸಲು ಪಶ್ಚಿಮ ಬಂಗಾಳ ಸರ್ಕಾರ 142 ಎಕರೆ ಭೂಮಿಯನ್ನು ಬಿಎಸ್ಎಫ್ಗೆ ಹಸ್ತಾಂತರಿಸಿದೆ.

0: ಗಡಿಬೇಲಿ ಮತ್ತು ಸಂಬಂಧಿತ ಮೂಲಸೌಕರ್ಯ ಯೋಜನೆಗಳಿಗಾಗಿ 45 ದಿನಗಳಲ್ಲಿ 600 ಎಕರೆ ಭೂಮಿಯನ್ನು ವರ್ಗಾಯಿಸಲು ಮೇ 11 ನಡೆದ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಬಿಜೆಪಿ ಸರ್ಕಾರ ತೆಗೆದುಕೊಂಡ ನಿರ್ಧಾರದ ಭಾಗವಾಗಿ ಈ ಹಸ್ತಾಂತರ ಪ್ರಕ್ರಿಯೆ ನಡೆದಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಮುಂಬರುವ ನೀಟ್ ಯುಜಿ 2026 ಮರುಪರೀಕ್ಷೆಯ ಸಿದ್ಧತೆಗಳನ್ನು ಉನ್ನತ ಮಟ್ಟದ ಸಮಿತಿಯ ಅಧ್ಯಕ್ಷ ಡಾ ಕೆ ರಾಧಾಕೃಷ್ಣನ್ ಅವರೊಂದಿಗೆ ಪರಿಶೀಲಿಸಿದರು. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಕುರಿತ ಶಿಫಾರಸುಗಳ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡಲು ಈ ಸಮಿತಿಯನ್ನು ರಚಿಸಲಾಗಿದೆ. ಸಭೆಯಲ್ಲಿ ದೇಶಾದ್ಯಂತ ಪರೀಕ್ಷಾ ಕೇಂದ್ರಗಳಲ್ಲಿ ಸಾಕಷ್ಟು ಸೌಲಭ್ಯಗಳು ಮತ್ತು ವಿದ್ಯಾರ್ಥಿ ಸ್ನೇಹಿ ವಾತಾವರಣವನ್ನು ಖಚಿತಪಡಿಸಿಕೊಳ್ಳಲು ಸಮಾನ ಆದ್ಯತೆ ನೀಡಬೇಕು ಎಂದು ಸಚಿವ ಧರ್ಮೇಂದ್ರ ಪ್ರಧಾನ್ ಒತ್ತಿ ಹೇಳಿದ್ದಾರೆ. ಇದೇ ವೇಳೆ ಎನ್ಟಿಎ ಮಹಾನಿರ್ದೇಶಕರು ಪರೀಕ್ಷಾ ಭದ್ರತೆಯನ್ನು ಬಲಪಡಿಸಲು ಮತ್ತು ಪರೀಕ್ಷೆಯನ್ನು ಸುಗಮವಾಗಿ ನಡೆಸುವುದನ್ನು ಖಚಿತಪಡಿಸಿಕೊಳ್ಳಲು ಕೈಗೊಂಡ ಹೆಚ್ಚುವರಿ ಕ್ರಮಗಳ ಬಗ್ಗೆ ಸದಸ್ಯರಿಗೆ ವಿವರಿಸಿದರು. ನೀಟ್ ಯುಜಿ 2026 ಮರುಪರೀಕ್ಷೆಯನ್ನು ಜೂನ್ 21 ದೇಶದಾದ್ಯಂತ 550 ನಗರಗಳ 5,400ಕ್ಕೂ ಹೆಚ್ಚು ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಹೈದರಾಬಾದ್ ಮೂಲದ ಶೈಕ್ಷಣಿಕ ತಂತ್ರಜ್ಞಾನ ಕಂಪನಿಯಾದ ಕೋಮ್ಟ್ ಎಡುಟೆಕ್ಗೆ ಪರೀಕ್ಷಾ ಮೌಲ್ಯಮಾಪನ ಒಪ್ಪಂದವನ್ನು ನೀಡಿದ ಕುರಿತಾದಂತಹ ಆರೋಪಗಳನ್ನು ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇ ತಿರಸ್ಕರಿಸಿದೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಸಿಬಿಎಸ್ಇ ಆರೋಪಗಳು ತಪ್ಪಾದ ದಾರಿ ತಪ್ಪಿಸುವ ಮತ್ತು ಸತ್ಯವನ್ನು ಆಧರಿಸಿಲ್ಲ ಎಂದು ಹೇಳಿದೆ. ಕೋಮ್ಟ್ ಎಡುಟೆಕ್ಗೆ ಒಪ್ಪಂದವನ್ನು ನೀಡುವಲ್ಲಿ ಸಾಮಾನ್ಯ ಹಣಕಾಸು ನಿಯಮಗಳ ಪ್ರಕ್ರಿಯೆಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಲಾಗಿದೆ. ಮಂಡಳಿಯು ಕಳೆದ ವರ್ಷ ಆಗಸ್ಟ್ನಲ್ಲಿ ಕೇಂದ್ರ ಸಾರ್ವಜನಿಕ ಸಂಗ್ರಹಣೆ ಪೋರ್ಟಲ್ನಲ್ಲಿ 2026 ಬೋರ್ಡ್ ಪರೀಕ್ಷೆಗಳಿಗೆ ಉತ್ತರ ಪುಸ್ತಕಗಳ ಡಿಜಿಟಲ್ ಮೌಲ್ಯಮಾಪನಕ್ಕಾಗಿ ಆರ್ಎಫ್ಪಿಯನ್ನು ಬಿಡುಗಡೆ ಮಾಡಿತು ಮತ್ತು ಅರ್ಹವಾಗಿ ಬಿಡ್ ಮಾಡಿದವರಿಗೆ ಒಪ್ಪಂದವನ್ನು ನೀಡಿತು ಎಂದು ಸಿಬಿಎಸ್ಇ ತಿಳಿಸಿದೆ. ಅಸ್ಸಾಂ ವಿಧಾನಸಭೆಯು ಏಕರೂಪ ನಾಗರಿಕ ಸಂಹಿತೆಯ ಮಸೂದೆಯನ್ನು ಅಂಗೀಕರಿಸಿದೆ. ಅಸ್ಸಾಂ ಈ ಶಾಸನವನ್ನು ಅಳವಡಿಸಿಕೊಂಡ ದೇಶದ 3ನೆಯ ರಾಜ್ಯವಾಗಿದೆ. ಸದನದಲ್ಲಿ ನಿನ್ನೆ ಅಸ್ಸಾಂ ಸಂಸದೀಯ ವ್ಯವಹಾರಗಳ ಸಚಿವ ಅತುಲ್ ಬೋರಾ ಅವರು ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರ ಪರವಾಗಿ ಮಸೂದೆಯನ್ನು ಮಂಡಿಸಿದರು. ವಿವಾಹ, ವಿಚ್ಛೇದನ, ಉತ್ತರಾಧಿಕಾರ ಮತ್ತು ಲಿವಿನ್ ಸಂಬಂಧಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ರಾಜ್ಯದ ಎಲ್ಲಾ ನಿವಾಸಿಗಳಿಗೆ ಒಂದೇ ನಾಗರಿಕ ಕಾನೂನು ಚೌಕಟ್ಟನ್ನು ಸ್ಥಾಪಿಸಲು ಈ ಶಾಸನವು ಪ್ರಯತ್ನಿಸುತ್ತದೆ. ನ್ಯೂ ಚಂಡೀಗಢದಲ್ಲಿ ನಿನ್ನೆ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ದ ರಾಜಸ್ಥಾನ್ ರಾಯಲ್ಸ್ 47 ರನ್ಗಳಿಂದ ಭರ್ಜರಿ ಜಯ ದಾಖಲಿಸಿದೆ. ಈ ಮೂಲಕ 2ನೇ ಕ್ವಾಲಿಫೈಯರ್ ಪಂದ್ಯಕ್ಕೆ ಮುನ್ನಡೆ ಪಡೆದಿದೆ. ಈ ನಡುವೆ ಸನ್ರೈಸರ್ಸ್ ಹೈದರಾಬಾದ್ ಪಂದ್ಯಾವಳಿಯಿಂದ ಹೊರಬಿದ್ದಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 243 ರನ್ ಗಳಿಸಿತು. ಆರ್ಆರ್ ಪರ ವೈಭವ್ ಸೂರ್ಯವಂಶಿ 29 ರನ್ಗಳಿಗೆ 97 ರನ್ ಗಳಿಸಿದರು. ಧ್ರುವ್ ಜುರೆಲ್ ಅರ್ಧಶತಕವನ್ನು ಗಳಿಸಿದರು. ಗೆಲುವಿನ ಗುರಿಯನ್ನು ಬೆನ್ನತ್ತಿದಂತಹ ಸನ್ರೈಸರ್ಸ್ ಹೈದರಾಬಾದ್ 19.2 ಓವರ್ಗಳಲ್ಲಿ 196 ರನ್ಗಳಿಗೆ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡಿತು. ಆರ್ಆರ್ ಪರ ಆರ್ಚರ್ 3 ವಿಕೆಟ್ ಕಬಳಿಸಿದರೆ ಬರ್ಗರ್, ಸುಶಾಂತ್ ಮಿಶ್ರಾ ಮತ್ತು ರವೀಂದ್ರ ಜಡೇಜಾ ತಲಾ 2 ವಿಕೆಟ್ನ್ನು ಪಡೆದರು. ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಅಪಾಯಕಾರಿ ರಾಸಾಯನಿಕಗಳು, ಸ್ಫೋಟಕ ವಸ್ತುಗಳ ಅನಧಿಕೃತ ಆನ್ಲೈನ್ ಮಾರಾಟ ಮತ್ತು ಜಾಹೀರಾತುಗಳ ವಿರುದ್ದ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ನಿಯಂತ್ರಕ ಕ್ರಮವನ್ನು ಪ್ರಾರಂಭಿಸಿದೆ. ಗ್ರಾಹಕರ ಸುರಕ್ಷತೆ, ಸಾರ್ವಜನಿಕ ಭದ್ರತೆ ಮತ್ತು ಜವಾಬ್ದಾರಿಯುತ ಈ ವಾಣಿಜ್ಯ ಅಭ್ಯಾಸಗಳನ್ನು ಬಲಪಡಿಸಲು ಗ್ರಾಹಕ ರಕ್ಷಣಾ ಕಾಯ್ದೆ 2019 ನಿಬಂಧನೆಗಳ ಅಡಿಯಲ್ಲಿ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಗತಿ ಸಭೆ, ಸ್ವಚ್ಛ ಭಾರತ ಮಿಷನ್ 2.0 ಪರಿಣಾಮಕಾರಿ ಅನುಷ್ಠಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಒತ್ತು. ದೇಶದಲ್ಲಿ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ಯಾವುದೇ ತೊಡಕಿಲ್ಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟೀಯ ಕೃಷಿ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಬಾಂಗ್ಲಾದೇಶ ಗಡಿಯಲ್ಲಿ ಮುಳ್ಳು ತಂತಿ ಬೇಲಿ ಅಳವಡಿಕೆಗೆ ಬಿಎಸ್ಎಫ್ಗೆ 142 ಎಕರೆ ಭೂಮಿ ಹಸ್ತಾಂತರಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ವಿರುದ್ದ ಗೆದ್ದ ರಾಜಸ್ಥಾನ್ ರಾಯಲ್ಸ್ 2ನೇ ಕ್ವಾಲಿಫೈಯರ್ಗೆ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಂಗಳೂರು, ಸಮಯ 7:45:25. ಸ್ವಲ್ಪ ಹೊತ್ತಿನಲ್ಲಿ ರಾಗರಂಜಿನಿ ಕೇಳುವಿರಿ.
2: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
3: ಹೇಳಿ.
2: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
3: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
2: ಆದ್ರೆ ಇದನ್ನು ಹೇಗೆ ಮಾಡೋದು?
3: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್

0: ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
0: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ?
0: ಅಷ್ಟೇ.
1: ಗೊತ್ತಾಯ್ತು.
0: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ. ಈ ಕಹಾನಿ ಹೇ ಏಕ್ ನರ್ಸ್ ಔರ್ ಉಸ್ಕಿ ಅಂತರ್ಮನ್ ಕಿ.
3: ಓಕೆ ಸ್ಯಾಲರಿ, ನಹೀ ಝುಮ್ಕೆ ನಾ, ಪಹಲೆ ಬಚತ್ ಪಹಲೆ ಝುಮ್ಕೆ. ಸುನೋ, ಹರ್ ಮಹೀನೆ ಥೋಡಾ ಬಚಾವೋ ಔರ್ ಥೋಡಾ ನಿವೇಶ್ ಕರೋ ಔರ್ ಕುಛ್ ಎಮರ್ಜೆನ್ಸಿ ಕೆ ಲಿಯೆ ಭಿ ಬಚಾವೋ ತಾಕಿ ರಹೋ ಟೆನ್ಷನ್ ಫ್ರೀ. ಲೇಕಿನ್ ಝುಮ್ಕೋ ಕಾ ಕ್ಯಾ, ಜಾತೇ ಹೋ ಕಿ ಲಗಾವೋ ಇಂಜೆಕ್ಷನ್.
4: ಆರ್ಬಿಐ ಕಹತಾ ಹೈ
2: ವಿತ್ತೀಯ ಸಮಜ್ದಾರಿ ಸಮೃದ್ಧ ನಾರಿ.
5: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
6: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
8: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
7: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇಬೇಕು ಅಂತಿದ್ದಾನೆ.
8: ಓ, ಹಾಗಾದ್ರೆ ಫೀಸು, ಆ ಬುಕ್ಸು?
9: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
10: ರಾಗರಂಜಿನಿ ಚಿತ್ರಗೀತೆಗಳು. ಮೊದಲಿಗೆ ಗುರಿ ಚಿತ್ರಕ್ಕಾಗಿ ಹಾಡಿದ್ದಾರೆ ಡಾಕ್ಟರ್ ರಾಜಕುಮಾರ್ ಹಾಗೂ ಸಂಗಡಿಗರು. ಚಿ ಉದಯಶಂಕರ್ ಅವರ ರಚನೆ, ಸಂಗೀತ ರಾಜಣ್ಣ ಗೇಮ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೇಳಿ ಚಿತ್ರ ಅವರ ಧ್ವನಿಯಲ್ಲಿ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆ, ರಚನೆ ವಿ ಮನೋಹರ್, ಸಂಗೀತ ಇಳಯರಾಜಾ.

ರಾಗರಂಜನಿಯಲ್ಲಿ ಚಿತ್ರಗೀತೆಗಳನ್ನು ಕೇಳಿದಿರಿ. 10:30 ಹೃದಯ ರಾಗದಲ್ಲಿ ಮತ್ತೆ ಚಿತ್ರಗೀತೆಗಳನ್ನು ಕೇಳುವಿರಿ. ಹಾಗೂ 8:30 ಮತ್ತೆ ಕನ್ನಡ ಚಿತ್ರಗೀತೆಗಳಿವೆ. ಆಕಾಶವಾಣಿ ಮಂಗಳೂರು ಸಮಯ 8:00. ಮೊದಲಿಗೆ ಸಮಾಚಾರ ಪ್ರಭಾತ್, ಬಳಿಕ ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದಿಂದ.

0: ಸರ್ಕಸ್ ಚಿತ್ರಕ್ಕಾಗಿ ಸೋನು ನಿಗಮ್ ಹಾಗೂ ನರೇಶ್ ಅಯ್ಯರ್ ಹಾಡಿದ ಯೋಗರಾಜ್ ಭಟ್ ಅವರ ರಚನೆಯನ್ನು ಕೇಳಿದಿರಿ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಇಂದ್ರ ಚಿತ್ರಕ್ಕಾಗಿ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತದಲ್ಲಿ ಹಾಡಿರುವವರು ಕುನಲ್ ಗಾಂಜಾವಾಲ ಹಾಗೂ ಅನುರಾಧ ಶ್ರೀರಾಮ್.

0: ಶಶಾಂಕ್ ಧ್ವನಿಯಲ್ಲಿ ದೇವದಾಸ್ ಚಿತ್ರದ ಗೀತೆ, ರಚನೆ ವಿ ನಾಗೇಂದ್ರ ಪ್ರಸಾದ್ ಅವರದ್ದು, ಸಂಗೀತ ಜೋಶ್ವಾ ಶ್ರೀಧರ್.
1: ಏಯ್ ಬುಲ್ಬುಲ್, ಮಾತಾಡಕ್ಕಿಲ್ವಾ?

ಅದ್ಧೂರಿ ಚಿತ್ರಕ್ಕಾಗಿ ವಿ ಹರಿಕೃಷ್ಣ ಬರೆದು ಸಂಗೀತ ಸಂಯೋಜಿಸಿರುವ ಗೀತೆ. ರಚನೆ ಎ ಪಿ ಅರ್ಜುನ್ ಹಾಡಿದ್ದಾರೆ ವಿ ಹರಿಕೃಷ್ಣ, ಸಂಗೀತ ವಿ ಹರಿಕೃಷ್ಣ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
4: ಶಾಂಭವಿ ವಿಲಾಸ ನಡೆಸಿಕೊಡುತ್ತಾರೆ ಮುಳಿಯ ಗೋವಿಂದ ಭಟ್ ಮತ್ತು ಬಳಗ ಕೋಡಪದವು.
5: ಜಯ ನಮೋ ಶಂಭೋ ಮಹಾದೇವ ಗಾಪಾಡು. ಎರಡನೆಯ ಬ್ರಹ್ಮನೆಂದು ಹೆಸರಾಂತ ಕಶ್ಯಪ ಬ್ರಹ್ಮನಿಗೆ ಇದ್ದ ದಿತಿ ಅದಿತಿ ಸುರಸೆ ಧನು ಮೊದಲಾದ 13 ಮಂದಿ ಪತ್ನಿಯರಲ್ಲಿ ಧನು ದೇವಿಯವರ ಗರ್ಭಾಂಬುದಿಯನ್ನ ಪವಿತ್ರಗೊಳಿಸಿ ಧನು ಕುಮಾರಕ ಶುಂಭದಾನವನೆನಿಸಿದೆ.
3: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30.
6: ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಿದ್ರಿ. ಇದೀಗ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ರಚನೆ, ಸಂಗೀತ ಸಂಗೀತಂ ಶ್ರೀನಿವಾಸ ರಾವ್.

ಗಂಗಾ ಯಮುನಾ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಆರ್ ಎನ್ ಜಯಗೋಪಾಲ್ ಅವರ ರಚನೆ. ಸಂಗೀತ ನೀಡಿದವರು ವಿದ್ಯಾಸಾಗರ್.

ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರಕ್ಕಾಗಿ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಜಿ ಉದಯಶಂಕರ್ ಅವರ ರಚನೆ, ಕ್ಷಮಿಸಿ, ಜನ್ಮ ಜನ್ಮದ ಅನುಬಂಧ ಚಿತ್ರದ ಗೀತೆ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿದೆ. ಜಿ ಉದಯಶಂಕರ್ ಅವರ ರಚನೆ, ಸಂಗೀತ ಇಳಯರಾಜಾ.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ?
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
1: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
3: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್.
2: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
1: ಸರ್, 2 ಲಕ್ಷ
4: ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
2: ಅರೆ,
1: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
1: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
1: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
8: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
7: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
8: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
9: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಕೇಳಿದರೆ ಈ ಬೆಳಗ್ಗೆ 10:30 ಹೃದಯ ರಾಗ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮವಿದೆ. ಕೇಳುಗರು ಇಂದು ನಮ್ಮೊಡನೆ ಮಾತನಾಡಬಹುದಾದ ವಿಷಯ ನಿಮ್ಮ ಶಾಲಾರಂಭದ ದಿನಗಳ ನೆನಪು. ಗಮನಿಸಿ, ನಿಮ್ಮ ಶಾಲೆಯ ಆರಂಭದ ದಿನಗಳ ನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ಕರೆ ಮಾಡಿ ಮಾತನಾಡಿ, ನಿಮ್ಮಿಷ್ಟದ ಹಾಡುಗಳನ್ನು ಕೇಳಿ. ಕಾರ್ಯಕ್ರಮ 10:30 to 11:30. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪದ್ಮಾ ತಲ್ವಾಲ್ಕರ್ ಅವರ ಗಾಯನ ಕೇಳುವಿರಿ. ರಾಗ್ ಜೌನ್ಪುರಿ ಪ್ರಸಾರವಾಗಲಿದೆ.

ಆಕಾಶವಾಣಿ ಮಂಗಳೂರು, ಸಮಯ 9:30. ಇನ್ನು ಮುಂದೆ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ವಿಜಯಪ್ರಕಾಶ್ ಹಾಗೂ ಸಂಗಡಿಗರು ಹಾಡಿರುವ KGF ಚಾಪ್ಟರ್ 1 ಚಿತ್ರದ ಗೀತೆ. ರಚನೆ ವಿ. ನಾಗೇಂದ್ರ ಪ್ರಸಾದ್, ಸಂಗೀತ ರವಿ ಬಸ್ರೂರು ಅವರದು.

ಉದಿತ್ ನಾರಾಯಣ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಮೂಡಿಬಂದ ಜಾನಂ ಸಂಚಾಕರ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಮಜ್ರು ಸುಲ್ತಾನ್ಪುರಿ ಅವರ ರಚನೆಗೆ ಆನಂದ್ ಮಿಲಿಂದ್ ಅವರ ಸಂಗೀತವಿತ್ತು. ಇದೀಗ ಕುನಾಲ್ ಗಾಂಜಾವಾಲಾ ಅವರ ಧ್ವನಿಯಲ್ಲಿ ಮರ್ಡರ್ ಚಿತ್ರದ ಗೀತೆ, ಸಂಗೀತ ಅನುಮಲಿಕ್.

ಆನಂದ್ ರಾಜಾನಂದ್ ಅವರು ಸಂಗೀತ ನೀಡಿ ಹಾಡಿದ ಮಸ್ತಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇದೀಗ ಬಬಲ್ ಸುಪ್ರಿಯೋ ಮತ್ತು ಸಂಗಡಿಗರು ಹಾಡಿರುವ ಫನಾ ಚಿತ್ರದ ಗೀತೆ, ಪ್ರಸೂನ್ ಜೋಶಿ ರಚನೆಗೆ ಸಂಗೀತ ಜತಿನ್ ಲಲಿತ್.

ಕಾರ್ಯಕ್ರಮದ ಕೊನೆಯ ಗೀತೆ ಮೈನೆ ದಿಲ್ ತುಜ್ಕೋದಿಯಾ ಚಿತ್ರದ್ದು, ಹಾಡಿದ್ದಾರೆ ಸೋನು ನಿಗಮ್, ಸಂಗೀತ ಡಾಬು ಮಲಿಕ್.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಕೇಳುಗರೆ, 10:30 ಹೃದಯ ರಾಗ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳುಗರು ಇಂದು ನಮ್ಮೊಡನೆ ಹಂಚಿಕೊಳ್ಳಬಹುದಾದ ವಿಷಯ ನಿಮ್ಮ ಶಾಲಾರಂಭದ ದಿನಗಳ ನೆನಪು. ನಿಮ್ಮ ಶಾಲೆಯ ಆರಂಭದ ದಿನಗಳ ನೆನಪನ್ನು ಇವತ್ತು ನಮ್ಮೊಡನೆ ಹಂಚಿಕೊಳ್ಳುತ್ತಾ ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಕರೆ ಮಾಡಿ ಮಾತನಾಡಿ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪ್ರಸಾರವಾಗಲಿದೆ. 12:05 ವನಿತಾ ವಿಹಾರ ಹಾಗೂ 12:35 ಆರೋಗ್ಯ ಕಾರ್ಯಕ್ರಮವನ್ನು ಆಲಿಸಬಹುದು. ಆಕಾಶವಾಣಿ ಮಂಗಳೂರು, ಸಮಯ 10:00. ಸ್ವಲ್ಪ ಹೊತ್ತಿನಲ್ಲಿ ಉಮಂಗ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಆಕಾಶವಾಣಿ ಮಂಗಳೂರು, ಸಮಯ 10:30. ಸ್ವಲ್ಪ ಹೊತ್ತಿನಲ್ಲಿ ಹೃದಯರಾಗ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಕೇಳುವಿರಿ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ನಮ್ಮೆಲ್ಲ ಆತ್ಮೀಯ ಶ್ರೋತೃ ಬಾಂಧವರಿಗೆ ಇಂದಿನ ಹೃದಯರಾಗ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಿಮ್ಮ ಜೊತೆಗಿರ್ತೇವೆ ನಾನು ಸಾವಿತ್ರಿ, ಆ ಬಳಿಕ ಅರ್ಚನಾ. ಕೇಳುಗರೆ, ಇಂದು ನೀವು ನಮ್ಮೊಡನೆ ಹಂಚಿಕೊಳ್ಳಬಹುದಾದ ವಿಷಯ ನಿಮ್ಮ ಶಾಲಾರಂಭದ ದಿನಗಳ ನೆನಪುಗಳು. ನಮ್ಮೊಡನೆ ನಿಮ್ಮ ಈ ಮಾತುಗಳನ್ನು ಹಂಚಿಕೊಳ್ಳಬಹುದು ಹಾಗೂ ನಿಮ್ಮಿಷ್ಟದ ಹಾಡುಗಳನ್ನು ಕೂಡ ಕೇಳಬಹುದು.

0: ನಮ್ಮೆಲ್ಲ ಆತ್ಮೀಯ ಶ್ರೋತೃ ಬಾಂಧವರಿಗೆ ಮತ್ತೊಮ್ಮೆ ಹೃದಯ ರಾಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಮೊದಲಿನ ಕರೆ, ಹಲೋ
1: ಹಲೋ,
0: ಹಲೋ, ಯಾರು ಮಾತಾಡ್ತಿರೋದು?
1: ನಾನು ಕುಸುಮ ಬಿಟ್ಟು ಕಾಕರಾಮಣ್ಣ ಮೇಡಮ್.
0: ಹಾ, ಭಾರಿ ಖುಷಿಯಾಯ್ತು.
1: ಹೌದು,
0: ನಾವು ಇವತ್ತು ನಿಮಗೆ ಮಾತಾಡ್ಲಿಕ್ಕೆ ಕೊಟ್ಟಂತ ವಿಷಯ ನಿಮಗೆ ಬಹುಶಃ ಖುಷಿಯಾಗಿರ್ಬೇಕಲ್ವಾ?
1: ಹೌದು,
0: ಎಂತ ವಿಷಯ ಹೇಳಿ?
1: ನಮಸ್ಕಾರ ಮೇಡಮ್.
0: ನಮಸ್ಕಾರ, ನಿಮಗೂ ಸಹ. ಎಂತ ವಿಷಯ ಹೇಳಿ ನೋಡುವ.
1: ಶಾಲೆಗೆ ಸೇರುವಂತ
0: ಶುರು ಶುರುವಿಗೆ
1: ಶಾಲೆಗೆ ಸೇರುವಂತದ್ದು
0: ಹೌದು
1: ಮಾತ್ರ.

0: ಹೌದೌದು
1: ಬರುವುದಂತ.
0: ಹೌದು. ನಾವಿರುವಾಗ ಎಲ್ಲ ಜೂನ್ ಫಸ್ಟ್ಗೆ ಇತ್ತಲ್ಲ ಶಾಲೆ ಶುರುವಾಗೋದು, ಈಗ ಒಂದು 1-2 ದಿನ ಬೇಗ.
1: ಹೌದು.
0: ಹ್ಞೂ, ತುಂಬ ಕಡೆ ನಾಳೆಯಿಂದ ಶಾಲೆ ಶುರು. ಹಾಗಾಗಿ
1: ಹ್ಞೂ,
0: ನಿಮ್ಮ,
1: ನಾಳೆಯಿಂದ ಶಾಲೆ ಶುರು ಆಗ್ತೇನೆ ಮೇಡಮ್.
0: ಹೌದು, ನೀವು
1: ಮಕ್ಕಳಿಗೆಲ್ಲ ಕಲ್ತದಲ್ಲ ಮೇಡಮ್, ಹೊಸ ಕ್ಲಾಸು.
0: ಹಾಂ, ನಿಮ್ಮ ಮಕ್ಕಳೆಲ್ಲ ಶಾಲೆಗೆ ಹೋಗೋರಿದ್ದಾರಾ?
1: ಬೇರೆ ಬೇರೆ ಮಕ್ಕಳೆಲ್ಲ ಬರ್ತಾರಲ್ಲ ಮೇಡಮ್, ಪರಿಚಯ ಆಗ್ತವೆ.
0: ಅಲ್ಲ, ನಿಮ್ಮ ಮಕ್ಕಳು?
1: ನಮ್ಮ ಮಕ್ಕಳೆಲ್ಲ ದೊಡ್ಡದಿದ್ದಾರೆ ಮೇಡಮ್,
0: ಹಾಂ, ಶಾಲೆಗೆ ಹೋಗೋರಲ್ಲ.
1: ಪುಳ್ಳಿ ಇರ್ತಾಳೆ ಮೇಡಮ್ ಶಾಲೆಗೆ.
0: ಓಹೋಹೋಹೋ, ಹಾಗಿದ್ರೆ ನೀವು
1: ಹಾಂ,
0: ಪುಳ್ಳಿ ಎಲ್ಲ ಇರುವ ಹಿರಿಯರು ಅಲ್ವಾ?
1: ಪುಳ್ಳಿ ಇರ್ತಾಳೆ ಮೇಡಮ್, ನಮ್ಮ ಮಕ್ಕಳೆಲ್ಲ ದೊಡ್ಡದಿದ್ದಾರೆ ಮೇಡಮ್.
0: ಹ್ಞೂ, ಪುಳ್ಳಿ ಯಾವ ಕ್ಲಾಸು? ಯಾವ ಕ್ಲಾಸ್ ಅವ?
1: ಐದನೇ ಕ್ಲಾಸ್ ಮೇಡಮ್, ಐದನೇ.
0: ಹಾಂ, ಎಲ್ಲಿ
1: ಇಲ್ಲ
0: ಹೋಗ?
1: ಐದನೇ ಮೇಡಮ್ ಈಗ.
0: ಓಹೋಹೋ, ಎಲ್ಲಿ ಹೋಗುದು ಶಾಲೆಗೆ?
1: ಇಲ್ಲಿ ಕಕ್ಕೆಪದವು ಗೌರ್ಮೆಂಟ್ ಶಾಲೆಗೆ ಹೋಗುದು
0: ಕಕ್ಕೆ
1: ಮೇಡಮ್.
0: ಪದವು. ಓಹೋಹೋ, ಎಂತ ಹೆಸರು ಅವಳದ್ದು?
1: ಸಾರ್ವರು.
0: ಹ್ಞೂ ಹ್ಞೂ ಹ್ಞೂ, ಆಗಲಿ, ಒಳ್ಳೆದಾಯ್ತು. ಗೌರ್ಮೆಂಟ್ ಶಾಲೆ.
1: ನೀರು ಮಾಡ್ತು ಮೇಡಮ್ ಎಲ್ಲ ಪಾತ್ರದಲ್ಲಿ.
0: ಓಹೋ, ಹೌದಾ? ಈಗ
1: ಹುಷಾರಿದ್ದಾಳೆ.
0: ಒಳ್ಳೆದಾಯ್ತು. ಸರ್ಕಾರಿ ಶಾಲೆಗೆ ಹೋಗುವ ಮಕ್ಕಳು ಉಂಟಲ್ಲ, ತುಂಬ ಹುಷಾರು ಅಂತ ಲೆಕ್ಕ
1: ಹೌದು ಮೇಡಮ್.
0: ಅಲ್ವಾ, ಎಲ್ಲದರಲ್ಲಿ ಸಹ ಹುಷಾರಿರ್ತಾರೆ ಅವರು.
1: ಹೌದು, ಮಾತು ಸ್ವಲ್ಪ ಕಡಿಮೆ.
0: ಹ್ಞೂ, ಈಗ ನಾಳೆಯಿಂದ ಶಾಲೆ ಶುರು ಅವಳಿಗೆ.
1: ನಾಳೆಯಿಂದ ಶುರು ಮೇಡಮ್.
0: ಹಾಗಿದ್ರೆ ಈಗ ನಿಮಗೆ ಅವಳನ್ನು ಶಾಲೆಗೆ ಕಳಿಸುವ ಅನುಭವ ನಿಮ್ಮದು ಅಲ್ವಾ?
1: ಅವಳ ಎರಡು ಜೊಡೆ ಮರ್ಚಿ ಕಟ್ಟುದು
0: ಮತ್ತೆ.
1: ನಡ್ಕೊಂಡು ಹೋಗ್ತಾಳೆ ಮೇಡಮ್ ಹತ್ತಿರ.
0: ಓಹೋ, ನೀವು ಕರ್ಕೊಂಡು ಹೋಗುದಾ?
1: ಅಲ್ಲ, ಅವಳು ಹೋಗ್ತಾಳೆ ಮೇಡಮ್. ನಮ್ಮ ಅಂಗಳದಲ್ಲಿ ಮಕ್ಕಳೆಲ್ಲ ಹೋಗ್ತಾರೆ, 7ನೇ 8ನೇ 5ನೇ 3ನೇ ಒಟ್ಟಿಗೆ ಹೋಗ್ತಾಳೆ ಮೇಡಮ್.
0: ಹ್ಮ್, ಹಾಗೆ ಭಾರಿ ಖುಷಿ ನಿಮಗೆ. ಆದ್ರೆ ಒಂದು ಸಂಗತಿ,
1: ಇಷ್ಟ ಇಲ್ಲ ಮೇಡಮ್,
0: ಈ ಸಲ ಮಳೆ ಸ್ವಲ್ಪ ಕಡಿಮೆ ಅಲ್ವಾ?
1: ಮಳೆ ಕಡಿಮೆ ಮೇಡಮ್, ನಮಗೆ ಬರಲೇ ಇಲ್ಲ, ಈಚೆ ಒಂದು ಬಂದಿದೆ ಮಳೆ.
0: ಹ್ಮ್, ನಾವೆಲ್ಲ ಮೊದಲು ಕೊಡೆ ಶುರುವಿಗೆ ರೆಡಿ ಮಾಡೋದು ಕೊಡೆ, ಈಗ ಮಕ್ಕಳಿಗೆ ಅಲ್ವಾ, ಮಳೆಯೂ ಇಲ್ಲ ಕೊಡೆಯೂ ಬೇಡ ಅಂತ ಆಗಿಬಿಟ್ಟಿದೆ.
1: ನಾನು ಸುಮಾರು 1 ತಿಂಗಳಿಂದ ಪ್ರಯತ್ನ ಮಾಡ್ತೇನೆ ಮೇಡಮ್, ಸಿಕ್ಕಲಿಲ್ಲ, 4-5 ಸಲ ಸಿಕ್ಕಿಲ್ಲ ಮೊದಲು.
0: ಹ್ಮ್, ನಮಗೆ ಸಹ ಭಾರಿ ಖುಷಿ ಆಯ್ತು ನಿಮ್ಮ ಕರೆ ಕುಸುಮ ಅವರೇ. ಕಕ್ಕೆ ಪದವಿನಿಂದ ಕುಸುಮ ಅವರು ಕರೆ ಮಾಡಿದ್ದು. ಆಗ್ಲಿ, ನಿಮ್ಮ ಶಾರ್ವರಿಯನ್ನು ನಾಳೆಯಿಂದ ಶಾಲೆಗೆ ಕಳಿಸುವ ಸಂಭ್ರಮ ನಿಮಗೆ ಅಲ್ವಾ?
1: ಹೌದು, ಸಂಭ್ರಮ ಮೇಡಮ್.
0: ಆಗ್ಲಿ,
1: ಬಾಯ್ ಬಾಯ್ ಮಾಡುದು, ತಾತ ಮಾಡುದು ಮೇಡಮ್, ಬದಿಯಲ್ಲಿ ಹೋಗಿ ಹೇಳುದು.
0: ಓಹೋ,
1: ಬದಿಯಲ್ಲಿ ಹೋಗಿ ವಾಹನ ಬರುವಾಗ
0: ಆಗ್ಲಿ ಆಗ್ಲಿ, ಒಳ್ಳೆ ಪುಳ್ಳಿ ನಿಮ್ಮದು, ಒಳ್ಳೆ ಪುಳ್ಳಿ. ಒಬ್ಳೆ ಇರುದ ಮನೆಯಲ್ಲಿ?
1: ಮಗ ಸೊಸೆಯೆಲ್ಲ ಇದ್ದಾರೆ, ಮಗ ದೇವಸ್ಥಾನಕ್ಕೆ ಹೋಗಿದ್ದಾನೆ ಮೇಡಮ್.
0: ಅಲ್ಲಿ ಎಲ್ಲಿ
1: ಕೊಡ್ಲಿಕ್ಕೆ ಹೋಗ್ತಾನೆ ಅವನು ದೇವಸ್ಥಾನಕ್ಕೆ.
0: ಓಹೋಹೋ,
1: ಇಲ್ಲೇ ಹತ್ತಿರ
0: ಕಕ್ಕೆ ಪದವಿನಲ್ಲಿಯಾ?
1: ಭಟ್ರುಗಳು ಮೇಡಮ್ ನಾವು.
0: ಹ್ಮ್ ಹ್ಮ್, ಆಗ್ಲಿ,
1: ಮಧ್ಯಾಹ್ನ ಬರ್ತಾನೆ 1 ಗಂಟೆಗೆ ಹೋಗ.
0: ಹೌದಾ, ಆಗ್ಲಿ, ಅಂತೂ ಒಳ್ಳೆ ಖುಷಿ ಖುಷಿಯಲ್ಲಿ ಇರ್ತೀರಿ ನೀವು ಅಲ್ವಾ? ಹಾಗೆ ಇರಿ ಅಂತ ಹೇಳ್ಕೊಂಡು ನಿಮ್ಮ ಇಷ್ಟದ
1: ಹಾಡು ಹೇಳಿಕೊಂಡೆಲ್ಲ ಇರ್ತೇನೆ ಮೇಡಮ್.
0: ಆಗ್ಲಿ ಆಗ್ಲಿ, ಹಾಗೆ ನಿಮ್ಮ ಇಷ್ಟದ ಹಾಡು ಗುಡಿ ಸೇರದ ಮುಡಿ ಏರದ ಪ್ರಸಾರ ಮಾಡ್ತೇವೆ.
1: ಆಯ್ತು ಮೇಡಮ್, ಆಯ್ತು,
0: ಸರಿ
1: ಮೇಡಮ್, ನಮಸ್ಕಾರ.
0: ನಿಮಗೂ ಸಹ ನಮಸ್ಕಾರ. ಸರಿ,
1: ಆಯ್ತು.

0: ಮುಂದಿನ ಕರೆ ಎತ್ತ ಹೋಗ್ತಾ ಇದ್ದೇವೆ. ಹಲೋ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು?
1: ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡುದು ಮೇಡಮ್.
0: ಪುತ್ತೂರಿನಿಂದ ಸರಸ್ವತಿ, ನಿಮಗೆ ಈಗ ಬಹುಶಃ ನಿಮ್ಮ ದಿನಚರಿಯ ಒಂದು ಭಾಗ ಅಲ್ವಾ ರೇಡಿಯೋಗೆ ಕರೆ ಮಾಡೋದು, ಆಕಾಶವಾಣಿಗೆ ಕರೆ ಮಾಡೋದು ಅಲ್ವಾ?
1: ಹೌದು ಮೇಡಮ್.
0: ದಿನಾಲು ಸಿಗ್ತದೆ ನಿಮಗೆ, ಸಿಕ್ಕಲಿ ಆಗಲಿ. ಶಾಲೆಗೆ ಹೋಗುವ ದಿನಗಳ ಬಗ್ಗೆ ನಮ್ಮಲ್ಲಿ ಹಂಚಿಕೊಳ್ಳಿಕ್ಕೆ ಏನಿದೆ?
1: ಶಾಲೆಗೆ ಅಂದ್ರೆ ಮುಂಚೆ ಹೋಗುವಾಗ ನಾವೆಲ್ಲ ಹೋಗುವಾಗ ತುಂಬಾ ಕಷ್ಟ ಮೇಡಮ್. ಸರಕಾರಿ ಶಾಲೆಗೆ ಹೋಗುದಲ್ಲ ಮೇಡಮ್, ಅಲ್ಲಿ ಅಲ್ಲಿ ಇದು ಗದ್ದೆ ಉನಿಯಲ್ಲಿ ಎಲ್ಲ ಹೋಗಿಕೊಂಡು ನಡೆದುಕೊಂಡು ಹೋಗುವಾಗ ಕಷ್ಟ, ಮತ್ತೆ ಪುಸ್ತಕ ಎಲ್ಲ ತೆಗಲಿಲ್ಲದಿದ್ರೆ ಕೂಗಿಕೊಂಡು ಹೋಗುದು ತುಂಬಾ ಕಷ್ಟ ಇತ್ತು ಮೇಡಮ್.
0: ಹೌದೌದು.
1: ಈಗ ನೋಡಿ, ಈಗ ಮಕ್ಕಳಿಗೆ ಗಾಡಿ ಬರ್ತದೆ ಇಂಗ್ಲಿಷ್ ಮೀಡಿಯಂಗೆ,
0: ಹೌದು,
1: ಗಾಡಿಯಲ್ಲಿ ಕೂತುಕೊಳ್ಳಿಸಿ
0: ಯಾವ ಮಕ್ಕಳು
1: ರೆಡಿ ಆಗ್ತದೆ.
0: ಯಾವ ಮಕ್ಕಳು ಸಹ ಕಷ್ಟಪಟ್ಟು ಶಾಲೆಗೆ ಹೋಗುದಿಲ್ಲ ಅಲ್ಲ?
1: ಹೌದು, ನಾವೆಲ್ಲ ಹೋಗುವಾಗ ನಮಗೆ ಪುಸ್ತಕ ಇಲ್ಲದಿದ್ರೆ ಕೂಗಿಕೊಂಡು ಹೋಗಿ.
0: ಹೌದು, ಪುಸ್ತಕ ಸರಿ ಇದ್ದದ್ದೇ ಇಲ್ವಾ ಅಂತ ಅಲ್ವಾ.
1: ಮಕ್ಕಳಾದ್ರೆ ಮತ್ತೆ ಮನೆಯಲ್ಲಿ ಒಬ್ಬರಿಗೆ ತೆಗೆದ್ರೆ ಒಬ್ಬರಿಗೆ ಮತ್ತೊಂದು ತೆಗಿಲಿಲ್ಲದಿದ್ರೆ ಕೂಗಿಕೊಂಡು ಹೋಗಿ ಮೇಡಮ್.
0: ಪುಸ್ತಕ ಇರ್ಲಿಕ್ಕಿಲ್ಲ, ಕೊಡೆ ಇರ್ಲಿಕ್ಕಿಲ್ಲ, ಪೆನ್ ತುಂಡಾಗಿರ್ತದೆ ಅಲ್ವಾ,
1: ತುಂಬಾ ಕಷ್ಟದಲ್ಲಿ. ಮತ್ತೆ ಪುಸ್ತಕ ಒತ್ತಿಗೆ ತೆಗೆಯುವುದೇ ಇಲ್ಲ, ಮತ್ತೆ ತೆಗೆಯುವುದು ಆಗ ಅಲ್ಲಿ ಟೀಚರ್ ದೇವ್ರು ಮಾಡೋದು, ನಾವು ಇಲ್ಲಿ ಕೂಗಿಕೊಂಡೇ ಮನೆಗೆ ಸಹ ಬರುದು, ಆಗ ಮತ್ತೆ ತೆಗೀತಾರೆ.
0: ಇದು ನಾವು ಸೆಲ್ಲ ಅನುಭವಿಸಿದಂತ ಶಾಲೆಯ ದಿನಗಳು ಅಲ್ವಾ
1: ಮೇಡಮ್. ಈಗ ನೋಡಿ, ಈಗ ಗಾಡಿ ಮನೆಯ ಹತ್ತಿರ ಬರ್ತದೆ, ಎಲ್ಲ ಪುಸ್ತಕ ಎಲ್ಲ ರೆಡಿ ಆಗ್ತಿರ್ತದೆ, ಮತ್ತೆ ಡ್ರೆಸ್ ಆಗಿ ಎಲ್ಲ ತಯಾರು ಮಾಡ್ಬೇಕು, ಇಲ್ಲದಿದ್ರೆ ಅವರಿಗೆ ಆಗುದಿಲ್ಲ. ಎಂತ
0: ಅಲ್ಲೇ
1: ತೆಗೀಲಿಕ್ಕೆ ಹೋಗ್ಲಿಕ್ಕೆ ಇದು ಕರೆದುಕೊಂಡು ಹೋಗ್ತಾರೆ.
0: ಈಗ ನಮ್ಮ ಮನೋಭಾವ ಎಂತ ಈ ಹೆತ್ತವರದ್ದು ಅಂತ ಹೇಳಿದ್ರೆ, ನಾವು ಪಟ್ಟ ಕಷ್ಟವನ್ನು ನಮ್ಮ ಮಕ್ಕಳು ಪಡಬಾರದು ಅಂತ, ಅವರು ಸುಖವಾಗಿರ್ಲಿ ಅಂತ ಹಾಗೆ ಎದ್ದು ಬಿದ್ದು.
1: ಮಕ್ಕಳು ಇರುವುದು ಮೇಡಮ್, ಅವರನ್ನು ಅಷ್ಟು ಚೆನ್ನಾಗಿ ನೋಡಿಕೊಳ್ಳುವುದಲ್ಲ.
0: ಹೌದೌದು. ಆದ್ರೆ ಒಂದು ಚೂರು ಕಷ್ಟಗಳ ಅನುಭವ ಬರುವಾಗಿ ನೋಡಿಕೊಳ್ಬೇಕು ಅವ್ರನ್ನ, ಏನು ಬೇಗ ಬೇಗ ತೆಗೆದು ಕೊಡಬಾರದು ಕೇಳಿದ ತಕ್ಷಣ ಅಲ್ವಾ. ಸ್ವಲ್ಪ ದಿನ ದೂಡಬೇಕು.
1: ಕಷ್ಟ ಎಂತಂತ ಗೊತ್ತಿಲ್ಲಲ್ಲ ಮೇಡಮ್. ಈಗ
0: ಕಷ್ಟ ಎಂತಂತ ನಾವು ಗೊತ್ತು ಮಾಡ್ಬೇಕು ಅವರಿಗೆ.
1: ಯಾವುದೋ ವಸ್ತುರಲ್ಲಿ ಅವರಿಗೆ ಕಷ್ಟ ಅಂತ ಎಣಿಸುವುದಿಲ್ಲ, ಅದಕ್ಕೆ ಬೇಕಾಗಿ ಅವರಿಗೆ ಸ್ವಲ್ಪ ಕಷ್ಟ ಆದ್ರೆ ನಾನು ಹೋಗಿ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಹೇಳಿಸ್ತಾರೆ.
0: ಶುರುವಿಂದಲೇ ಉಂಟಲ್ಲ ಈ ತಿಂಡಿಯಿಂದ ಈಚೆ ಕೇಳಿದ ತಕ್ಷಣ ತೆಗೆದು ಕೊಡಬಾರದು, ಅದು ಒಳ್ಳೆ ಪ್ಲಾನ್. ಆಗ ಅವರು ಸ್ವಲ್ಪ ಕಾಯುವಾಗೆ ಮಾಡಿದ್ರೆ ಹೋ ಮತ್ತೆ ಅದರ ರುಚಿ ಗೊತ್ತಾಗ್ತದೆ ಅವರಿಗೆ ಅಲ್ವಾ. ಆಗ್ಲಿ, ನಮ್ಮ ಶಾಲೆಯ ದಿನಗಳ ಹಾಗೆ ಈಗಿನ ಶಾಲೆಯ ದಿನಗಳು ಅಲ್ಲ ಅಲ್ಲ. ಆಗ ಕಷ್ಟ ಇತ್ತು, ಈಗ ಒಂಥರ ಸುಖ, ಆದ್ರೆ ಆ ಕಷ್ಟದಲ್ಲಿಯೂ ಈಗ ಸುಖ ಇದೆ ನಮಗೆ ಅಲ್ವಾ. ಸರಿ ಸರಸ್ವತಿ ಅವರೇ, ಒಳ್ಳೆ ಖುಷಿ ಆಯ್ತು ಕಾಲ್ ಮಾಡಿದ್ದು. ನೀವು ನಿಮ್ಮ ಇಷ್ಟದ ಹಾಡು
1: ಚಿತ್ರದಿಂದ ಮೇಡಮ್ ಹಾಡಲ್ಲಾದರೂ ಹಾಕು ನೀರೆಲ್ಲ ಹಾಕು ರಾಘವೇಂದ್ರಂದು ಅಂತ ಹಾಡು.
0: ಹೌದು, ಹೇಗೆ ಮಾಡಿದ್ರು ಸಹ ನಾವು ಹಾಯಾಗಿರ್ತೇವೆ ಅಂತ ಹೇಳುವಂತ. ಇವತ್ತು ಗುರುವಾರ ಕೂಡ ಗುರುರಾಯರ ಹಾಡನ್ನು ಹಾಕ್ತೇನೆ, ಪ್ರಸಾರ ಮಾಡ್ತೇವೆ. ಕೇಳಿ, ಆನಂದಿಸಿ. ನಮಸ್ತೆ.
1: ಥ್ಯಾಂಕ್ ಯು ಮೇಡಮ್. ನಮಸ್ತೆ.
0: ನಮಸ್ತೆ.

0: ದೇವತಾ ಮನುಷ್ಯ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬಿ ಆರ್ ಛಾಯಾ ಹಾಡಿದ ಈ ಹಾಡನ್ನು ನಮ್ಮ ಸರಸ್ವತಿಯವರು ಬಹಳ ತೃಪ್ತಿಯಿಂದ ಆನಂದಿಸಿದರು ಅಂತ ಕಾಣ್ತದೆ. ಮುಂದಿನ ಕರೆ.
1: ಹಲೋ
0: ಹಲೋ ಹೇಳಿ ಸರ್.
1: ನಮಸ್ಕಾರ.
0: ನಮಸ್ಕಾರ, ಯಾರು ಮಾತಾಡ್ತಿದ್ದೀರಿ?
1: ಶ್ರೀಧರ್ ಮಾತಾಡೋದು.
0: ಎಲ್ಲಿಂದ?
1: ಮೂಡುಪೆರಾರ.
0: ಹಾಂ, ಮೂಡುಪೆರಾರದಿಂದ. ಹೆಸರೇನು ಹೇಳಿದ್ರಿ?
1: ಶ್ರೀಧರ್.
0: ಶ್ರೀಧರ್, ಮೂಡುಪೆರಾರದಿಂದ ಶ್ರೀಧರ್ ಅವರು ಮಾತಾಡೋದು.
1: ಏನು, ಸ್ವಲ್ಪ ಮೆಲ್ಲ ಮಾತಾಡೋದಕ್ಕೆ ಕೇಳ್ತಾ ಉಂಟು.
0: ನಾನಾ?
1: ಹೌದೌದೌದು.
0: ಈಗ
1: ಹಾಂ, ಈಗ ಸ್ವಲ್ಪ ಕೇಳ್ತಾ ಇದೆ.
0: ಸರಿ.

0: ಸರಿ, ನಿಮ್ದು ಕಾಫಿ ತಿಂಡಿ ಎಲ್ಲ ಆಯ್ತಾ?
1: ಆಗಿದೆ ಆಗಿದೆ, ಬೆಳಿಗ್ಗೆ 8 ಗಂಟೆಗೆ ಹೇಗಿದೆ.
0: ಹ್ಞೂ,
1: ಹೌದು,
0: ಮತ್ತೆ ನಿಮ್ಮ ಶಾಲಾ ದಿನಗಳ ಬಗ್ಗೆ
1: ತುಂಬ
0: ಇವತ್ತು.
1: ಖುಷಿ ಇತ್ತು ಆ ಟೈಮಲ್ಲಿ.
0: ಹಾಂ,
1: ಕಷ್ಟ ಇತ್ತು, ಕಷ್ಟ ಇತ್ತು ಶಾಲೆಗೆ ಹೋಗುವಾಗ, ಆದರೆ ನೆಮ್ಮದಿ ಇತ್ತು ಆ ಟೈಮಲ್ಲಿ.
0: ಹೌದಲ್ಲ.
1: ಹೌದು.
0: ಹಾಂ, ಯಾ ಯಾ
1: ಆಮೇಲೆ ಯಾವುದು?
0: ಯಾರು ಯಾರನ್ನು ಹೋಲಿಸಿ ನೋಡುವ ಹಾಗಿರ್ಲಿಲ್ಲ, ಎಲ್ಲರೂ ಕೂಡ ಅದೇ ಥರ ಹೋಗ್ತಿದ್ರು ಶಾಲೆಗೆ ಅಲ್ವಾ?
1: ಹೌದು, ನಾವಂದ್ರೆ ಗುಂಪು ಗುಂಪು ಮಾಡಿಕೊಂಡು ಮಕ್ಕಳೆಲ್ಲ, ಅದನ್ನೊಂದು 2-3 ಕಿಲೋಮೀಟರ್ ಉಂಟು ಶಾಲೆಗೆ ಇಲ್ಲಿಂದ,
0: ನಡ್ಕೊಂಡು ಹೋಗ್ತಿದ್ರಿ.
1: ಒಟ್ಟಿಗೆ ಹೌದು ನಡ್ಕೊಂಡು ಹೋಗ್ತಾ ಇದ್ದೇವೆ.
0: ಆಗ ದಾರಿಯಲ್ಲಿ ಸಿಕ್ಕಿದ ಹಣ್ಣನ್ನೆಲ್ಲ ತಿನ್ನೋದು ಅಲ್ವಾ?
1: ಹಣ್ಣಂದ್ರೆ ಈಗ ಹೀಗೆ ಗೇರು ಬೀಜ ಅದೆಲ್ಲ, ಅದನ್ನೆಲ್ಲ ತರ್ತಾ ಇದ್ದೆ ಮನೆಗೆ.
0: ಅದೆಲ್ಲ ತಿನ್ಕೊಂಡು
1: ಹೌದು
0: ತಿನ್ಕೊಂಡು ಅಲ್ವಾ,
1: ಹೌದು
0: ಬೆಳಿಗ್ಗೆ ಬೇಗ ಶಾಲೆಗೆ ಹೊರಟು ಆ ಥರ
1: ಹೌದು,
0: ಹೋಗ್ತಿದ್ದೆ.
1: ಸಾಧಾರಣ 8-8 ವರೆಗೆ ಹೊರಡ್ತೇವೆ ನಾವು ಇಲ್ಲಿಂದ. ಅಲ್ಲಿ ಹೋಗುವಾಗ 9-9:30 ಆಗ್ತದೆ ಶಾಲೆಯಲ್ಲಿ
0: ಆಗ
1: ಮುಟ್ಟುವಾಗ.
0: ನಮ್ಮ ಜೊತೆಗೆ ಮಳೆಯು ಕೂಡ ಇರ್ತಿತ್ತು ಶಾಲೆಯ ಆರಂಭದ
1: ಹೌದು
0: ದಿನಗಳಲ್ಲಿ
1: ಹೌದು,
0: ಅಲ್ವಾ?
1: ಹಾಗಂದ್ರೆ ಒಂದು ದಪ್ಪದ್ದು ಬಟ್ಟೆದ್ದು ಒಂದು ಕೊಡೆ ಇತ್ತು, ಈಗಿಲ್ಲ ಅದು.
0: ಹೌದು, ಮಳೆ ಮತ್ತು ಶಾಲೆ ಒಟ್ಟಿಗೆ ಶುರು ಆಗ್ತಿತ್ತು. ಈಗ ಬಹುಶಃ
1: ಹೌದು ಹೌದು
0: ಮಳೆಗೆ ಈ
1: ಹೌದು
0: ವರ್ಷ
1: ಹೌದು
0: ನೆನಪೇ
1: ಹೌದು
0: ಇಲ್ಲ ಬರಲಿಕ್ಕೆ.
1: ಇಲ್ಲ
0: ನಿಮ್ಮ ನಿಮ್ಮ ಮಕ್ಕಳೆಲ್ಲ ಎಷ್ಟು ದೊಡ್ಡಾಗಿದ್ದಾರೆ ಈಗ?
1: ತುಂಬ ದೊಡ್ಡದಾಗಿರಕ್ಕೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ.
0: ಪುಳ್ಳಿಯಂದ್ರೆ
1: ಹೌದು.
0: ಇದ್ದಾರ
1: ಯಾವುದು?
0: ಮೊಮ್ಮಕ್ಕಳು ಇದ್ದಾರ?
1: ಇಲ್ಲ ಇಲ್ಲ ಇಲ್ಲ ಇಲ್ಲ, ಅಷ್ಟು ಪ್ರಾಯ ಆಗಿಲ್ಲ.
0: ಸರಿ, ಹಾಗಿದ್ರೆ ಈಗ ಆ ಶಾಲೆಗೆ ಹೋಗುವ ಮಕ್ಕಳೆಲ್ಲ ದೊಡ್ಡಾಗಿದ್ದಾರೆ ಅಲ್ವಾ?
1: ಹೌದು ಹೌದು ಹೌದು ಹೌದು,
0: ಸರಿ.
1: ದೊಡ್ಡದಾಗಿದೆ.
0: ಹೀಗೆ ಕೂತಿರುವಾಗ ನಮ್ಮ ಶಾಲೆಯ ದಿನಗಳನ್ನು ನೆನಪಿಸಿಕೊಳ್ಳೋದು ಯಾವಾಗಲೂ ಕೂಡ ಖುಷಿನೇ ಅಲ್ಲ ನಮಗೆ?
1: ಖುಷಿನೇ ಖುಷಿನೇ ಖುಷಿನೇ
0: ಹೌದು.
1: ಅದರಲ್ಲಿ.
0: ನೀವು ಹಂಚಿಕೊಂಡ್ರಿ ನಿಮ್ಮ ಒಂದಷ್ಟು ವಿಷಯಗಳನ್ನು, ಸಂತೋಷ ಆಯಿತು ಶ್ರೀಧರ್ ಅವರೇ. ಆಯಿತಾ, ಈಗ ನೀವು ಇಷ್ಟಪಟ್ಟ ಹಾಡು ಯಾವುದು?
1: ಒಲವು ಮೂಡಿದಾಗ
0: ಒಲವು ಮೂಡಿದಾಗ.
1: ಬುದ್ಧಿ ಮಾತ ಕೇಳಿ ನನ್ನ
0: ಸರಿ,
1: ಮುದ್ದು
0: ಬುದ್ಧಿ
1: ಮಕ್ಕಳೇ ಅಂತ.
0: ಎಸ್ ಜಾನಕಿ ಅವರ ಧ್ವನಿಯಲ್ಲಿದೆ ಅದು.
1: ಎಸ್ ಜಾನಕಿ ಅವ್ರದ್ದು. ಹೌದು
0: ಹೌದೌದು, ಚಿವುದಯ ಶಂಕರ್ ಅವರ ರಚನೆ, ರಾಜ ನಾಗೇಂದ್ರ ಅವರ ಸಂಗೀತ ಇದೆ. ಕೇಳಿ ನಿಮ್ಮ ಹಾಡನ್ನು, ಆನಂದಿಸಿ.
1: ಒಳ್ಳೆಯದು, ಆಯಿತು.
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದ.

0: ನಮ್ಮ ಕೇಳುಗರು ಇವತ್ತು ಬಹಳ ಇಷ್ಟಪಟ್ಟು ಬಹಳ ಅರ್ಥಪೂರ್ಣವಾದಂಥ ಹಾಡನ್ನು ಕೇಳ್ತಾ ಇದ್ದಾರೆ, ಹಾಗೆ ಬಹಳ ಸೊಗಸಾಗಿ ಮಾತಾಡ್ತಾ ಇದ್ದಾರೆ. ನಮಗೆ ತುಂಬ ಖುಷಿಯಾಗ್ತಿದೆ. ಮುಂದಿನ ಕರೆ ಅತ್ತ. ಹಲೋ,
1: ಹಲೋ ಮೇಡಮ್, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಿದ್ದೀರಿ?
1: ನಾನು ವರಂಗದಿಂದ ರಾಮಣ್ಣ ಅಂತ.
0: ವರಂಗದಿಂದ ರಾಮಣ್ಣ ಅವರು. ನಮಸ್ತೆ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನಿಮ್ಮ ಶಾಲಾ ದಿನಗಳ ಬಗ್ಗೆ, ಆರಂಭದ ಶಾಲೆ?
1: ಅಂದ್ರೆ ನಮ್ಮ ನನ್ನ ತಮ್ಮ ಮತ್ತು ತಂಗಿ ಅಂದಿರು ಶಾಲೆಗೆ ಹೋಗುವಾಗ ಮೇಡಮ್, ಜೂನ್ 1ರ ನಂತರ ಶಾಲೆ ಸ್ಟಾರ್ಟ್, ಸ್ಕೂಲ್
0: 1ಕ್ಕೆ ಸ್ಟಾರ್ಟ್ ಆಗುದು.
1: ಮತ್ತೆ ಹೌದು, ಮತ್ತೆ ಒಂದು 3ನೇ ತನಕ ಒಂದು ಪುಸ್ತಕ, ಒಂದು ಸ್ಲೇಟ್, ಮತ್ತೊಂದು ಪೆನ್ಸಿಲ್ ಕಟ್ಟಿ ಅಷ್ಟೇ.
0: ಹೌದೌದು,
1: ಹೌದೌದು. ಈಗಿನ ಮಕ್ಕಳಿಗೆ ಬರೆಯಲಿಕ್ಕೆ ಸಹ ಕಷ್ಟ, LKG ಇಂದಾನು ಪುಸ್ತಕ ಬ್ಯಾಗ್ ತುಂಬಾ ತುಂಬಾ ಸ್ಟಾರ್ಟ್ ಆಗುತ್ತೆ ಮೇಡಮ್.
0: ಹೌದು, ಈಗಿನ ಮಕ್ಕಳು
1: ಹೌದೌದು,
0: 2 ವರ್ಷ 3 ವರ್ಷ ಇರುವಾಗಲೇ ಅಕ್ಷರೆಲ್ಲ ಕಲ್ತಾಗಿ ಬಿಡ್ತದೆ
1: ಹೌದು ಹೌದು
0: ಅಲ್ಲ?
1: ಮೇಡಮ್,
0: ನಮ್ಮ ಕಾಲದಲ್ಲಿ 1ನೇ ಕ್ಲಾಸಿಗೆ ಹೋಗುವಾಗ ನಾವು ಕಲೀಲಿಕ್ಕೆ ಶುರು ಮಾಡಿದ್ದು.
1: ಹೌದೌದು, 1ನೇ ಕ್ಲಾಸಿಗೆ ಹೋಗುವಾಗ ಕಲೀಲಿಕ್ಕೆ ಶುರು ಮಾಡುದು, ಮತ್ತೆ 3ನೇ ಕ್ಲಾಸಿನ ತನಕ ಒಂದು ಪುಸ್ತಕ, ಒಂದು ಬ್ಯಾಗ್, ಮತ್ತೊಂದು ಪೆನ್ಸಿಲ್, ಸ್ಲೇಟ್.
0: ಚೆನ್ನಾಗಿತ್ತಲ್ವಾ ಆ ದಿನಗಳು ನಿಜವಾಗಿ ಸಹ?
1: ಹೌದೌದು, ಆ ದಿನಗಳೇ ಚೆನ್ನಾಗಿತ್ತು ಮೇಡಮ್.
0: ಬಹುಶಃ
1: ಮತ್ತೆ ಟಿಫಿನ್, ಇವಾಗಲೂ ಸ್ವಲ್ಪ ಸರ್ಕಾರ ಒಳ್ಳೇದು ಮಾಡಿದೆ, ಊಟ ಎಲ್ಲ ಉಂಟು ಮಕ್ಕಳಿಗೆ. ಆಗಿನ ಕಾಲದಲ್ಲಿ ಟಿಫಿನ್,
0: ಹೌದು,
1: ಹೌದು.
0: ಮನೆಯಿಂದ
1: ಮತ್ತು
0: ಕೊಂಡೋಗ್ತಾ ಇದ್ದೇವೆ.
1: ಈಗಿನ ಮಕ್ಕಳಿಗೆ ಅಂತ ಅಂದ್ರೆ ಮೇಡಮ್, ಪುಸ್ತಕ ತುಂಬಾ ಉಂಟಲ್ಲ, ಗಾಡಿಯೇ ಮಾಡಬೇಕು,
0: ಹೌದು.
1: ನಡೆದುಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ.
0: ನಿಮಗೆ ಹೇಗೆ ಅನಿಸ್ತದೆ, ಆಗ ನಾವು ವಿದ್ಯಾಭ್ಯಾಸ ಶಿಕ್ಷಣ ಒಳ್ಳೇದ, ಈಗಿನದ್ದು ಒಳ್ಳೇದು ಅಂತ ಅನಿಸ್ತದ?
1: ಆಗಿನದು ವಿದ್ಯಾಭ್ಯಾಸ ಒಳ್ಳೇದು ಮೇಡಮ್, ನನ್ನ ಅನುಭವ ಪ್ರಕಾರದಲ್ಲಿ.
0: ಅದು ಗಟ್ಟಿಯಾಗಿ ತಲೆಯಲ್ಲಿ ಕೂತುಕೊಳ್ತಿತ್ತು ಅಲ್ವಾ?
1: ಹೌದು ಹೌದು ಹೌದು
0: ಮತ್ತೆ
1: ಮೇಡಮ್,
0: ಅಷ್ಟೊಂದು ಹೊರೆಯೂ ಇರಲಿಲ್ಲ, ಓದುದು ಬರೆಯುದು
1: ಅಷ್ಟೊಂದು ಹೊರೆಯೂ ಇರಲಿಲ್ಲ.
0: ನಿಜವಾಗಿ ಸಹ ಈ ಸಣ್ಣ ಸಣ್ಣ ಪ್ರಾಯದಲ್ಲಿ ಮಕ್ಕಳನ್ನು ಆದಷ್ಟು ಆಡ್ಲಿಕ್ಕೆ ಬಿಡಬೇಕು ಅಲ್ವಾ?
1: ಹೌದೌದು,
0: ಆ ಮಕ್ಕಳು ಬಯಲಿನಲ್ಲೇ ಬೆಳಿಬೇಕು, ಮರ ಹತ್ತುದು ಅಲ್ವಾ, ಓಡುದು.
1: ಮತ್ತೆ ಈಗಿನ ಕಾಲದಲ್ಲಿ ಅಂತ ಒಳ್ಳೇದಂದ್ರೆ ಸ್ಕೂಲ್ನವರು ಸರ್ಕಾರ ಊಟ ಎಲ್ಲ ಕೊಡ್ತಾರೆ ಮಕ್ಕಳಿಗೆ.
0: ಹೌದೌದು, ಆದ್ರೆ ಈಗಿನ ಕಾಲಕ್ಕೆ ಅನುಗುಣವಾಗಿ ಈಗಿನ ಮಕ್ಕಳನ್ನು ನಾವು ಬೆಳೆಸಬೇಕಾಗ್ತದೆ ಅಲ್ವಾ? ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇರ್ಲಿ, ಏನಿದ್ರು ಒಳ್ಳೇದಾಗ್ಲಿ ಮಕ್ಕಳು ಒಟ್ಟಾರೆ ಅಲ್ವಾ?
1: ನಂದು ಈಗ ಶಾಲೆಗೆ ಹೋಗುವಾಗ ಒಂದು ಮಗು ಉಂಟು ಮೇಡಮ್.
0: ಹೌದಾ,
1: ತಂಗಿ ಮಗು.
0: ಓಹೋ, ನಿಮ್ಮ ಮನೆಯಿಂದ ಹೋಗ್ತಾರಾ?
1: 2ನೇ ಕ್ಲಾಸ್.
0: 2ನೇ ಕ್ಲಾಸ್. ಎಂತ ಹೆಸರು?
1: ಹೌದು, ಆರಾಧ್ಯ.
0: ಆರಾಧ್ಯ. ಅಲ್ಲಿ ಮನೆ ಪಕ್ಕ ಉಂಟ ಶಾಲೆ?
1: ಎಂತ ಮೇಡಮ್,
0: ಎಲ್ಲಿದೆ ಶಾಲೆ ಅವಳದ್ದು?
1: ಶಾಲೆ ಮುನಿಯಾಲಿಗೆ ಹೋಗ್ಬೇಕು ಮೇಡಮ್, ಗಾಡಿ ಮಾಡಿಕೊಂಡು.
0: ಇಂಗ್ಲಿಷ್ ಮೀಡಿಯಮ್ ಕನ್ನಡ ಮೀಡಿಯಮ್?
1: ಇಂಗ್ಲಿಷ್ ಮೀಡಿಯಮ್ ಸರ್.
0: 2ನೇ ಕ್ಲಾಸ್ ಅಲ್ವಾ? ಸರಿ, ಅವಳಿಗೂ ಸನ್ಮಾನ ಶುಭ ಹಾರೈಕೆಯನ್ನು ತಿಳಿಸಿ ರಾಮಣ್ಣ ಅವರೇ. ಈಗ ವರಾಂಗದಿಂದ ರಾಮಣ್ಣ ಅವರಿಗಾಗಿ ಗುರುವಾರ ಬಂತಮ್ಮ ಹಾಡು, ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಭಾಗ್ಯವಂತರು ಚಿತ್ರದ್ದು.
1: ಓಕೆ ಮೇಡಮ್, ನಿಮಗೂ ಸಹ ನನ್ನ ಕಡೆಯಿಂದ ತುಂಬಾ ಥ್ಯಾಂಕ್ಸ್ ಮೇಡಮ್.
0: ಆಗ್ಲಿ, ನಮಗೆ ಸಹ ಖುಷಿ ಆಯ್ತು.
1: ಓಕೆ ಓಕೆ,
0: ಪ್ರಸಾರ ಮಾಡುದ ಹಾಡು.
1: ಓಕೆ ಓಕೆ,
0: ಸರಿ ಸರಿ.
2: ಓ ಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ

0: ಹೃದಯ ರಾಗ ಕೇಳುಗರ ನೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಿಮ್ಮ ಜೊತೆ ನಾವು ಸಾವಿತ್ರಿ ಮತ್ತು ಅರ್ಚನಾ. ಮತ್ತೊಮ್ಮೆ ಮಗುವಾಗಬೇಕಿದೆ, ಕಾಣದ ನಾಳೆಯ ಮರೆತು ಮುಗ್ಧತೆಯ ನಗುವಲ್ಲಿ ಕಳೆದು ಹೋಗೋಕೆ. ಹೌದು, ಇಂದಿನ ವಿಷಯ ನಿಮ್ಮ ಬಾಲ್ಯದಲ್ಲಿ ನೀವು ಕಳೆದಂತಹ ಶಾಲಾರಂಭದ ನೆನಪುಗಳು ಹೇಗಿದ್ದವು. ಕಾಲ ಬದಲಾಗಬಹುದು ಸ್ನೇಹಿತರೆ, ಆದರೆ ಬಾಲ್ಯದ ಸ್ನೇಹಿತರು ಹಾಗೂ ಶಾಲೆಯ ನೆನಪುಗಳು ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ ಅಲ್ವೇ? ಸಮವಸ್ತ್ರ ಧರಿಸಿ, ಪುಸ್ತಕ ಹಿಡಿದು, ಪಾದರಕ್ಷೆ ಧರಿಸಿ, ಛತ್ರಿ ಹಿಡಿದು ಶಾಲೆಗೆ ಹೋಗ್ತಾ ಇದ್ದಂತಹ ರೀತಿ ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ತಡ ಮಾಡೋದು ಬೇಡ, ನಮ್ಮ ಮುಂದಿನ ಕರೆಯಲ್ಲಿ ಇದರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಹಲೋ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಇಸ್ಮಾಯಿಲ್ ಕಲ್ಲಾಡಿ ಅವರು.
1: ಹೌದು.
0: ಹಾ, ತುಂಬಾ ಸಂತೋಷ ಆಯ್ತು ಸರ್. ಬಕ್ರೀದ್ ಹಬ್ಬದ ಶುಭಾಶಯಗಳು ತಮಗೆ.
1: ಆಯ್ತು ಮೇಡಮ್, ಥ್ಯಾಂಕ್ ಯು.
0: ಹಾ ಸರ್,
1: ಇದು ಮತ್ತೊಂದಂದ್ರೆ ನನಗೆ ಕರುಳಿನ ಕರೆ ಚಿತ್ರದ ಹಾಡು ಬೇಕು. ಅದು ನನಗೆ ಚಿಕ್ಕಂದಿನ ನೆನಪಾಯ್ತು. ಅದು ನೀವೀಗ ಇವತ್ತು ವಿಷಯ ಇಟ್ಕೊಂಡಿದ್ದೀರಲ್ವಾ?
0: ಹಾ ಸರ್. ಆ ಚಿಕ್ಕಂದಿನ ನೆನಪುಗಳು ಹೇಗಿತ್ತು ಸರ್?
1: ಅದೇ ಎಸ್ ಜಾನಕಿ ಮತ್ತು ಎ ಪಿ ಕೋಮಲ ಹಾಡಿದ್ದ ಅದು.
0: ಎಸ್ ಜಾನಕಿ ಅವರು ಮತ್ತು ಬಿ ಕೆ ಸುಮಿತ್ರಾ ಅವರು ಹಾಡಿರುವಂತ ಹಾಡು.
1: ಆಯ್ತು ಆಯ್ತು ಮೇಡಮ್.
0: ಹೇಗಿತ್ತು?
1: ಅದೇ ಮತ್ತೊಂದು ಏನಂದ್ರೆ, ನಮಗೆ ಚಿಕ್ಕಂದಿನಿಂದ ಚಿಕ್ಕಂದಿನಿಗೆ ಒಮ್ಮೆಲೆ ಪುಸ್ತಕ ಒಂದು ಇಟ್ಟು ಕೊಡ್ತಿರಲಿಲ್ಲ. ದಿವಸಕ್ಕೆ ಅದು ಮುಗಿದ ಒಂದು ಮುಗಿದಾಗ ಮತ್ತೊಂದಕ್ಕೆ ಬಾರಿ ಇದರಲ್ಲಿ ದುಡ್ಡು ಕೊಡೋದು.
0: ಹೌದು ಸರ್. ಹಾ, ಕೆಲವು ಪುಟಗಳು ಉಳಿದ್ರೆ ಅದನ್ನೇ ನಾವು.
1: ನಮ್ಮ ಹತ್ರ ಒಂದು ಸ್ಲೇಟ್ ಇತ್ತು, ಅಂತ ಮಣ್ಣಿನ ಸ್ಲೇಟ್.
0: ಮಣ್ಣಿನ ಸ್ಲೇಟ್. ಹಾ,
1: ಅದು ಅಣ್ಣ ಹಿರಿಯಣ್ಣ ಕಲಿತು, ಹಿರಿಯಣ್ಣಿಂದ ಕಿರಿಯ.

0: ಅನ್ನ ಕಲಿತು ಅದು 4 ವರ್ಷ ಅಲ್ಲ ಸ್ಲೇಟ್ ಇಟ್ಕೊಳ್ಳೋದು. ಹಿರಿಯನಿಂದ ನನ್ನ ಕೈಗೆ ಬಂದು 12 ವರ್ಷ ಇತ್ತು ಒಂದು ಸ್ಲೇಟು ನಮ್ಮ ಕೈಯಲ್ಲಿ. ಅದು
1: ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರಿ ಸರ್. ನಿಮ್ಮ ವಸ್ತುಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರಿ, ಕಾಪಾಡಿಕೊಳ್ತಾ ಇದ್ರಿ ನೀವು.
0: ನೀವು ಮಾತಾಡಿದ ನನಗೆ ಮೆಲ್ಲ ಮೆಲ್ಲ ಕೇಳ್ತದೆ ಮೇಡ, ಏನಂತ ಗೊತ್ತಿಲ್ಲ.
1: ಈಗ ಸರಿ ಕೇಳಿಸ್ತಾ ಇದೆಯಾ ಸರ್?
0: ಈಗ ಕೇಳ್ತದೆ. ನಮ್ಗೆ 12 ವರ್ಷ ಇತ್ತು ಒಂದು ಸ್ಲೇಟು ನನಗೆ, ಅದು ವಿಷಯ ಹೇಳೋಣ ಅಂತ ನಾನು ಕಾಲ್ ಮಾಡಿದ್ದೆ ಇವತ್ತು.
1: ಹಾ ಸರ್, ಆ 12 ವರ್ಷ ಅದನ್ನ ಕಾಪಾಡಿಕೊಂಡು ಬಂದಿದ್ರಿ ಆ ಸ್ಲೇಟ್ ಅನ್ನ?
0: ಹೌದು, ಒಂದು ಸ್ಲೇಟ್ ಅದೇ ಅದೇ ಅದು ಎಲ್ಲ. ಈಗ ನಮ್ಮ ಮಕ್ಕಳಿಗೆ ಒಂದು ಸ್ಲೇಟ್ ತೆಗೆದು ಕೊಟ್ಟರೆ ಅದು ಮಣ್ಣಿನದ್ದಾದ್ರೆ ಮತ್ತೆ ಬಲಪದ ಬರ್ತಿತ್ತಲ್ವಾ, ಅದನ್ನು ಮತ್ತೆ ಕೈ ತಾಗಿಸಿ ಕೆಳಗೆ ಹಾಕಿಸಿ ಸಾಯಂಕಾಲ ಬರುವಾಗದಿಲ್ಲ, ಹುಡಿ ಹುಡಿ ಆಗಿರ್ತದೆ.
1: ಹುಡಿ ಹುಡಿ ಆಗಿರ್ತದೆ. ಹೌದು ಸರ್, ಹೌದು
0: ಹೌದು. ಈಗ ಅದಕ್ಕೆ ಡಬ್ಬ ಸ್ಲೇಟ್, ಅದು ಸಹ ಅದಕ್ಕೆ ಕಡ್ಡಿಯಲ್ಲಿ ಇದು ಎಂತಾದ್ರೆ ಬರೀಲಿಕ್ಕೆ ಆಗುದಿಲ್ಲ, ಅದಕ್ಕೆ ಚಾಕೆ ಆಗಬೇಕು.
1: ಆದ್ರೆ ಬಳಪ ಸಿಗ್ತಾ ಇತ್ತಲ್ಲ ಸರ್ ಅವಾಗ, ಒಂದು ಬಳಪ ಹಾಲು.
0: ನಾವು ಅದೇ ಇದ್ದದ್ದು ಮಣ್ಣಿನ ಅಂತ ಬಳಪ ಬರುವುದು,
1: ಮಣ್ಣಿನ ಬಳಪ.
0: ಅದು ಅದೇ 12 ವರ್ಷ ಗಿನ್ನಿಸ್ ದಾಖಲೆ ಅನ್ಬಹುದು, 3 ಜನ ಕಲ್ತಿದ್ದೇವೆ ನಾವು ಅದರಲ್ಲಿ.
1: ಓಹೋ, ತುಂಬಾ ಸಂತೋಷ ಸರ್. ಮತ್ತೆ ಯಾವ್ದಾದ್ರು ನೆನಪುಗಳಿದ್ಯಾ ಶಾಲೆಯದ್ದು, ಶಾಲಾರಂಭದ ನೆನಪು?
0: ಮೇಡಮ್, ಇನ್ನೊಬ್ಬರಿಗೆ ಕರೆ ಸಿಗಲಿ.
1: ಹಾ ಸರಿ ಸರ್, ತುಂಬಾ ಸಂತೋಷ ಆಯ್ತು ತಮ್ಮ ಜೊತೆ ಮಾತನಾಡಿ.
0: ಆಯ್ತು ಮೇಡಮ್,
1: ತಾವು ಕೇಳಿದ ಹಾಡನ್ನ ಪ್ರಸಾರ ಮಾಡ್ತೇವೆ.
0: ಆಯ್ತು ಮೇಡಮ್, ಧನ್ಯವಾದ. ಹಾಡು ಪ್ರಸಾರ,
1: ಧನ್ಯವಾದಗಳು ಸರ್.

ಸಿಂಗಮ್ಮನಿಗೆ ಎರಡು ಬಗೆಯ ಬೇಡ, ಊರಿಗೆ ದ್ರೋಹ ಮಾಡಿ ಬದುಕಲೆಣಿಸಬೇಡ.

0: ನಮ್ಮ ಮುಂದಿನ ಕರೆಯಲ್ಲಿ ಅವರ ಬಾಲ್ಯದ ನೆನಪುಗಳನ್ನ ಕೇಳೋಣ. ಹಲೋ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ಯಾರು ಮಾತಾಡ್ತಾ ಇರೋದು?
1: ನಾನು ಕೇಶವ ಟೈಲರ್, ಮೇರಮ ಜಲಾಭ್ಯದಿಂದ ಮಾತನಾಡೋದು.
0: ಕೇಶವ ಟೈಲರ್ ಅವರು, ಹೇಗಿದ್ದೀರಾ ಸರ್?
1: ಮೇಡಮ್
0: ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಮೇಡಮ್.
0: ಹಾ ಹಾ, ಮಳೆ ಎಲ್ಲ ಇದೆಯಾ ಈಗ?

0: ಇಲ್ಲ ಮಳೆ ಇಲ್ಲ, ಮೋಡ ಕವಿದ ವಾತಾವರಣ ಉಂಟು, ಮಳೆ ಬರುದಿಲ್ಲ.
1: ಹಾ, ಮೋಡ ಕವಿದ ವಾತಾವರಣ ಇದೆ. ಹೌದು ಸರ್. ಈಗ ಶಾಲೆ ಆರಂಭ ಆಗ್ತಾ ಇದೆ ಇನ್ನು. ಶಾಲೆ ಆರಂಭ ಆಗ್ತಾ ಇದೆ ಅಲ್ವಾ?
0: ಹೌದೌದು, ಒಂದು ತಾರೀಕಿಗೆ ದೂರ ಒಂದಕ್ಕೆ.
1: ಸರಿ ಸರ್. ಇವತ್ತು ಯಾವ ಹಾಡನ್ನು ಪ್ರಸಾರ ಮಾಡಬೇಕು ಸರ್ ತಮಗೆ?
0: ನಾವು ಶಾಲೆ ಇದೆಯಲ್ಲ, 45 ವರ್ಷ ಮೊದಲು ಬಿಟ್ಟು, ಅಷ್ಟು ವರ್ಷ ಶಾಲೆ ಬಿಟ್ಟು, ಆದರೆ ನೆನಪಾಗ್ತದೆ ಮೊದಲದೆಲ್ಲ.
1: ಹಾ ಸರ್, ಹೇಳಿ ಸರ್, ನೆನಪುಗಳನ್ನು ಹಂಚಿಕೊಳ್ಳಿ ನಮ್ಮ ಜೊತೆ.
0: 2 ರಜೆಯಲ್ಲಿದ್ದು ಮತ್ತೆ ಮಳೆ ಬರುವಾಗ ಹೋಗಿ ತುಂಬಾ ಇದು ಬೇಜಾರಾಗ್ತದೆ,
1: ಬೇಜಾರನ್ನಿಸ್ತದೆ. ಹಾ ಹಾ ಹಾ, ಹೊಸ ವಿಷಯ ಹೇಳಿ ಸರ್.
0: ಹೋಗುವ ಏನು ಮೇಡಮ್?
1: ಹೊಸ ವಿಷಯ, ಬೇಜಾರನ್ನಿಸ್ತದೆ ಅಲ್ವಾ ಶಾಲೆಗೆ ಹೋಗ್ಲಿಕ್ಕೆ?
0: ಹೌದು, ತುಂಬಾ ಬೇಜಾರು. ಯಾಕಂದ್ರೆ ನಾನು ಇದ್ದದ್ದು ಅಜ್ಜಿ ಮನೆಯಲ್ಲಿ ಇದ್ದದ್ದು, ಮತ್ತೆ ನಾನು ತಾಯಿ ಮನೆಗೆ ಬರುವಾಗ ಅಲ್ಲಿಂದ ಹೋಗುದು ನನಗೆ ತುಂಬಾ ಬೇಜಾರು. ಯಾಕಂದ್ರೆ ಅಜ್ಜಿ ಮನೆಯಲ್ಲಿ ಮತ್ತೆ ಶಾಲೆ ಎಲ್ಲ ಉಂಟಲ್ಲ, ಇಲ್ಲಿ ಏನಿಲ್ಲ ಆಡುವುದೆಲ್ಲ, ಅದೇ ಆಗ್ತದೆ ತಾಯಿ ಮನೆಯಲ್ಲಿ. ಅಜ್ಜಿ ಮನೆಗೆ ಹೋಗುವಾಗ ಬೇಜಾರು, ಮರುದಿನ ಶಾಲೆಗೆ ಹೋಗ್ಬೇಕಲ್ಲ,
1: ಶಾಲೆಗೆ ಹೋಗ್ಬೇಕಲ್ಲ. ಹೌದು ಹೌದು ಹೌದು. ತಯಾರಿ ಹೇಗಿತ್ತು ಸರ್ ನಿಮ್ಮದು ಶಾಲೆಗೆ ಹೋಗುವ ಮುಂಚಿನ ದಿವಸದ?
0: ಏನು
1: ಮುಂಚಿನ ದಿನದ ಮುಂದಿನ ಹಿಂದಿನ ದಿವಸದ ತಯಾರಿ ಹೇಗಿತ್ತು ಸರ್?
0: ತಯಾರಿ ಎಲ್ಲ ಚೀರಾ ಪುಸ್ತಕ ಎಲ್ಲ ತರುವುದು, ಮತ್ತೆ ಬೈಂಡ್ ಹಾಕುವುದು, ಬೈಂಡ್ ಹಾಕುವುದಿಲ್ಲ, ಅದಕ್ಕೆ ಲೇಬಲ್ ಎಲ್ಲ ಹಾಕಿ,
1: ಲೇಬಲ್ ಎಲ್ಲ
0: ಹಾಕಿ. ಮತ್ತೆ ಶಾಲೆಗೆ ಹೋಗುವಾಗ ಅಲ್ಲಿ ಉಂಟಲ್ಲ ಬೆಂಚ್ ಎಲ್ಲ, ಪುಂಕೆ ಪುಂಕೆ ಅಂತ ಹೇಳ್ತಾರಲ್ಲ, ಹಾಗೆ ಅದನ್ನು ಹೊರಸುವುದು ಅಲ್ಲಿ ಬೆಂಚ್ ಎಲ್ಲ. ನಾವು ಅದೇ ನಮಗೆ ಶುರುವಾದ ಅದೇ ಎಲ್ಲ.
1: ಹೊಸ ಸ್ನೇಹಿತರು ಪರಿಚಯ ಆಗ್ತಾ ಇದ್ರ? ಹೊಸ ಸ್ನೇಹಿತರೆಲ್ಲ, ಹೊಸ ಸ್ನೇಹಿತರು ಪರಿಚಯ ಆಗ್ತಾ ಇದ್ರ? ಸರಿ ಸರ್. ಇವತ್ತು ಯಾವ ಹಾಡನ್ನ ಪ್ರಸಾರ ಮಾಡ್ಬೇಕು? ಹಲೋ, ಹೌದಾ, ಈಗ ಕೇಳ್ತಾ ಇದೆಯಾ ಸರ್? ಹಾ ಸರ್, ಇವತ್ತು ಯಾವ ಹಾಡನ್ನ ಪ್ರಸಾರ ಮಾಡ್ಬೇಕು ಸರ್ ತಮ್ಗೆ?
0: ಅದು ನಾ ಹೇಳ್ತೇನೆ, ಆಗ 4 ಇಷ್ಟೇ ನನ್ನ ಲೆಕ್ಕದಲ್ಲಿ.
1: ಹಾ ಸರ್, ಅದು ಆ ಹಾಡು ದಯವಿಟ್ಟು ಕ್ಷಮಿಸಿ, ಆ ಹಾಡು ಇಲ್ಲಿ ಸಿಗ್ತಾ ಇಲ್ಲ. ಬೇರೆ ಯಾವ ಹಾಡನ್ನು ಪ್ರಸಾರ ಮಾಡ್ಬೇಕು ಸರ್?
0: ಬೇರೆ ಇದು ಹೃದಯದ ನಿನ್ನೆಸರಿಗೆ ಬರೆದೆ ನಾನು,
1: ಹೃದಯ ಬೆಳ್ಳಿ ಮೋಡಗಳು ಚಿತ್ರದ್ದು, ಎಸ್ ಜಾನಕಿ ಮತ್ತು ಮನು ಅವರು ಹಾಡಿರುವಂತ ಹಾಡು. ಖಂಡಿತ ಪ್ರಸಾರ ಮಾಡ್ತೇವೆ ಸರ್. ನಿಮ್ಮ ನೆನಪುಗಳನ್ನ ಹಂಚಿಕೊಂಡದಕ್ಕಾಗಿ ಧನ್ಯವಾದಗಳು. ಇದೇ ತರ ಕರೆ ಮಾಡ್ತಾ ಇರಿ. ಧನ್ಯವಾದಗಳು ಸರ್.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಫೀಸು ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಬನ್ನಿ ನಮ್ಮ ಮುಂದಿನ ಕರೆಯನ್ನ ನೋಡೋಣ. ಹಲೋ.
4: ಹಲೋ, ನಾನು ಇಡಗುಂಜಿಯಿಂದ ಗಣಪತಿ ಮಾತಾಡೋದು.
3: ಇಡಗುಂಜಿಯಿಂದ? ಹೊನ್ನಾವರ ಇಡಗುಂಜಿಯಿಂದ ಗಣಪತಿ?
4: ಇಡಗುಂಜಿ.
3: ಹೇಳಿ ಸರ್, ಹೇಳಿ ಸರ್, ಯಾವ ಹಾಡನ್ನ ಇವತ್ತು ಪ್ರಸಾರ ಮಾಡಬೇಕು ತಮಗೆ?
4: ನಮಗೆ ಅದು ಗಾಯತ್ರಿ ಮದುವೆ ಫಿಲ್ಮಿಂದ ಪ್ರೀತಿಯ ಮಾತಿಗೆ ಸೋತೇನು.
3: ಹಾ, ಗಾಯತ್ರಿ ಮದುವೆ ಚಿತ್ರದಿಂದ ಪ್ರೀತಿಯ ಮಾತಿಗೆ ಸೋತೇನು. ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಮತ್ತು ಜಾನಕಿ, ಎಸ್ ಜಾನಕಿ ಅವರು ಹಾಡಿರುವಂತಹ ಹಾಡಿದು. ಮತ್ತೆ ಹೇಳಿ ಸರ್, ನಿಮ್ಮ ನೆನಪುಗಳು ಹೇಗಿದೆ, ಶಾಲಾರಂಭದ ನೆನಪುಗಳು?
4: ನಾವು ಶಾಲೆ ಹೋಗುವಾಗ ಮಳೆಗಾಲ ಟೈಮ್ ಆಗ್ತಿತ್ತಲ್ಲ, ಈಗ ಶಾಲಾರಂಭ ದಿನ ಹಳ್ಳ ಕೊಳ್ಳ ಇದೆಲ್ಲ ಇರ್ತಿತ್ತ, ಅದೆಲ್ಲ ದಾಟ್ಕೊಂಡು ಹೋಗ್ಬೇಕಿತ್ತು. ಇವಾಗ ಎಲ್ಲ ವೆಹಿಕಲ್ ಆಗ್ಬಿಟ್ಟಿದೆ, ಅವಾಗೆಲ್ಲ ನಾವು ಒಂದ್ 2 ಕಿಲೋಮೀಟರ್ ನಡೆದುಕೊಂಡೇ ಹೋಗ್ಬೇಕಿತ್ತು.
3: 2 ಕಿಲೋಮೀಟರ್ ನಡೆದುಕೊಂಡು ಹೋಗ್ಬೇಕಿತ್ತು.
4: ಹೌದೌದೌದು, 2 ಕಿಲೋಮೀಟರ್ ದೂರ ಆಗ್ತಿತ್ತ.
3: ಜೊತೆಯಾಗಿ ಹೋಗ್ತಾ
4: ಇದ್ರಾಗಿತ್ತು ಮನೆ ಕಡೆಗೆಲ್ಲವ?
3: ಸ್ನೇಹಿತರೆಲ್ಲ ಜೊತೆಯಾಗಿ ಹೋಗ್ತಾ ಇದ್ರ?
4: ನಾವ್ ಅಂದ್ರೆ ಸಹಪಾಠಿಗಳು, ನಮ್ಮ ಮನೆ ಎಲ್ಲಾರು ಸೇರ್ಕೊಂಡು ಒಂದ್ 8-10 ಜನ ಕೂಡ್ಕೊಂಡು ಹೋಗ್ತಿದ್ವಿ. ಮಧ್ಯದಲ್ಲಿ ಗಾಳಿ ಬರ್ತಿತ್ತು, ಮಳೆ ಬರ್ತಿತ್ತು, ಏನೇನೋ ಸಮಸ್ಯೆ ಆಗ್ತಿತ್ತ, ಎಲ್ಲ ಸೇರಿ ಹಾಕೊಂಡು ಎಲ್ಲಾದ್ರು ದೊಡ್ಡ ಮಳೆ ಬಂದ್ರೆ ಎಲ್ಲರೂ ಮನೆ ಹೊಕ್ಕೊಂಡು ಒಂದೇ ನಿಂತ್ಕೊಂಡು ಸ್ವಲ್ಪ ಹೊತ್ತು ನಂತರ ಮತ್ತೆ ಮಳೆ ಹೊಳು ಆದ ನಂತರ ಹೋಗುದು. ಈ ಸಮಸ್ಯೆ ಈಗೆಲ್ಲ ಸಮಸ್ಯೆ ಆಗ್ತಾ ಇತ್ತು. ಇವಾಗ ಎಲ್ಲದರ್ಗು ವೆಹಿಕಲ್ ಆಗ್ಬಿಟ್ಟಿದೆ, ಈಗ ನಮ್ಮ ಮನೆಯಲ್ಲಿ ಆದ್ರೂ ಬಂತು, ಮಗನಿಗೆಲ್ಲ ವೆಹಿಕಲ್ ಅಲ್ಲಿ ಬಿಡುದು
3: ಈಗ ಅನಿವಾರ್ಯ ಆಗಿಬಿಟ್ಟಿದೆ. ಅದು
4: ಅನಿವಾರ್ಯ, ಎಲ್ಲ ಕಡೆಗೂ ಹಂಗೆ ಆಗಿದೆ, ಅನಿವಾರ್ಯ.
3: ಹೌದು ಸರ್, ಹೌದು ಹೌದು,
4: ಅವಾಗನ ದಿನಗಳೇ ಆಗಿತ್ತ, ವೆಹಿಕಲ್ ಇಲ್ಲಾಗಿತ್ತು.
3: ಹೌದು ಸರ್, ಅದೇ ಅದೇ ಅದೇ,
4: ಶಾಲೆನೂ ಮತ್ತೆ ದೂರ ದೂರ ಇರ್ತಿತ್ತು, ಇವಾಗ ಶಾಲೆ ಎಲ್ಲ ಹತ್ರ ಹತ್ರ ಆಗಿದೆ ಇವಾಗ.

0: ರಥ ಯಾತ್ರ ಇದೆ ಇವಾಗ.
1: ಹೌದು ಸರ್, ಹೌದು ಹೌದು.
0: ಹಾಗಾಗಿ
1: ಪುಸ್ತಕಗಳ ತಯಾರಿ ಎಲ್ಲ ಹೇಗಿತ್ತು ಸರ್?
0: ಹಾ, ಪುಸ್ತಕ ಎಲ್ಲ ಅವಾಗ ಅಂದ್ರೆ ಬರು ಅಂದ್ರೆ ಮುಂದಿನ ಕ್ಲಾಸ್ನವ್ರ ಪುಸ್ತಕ ನಾವು ತಕೊಳ್ಳೋದಾಗಿತ್ತು,
1: ಹೌದು
0: ನಮ್ಮ
1: ಹೌದು
0: ಪುಸ್ತಕ
1: ಹೌದು
0: ಮತ್ತೆ ಹಿಂದಿನ ಕ್ಲಾಸ್ನವ್ರಿಗೆ ಕೊಡೋದಕ್ಕೆ
1: ಕೊಡೋ
0: ಅವಾಗ ಹಂಗೆ
1: ಆಗಿತ್ತು. ಹೌದು ಹೌದು ಸರ್, ಹೌದು.
0: ಕಂಟಿನ್ಯೂ ಹಂಗೆ ಇತ್ತು, ಇವಾಗ ನಂಗೆ ಇದಾಗಿತ್ತು.
1: ರಜೆಯಲ್ಲಿ
0: ಇವತ್ತೇನೋ
1: ಸ್ವಲ್ಪ
0: ಏನೇ ವಿಶೇಷ?
1: ಅಭ್ಯಾಸವನ್ನ ಮಾಡಿ ಬರ್ತಾ ಇದ್ವಿ ಶಾಲೆಗೆ
0: ಹಾ ಹೌದು ಹೌದು
1: ಅಲ್ವಾ?
0: ಹೌದು ಹೌದು
1: ಹೌದು
0: ಹೌದು ಹೌದು.
1: ಹೌದು ಸರ್. ಹಾ,
0: ಮನೆ ಕಡೆ ಇದ್ದು ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಂಡು ಶಾಲೆಗೆ ಹೋಗೋದಿತ್ತು ಅವಾಗ.
1: ಮೊದಲನೇ ದಿನ ಯಾವುದಾದ್ರೂ ಚಟುವಟಿಕೆಗಳಿದ್ವಾ ಶಾಲೆಯಲ್ಲಿ?
0: ಅಂದ್ರೆ ಮೊದಲನೇ ದಿನ ಅಂದ್ರೆ ನಾವು ಹೋದವಾಗ ಶಾಲೆ ಎಲ್ಲ ಸ್ವಲ್ಪ ಅಂದ್ರೆ ರಜೆ ಇದ್ದಿರ್ತ ಗಲೀಜಾಗಿರ್ತಿತ್ತ, ಎಲ್ಲ ಕ್ಲೀನ್ ಮಾಡೋದಿತ್ತು
1: ಕ್ಲೀನ್
0: ಫಸ್ಟ್ ದಿನ ಫುಲ್ಲು
1: ಮಾಡುವಂತದ್ದಿತ್ತು. ಹಾ ಹಾ ಹಾ ಹಾ
0: ಮನೆ ವರಾಂಡ ಅಲ್ಲಿ ಶಾಲೆ ಹೊರಗಡೆಗೆ ಬೈಲು ಅದೆಲ್ಲ ಇರ್ತಿತ್ತ, ಅಲ್ಲೆಲ್ಲ
1: ಹಾ ಹಾ
0: ಪ್ರಾಣಿ ಅದು ಇದು ಬರ್ತಿರ್ತಿತ್ತ, ದನ
1: ಹಾ
0: ಗಿನ ಎಲ್ಲ ಬಂದಿರ್ತಿತ್ತು,
1: ಹಾ
0: ಅದೆಲ್ಲ ತೆಗೆದು ಕ್ಲೀನ್ ಮಾಡಿ ಗುಡಿಸಿ ಎಲ್ಲ
1: ಹಾ ಹಾ
0: ಸ್ವಚ್ಛ ಮಾಡಿಸ್ತಾ ಇದ್ದೇವೆ
1: ಸ್ವಚ್ಛ
0: ಅವಾಗ.
1: ಮಾಡ್ತಾ ಇದ್ರು. ಹಾ ಹಾ ಹಾ ಹಾ
0: ಹೌದೌದು.
1: ಮೊದಲನೇ ದಿನವೇ ಪಾಠವನ್ನು ಪ್ರಾರಂಭಿಸ್ತಾ ಇದ್ರ ಅಥವಾ ಆಟ ಆಡ್ಲಿಕ್ಕೆ ಬಿಡ್ತಾ ಇದ್ರ?
0: ಇಲ್ಲ ಇಲ್ಲ ಆಟ ಅಲ್ಲ, ಫಸ್ಟ್ ದಿನ ನಮ್ದು ಕ್ಲೀನ್ ಮಾಡೋದೇ, ಎಲ್ಲ
1: ಹಾ ಕ್ಲೀನ್
0: ಗ್ಲಾಸ್
1: ಮಾಡುವಂಥದ್ದು.
0: ಒರ್ಸುದು ಅದು ಕಿಟಕಿ ಒರ್ಸುದು ಎಲ್ಲ ಬಾಗ್ಲು ಎಲ್ಲ ಚಕ್ಕ ಮಾಡೋದೇ ಇರ್ತಾ ಇತ್ತು ಅವಾಗ. ಫಸ್ಟ್ ದಿನ ಪಾಠ ಮಾಡೋದು ಬಹಳ ಕಡಿಮೆ, ಮಾಡೋದಿಲ್ಲ ಆಗಿತ್ತು, ಅವ್ರಲ್ಲೆಲ್ಲ ಗಲೀಜಾಗಿರ್ತಿತ್ತ, 2 ತಿಂಗಳ ರಜೆ ಸೂಟಿ ಇರ್ತಿತ್ತಲ್ಲ.
1: ಹೌದು ಹೌದು ಸರ್, ಹೌದು ಹೌದು.
0: ಹಾ ಹಾಗಾಗಿರ್ತಿತ್ತು ಅಂದ್ರೆ ಯಾರು ಮಧ್ಯೆ ಯಾರು ಮತ್ತೆ ಓಪನ್ ಮಾಡೋದಿಲ್ಲ ಆಗಿತ್ತ. ಏಪ್ರಿಲ್ ಅಲ್ಲಿ ಕ್ಲೋಸ್ ಆದ್ಮೇಲೆ ಜೂನ್ ಅಲ್ಲೇ ಸ್ಟಾರ್ಟ್ ಆಗಿತ್ತು ಅವಾಗ,
1: ಸ್ಟಾರ್ಟ್ ಆಗಿತ್ತು.
0: ಹಾಗಾಗಿತ್ತು.
1: ಹೊಸ ಹೊಸ ಸ್ನೇಹಿತರ ಪರಿಚಯ ಎಲ್ಲ ಹೇಗಿತ್ತು ಸರ್?
0: ಹೊಸ ವರ್ಷ ಸ್ನೇಹಿತರು ಅಂದ್ರೆ ಹೊಸದಾಗಿ ಈಗ ನಾವು 8ನೇ ಕ್ಲಾಸ್ ಇದ್ರೆ 7ನೇ ಕ್ಲಾಸಿಗೆ ಬಂದವರು ಎಲ್ಲ ನಮ್ಗೆ ಗೊತ್ತಿರ್ತಿತ್ತು, ಅಂದ್ರೆ ಹೊಸದಾಗಿ ಎಂಟ್ರಿ ಆಗಿರ್ತಾರಲ್ಲ 7ನೇ ಕ್ಲಾಸ್ನವರು 8ಕ್ಕೆ, ಅವ್ರು ಹೊಸದಾಗಿ ಎಂಟ್ರಿ ಆದವರು ಪರಿಚಯ, ನಾವು ಅವರಿಗೆಲ್ಲ ಸಜೆಷನ್ ಕೊಡೋದಿತ್ತು, ಹೀಗಿದೆ ನಮ್ಮ ಶಾಲೆ ಹಿಂಗೆ ಮಾಡೋದು ಹಿಂಗೆ ಹೇಳ್ಬೋದು,
1: ನಿಯಮಗಳನ್ನೆಲ್ಲ ಹೇಳ್ತಾ ಇದ್ರಿ.
0: ಹಾ ನಿಯಮ ಹೇಳ್ಬೋದು, ಇಲ್ಲಿ ಸ್ವಚ್ಛತೆ ಅದು ಇದು ಕಾಪಾಡ್ಬೇಕು, ಸರಿಯಾಗಿ ಇರ್ಬೇಕು.
1: ತುಂಬಾ ಸಂತೋಷ ಆಯ್ತು ಸರ್ ತಮ್ಮ ಜೊತೆ ಮಾತನಾಡಿ.
0: ಓಕೆ ಓಕೆ,
1: ಒಳ್ಳೆಯ ನೆನಪುಗಳನ್ನ ಹಂಚಿಕೊಂಡಿದ್ದೀರಿ ನಮ್ಮ ಜೊತೆ, ಹೀಗೆ ಕರೆ
0: ಸರಿ ಸರಿ.
1: ಮಾಡ್ತಾ
0: ಅದು
1: ಇರಿ.
0: ಮಂಗಳೂರು ಸ್ವಲ್ಪ ಇಲ್ಲಿ ಮೀಡಿಯಂ ವೇವ್ದಲ್ಲಿ ಒಂಚೂರು ವೀಕ್ನೆಸ್ ಬರ್ತಾ ಇದೆಯಾ ನಮ್ಮ ಕಡೆಗೆ ರೇಡಿಯೋದಲ್ಲಿ?
1: ಹೌದಾ ಸರ್, ಈಗ ಕೇಳಿಸ್ತಾ ಇದೆಯಾ?
0: ಅಲ್ಲ ಅಲ್ಲ, ಇವಾಗ ಅಂದ್ರೆ ಇದ್ರಲ್ಲಲ್ಲ ಮೊಬೈಲಲ್ಲಲ್ಲ, ಮೀಡಿಯಂ ವೇವ್ ರೇಡಿಯೋದ ಒಳಗಡೆಗೆ.
1: ಹಾ ಸರ್, ಹಾ ಸರ್.
0: ಸ್ವಲ್ಪ ತಾಂತ್ರಿಕ ವಿಭಾಗದವರಿಗೆ ಸರಿ
1: ತಾಂತ್ರಿಕ ದೋಷ
0: ಹೇಳಿ
1: ಇರಬಹುದು.
0: ಅಂದ್ರೆ
1: ಹೌದು ಸರ್, ಹೌದು.
0: ಹಾ
1: ಈಗ ನಾ
0: ತಾಂತ್ರಿಕ
1: ಮಾತಾಡಿ
0: ವಿಭಾಗ
1: ಕೇಳಿಸ್ತಾ
0: ಅಂದ್ರೆ
1: ಇದೆಯಾ?
0: ಮೀಡಿಯಂ ವೇವ್ 1100 ಕಿಲೋಹರ್ಟ್ಸ್ ಇದೆಯಲ್ಲ, ಅದು ಸ್ವಲ್ಪ ವೀಕ್ ಇದೆ.
1: ಹಾ ಹಾ, ಓಕೆ ಸರ್, ಓಕೆ. ತುಂಬಾ ಸಂತೋಷ ಆಯ್ತು ಸರ್ ತಮ್ಮ ಜೊತೆ ಮಾತನಾಡಿ.
0: ಓಕೆ,
1: ಇದೇ ತರ ಕರೆ ಮಾಡ್ತಾ ಇರಿ,
0: ಆಕಾಶವಾಣಿಯನ್ನ
1: ಕೇಳ್ತಾ ಇರಿ.
0: ಕೇಳ್ತಾ ಇರ್ತೇವೆ ಕಂಟಿನ್ಯೂ, ನಿಮ್ಮ ಕೃಷಿ ರಂಗ ಎಲ್ಲ ಕಾರ್ಯಕ್ರಮ ಕೇಳ್ತೇವೆ.
1: ತುಂಬಾ ಸಂತೋಷ
0: ಎಲ್ಲ ಬರ್ತಿದ್ಯಲ್ಲ,
1: ತುಂಬಾ ಸಂತೋಷ ಸರ್,
0: ಎಲ್ಲ ಕಾರ್ಯಕ್ರಮ ಕೇಳ್ತಾ ಇರ್ತೇವೆ.
1: ತುಂಬಾ ಸಂತೋಷ ಸರ್,
0: ಓಕೆ.
1: ನಿಮ್ಮ ಹಾಡನ್ನು ಈಗ
0: ಧನ್ಯವಾದ,
1: ಪ್ರಸಾರ ಮಾಡ್ತೇವೆ,
0: ಓಕೆ
1: ಕೇಳಿ ಸರ್.
0: ಧನ್ಯವಾದ, ಶುಭ ದಿನ,
1: ಧನ್ಯವಾದ, ಶುಭ ದಿನ ಸರ್.
0: ಓಕೆ ಓಕೆ.

ನಮ್ಮ ಮುಂದಿನ ಕರೆಯನ್ನು ನೋಡೋಣ. ಹಲೋ ಹಲೋ ಹಲೋ, ಕರೆ ಕಡಿತಗೊಂಡಿದೆ. ಸುರತ್ಕಲ್ಲಿಂದ ನಟರಾಜ್ ಅವರು ಕರೆ ಮಾಡಿದರು. ಅವರಿಗೆ ಗಂಧದ ಗುಡಿ ಚಿತ್ರದ ನಾವಾಡುವ ನುಡಿ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿಕೊಂಡಿದ್ರು. ಅವರಿಗಾಗಿ ಈ ಹಾಡನ್ನು ಪ್ರಸಾರ ಮಾಡುವ.

ಊರಿನ ಬಣ್ಣ ಸಿರಿಗೆ ಒಲಿದು ಕೊಂಗಳು ಸರಸ್ವತಿ ಧರೆಗಿಳಿದು ಆಹಾ

ನೂರಾರು ಕನಸಿನ ಪುಸ್ತಕವ ಹೆಗಲೇರಿಸಿ, ಆತ್ಮವಿಶ್ವಾಸದ ಸಮವಸ್ತ್ರ ಧರಿಸಿ, ನವ ಗೆಳೆತನದ ಜಡೆಯ ಹೆಣೆಸಿ, ಹೊಸದೊಂದು ಚೇತನದೊಂದಿಗೆ, ಪುಟ್ಟ ನಗುವಿನೊಂದಿಗೆ, ಜ್ಞಾನ ಅರಸಿ ಬಂದ ಯಾತ್ರಿಕರು ನಾವು ಎಂಬ ಸವಿ ನೆನಪಿನೊಂದಿಗೆ ಇದುವರೆಗೆ ಹೃದಯ ರಾಗ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಕೇಳಿದಿರಿ. ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು

ಆಕಾಶವಾಣಿ ಮಂಗಳೂರು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಇಂದಿನ ಈ ಕಾರ್ಯಕ್ರಮದಲ್ಲಿ ಪದ್ಮಾ ತಲ್ವಾಲ್ಕರ್ ಅವರ ಗಾಯನದಲ್ಲಿ ರಾಗ್ ಜೌನ್ಪುರಿ ಆಲಿಸುವಿರಿ. ಸಹವಾದನದಲ್ಲಿ ತಬಲಾ ಸಾಥಿ ಓಂಕಾರ್ ಗುಲ್ವಾಡಿ, ಹಾರ್ಮೋನಿಯಂ ಗೋವಿಂದ್ ಪಟವರ್ಧನ್. ಈಗ ಕೇಳಿ ರಾಗ್ ಜೌನ್ಪುರಿ.

0: ಇದುವರೆಗೆ ಪದ್ಮಾ ತಲ್ವಾಲ್ಕರ್ ಅವರ ಗಾಯನದಲ್ಲಿ ರಾಗ್ ಜೌನ್ಪುರಿ ಆಲಿಸಿದಿರಿ. ಸಹವಾದನದಲ್ಲಿ ತಬಲಾ ಸಾಥಿ ಓಂಕಾರ್ ಗುಲ್ವಾಡಿ, ಹಾರ್ಮೋನಿಯಂ ಗೋವಿಂದ್ ಪಟ್ವರ್ಧನ್. ಇಲ್ಲಿಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಗಿಯಿತು. ಆಕಾಶವಾಣಿ ಮಂಗಳೂರು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.

0: ಗೋವಿಂದ್ ಪಟ್ವರ್ಧನ್. ಇಲ್ಲಿಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಗಿಯಿತು. ಆಕಾಶವಾಣಿ ಮಂಗಳೂರು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
0: ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಬಕ್ರೀದ್ ಹಬ್ಬದ ಆಚರಣೆ ಹಿನ್ನೆಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕೋಲಾರ ಹಾಗೂ ಗದಗ್ ಸೇರಿದಂತೆ ನಾಡಿನ ವಿವಿಧೆಡೆ ಈದ್ಗಾ ಮೈದಾನಗಳಲ್ಲಿ ಮುಸ್ಲಿಂ ಬಾಂಧವರು ಇಂದು ಬೆಳಗ್ಗೆ 7 ಮಧ್ಯಾಹ್ನ 12 ಗಂಟೆಯವರೆಗೆ ಸಾಮೂಹಿಕ ಪ್ರಾರ್ಥನೆ ಹಾಗೂ ಶುಭಾಶಯ ವಿನಿಮಯ ಕೈಗೊಂಡರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯ ಕೋರಿದ್ದಾರೆ. ಬಕ್ರೀದ್ ಹಬ್ಬದ ಹಿನ್ನೆಲೆ ಬೆಳಗಾವಿ ನಗರದ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದ ಮುಸ್ಲಿಂ ಸಮಾಜದ ಹಿರಿಯ ಮುಖಂಡ ಮೆಹಬೂಬ್ ಮಕಾಂದಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಇಸ್ಲಾಂ ಧರ್ಮದಲ್ಲಿ ಪವಿತ್ರ ಬಕ್ರೀದ್ ಹಬ್ಬವನ್ನ ಎಲ್ಲ ಮುಸಲ್ಮಾನರು ಶ್ರದ್ಧಾ ಭಕ್ತಿಯಿಂದ ನಾವು ಆಚರಿಸ್ತೀವಿ. ಬಕ್ರೀದ್ ಹಬ್ಬದ ಸಂಕೇತ ಇದು ತ್ಯಾಗ ಬಲಿದಾನದ ಸಂಕೇತ. ಭಗವಂತ ಅಲ್ಲಾಹ ಮತ್ತು ಆ ಭಕ್ತರ ನಡುವಿನ ಎಷ್ಟು ಪ್ರೀತಿ ಇದೆ, ತನಗೆ ಇಷ್ಟವಾದಂತಹ ತ್ಯಾಗ ಮಾಡ್ತಾನೆ ಅನ್ನುವಂತಹದರ ಸಂಕೇತ. ಬಹಳ ಶ್ರದ್ಧಾ ಭಕ್ತಿಯಿಂದ ಮುಸಲ್ಮಾನ್ ಬಾಂಧವರು ಆಚರಣೆ ಮಾಡ್ತಾರೆ. ಲಕ್ಷಾಂತರ ಮುಸಲ್ಮಾನರು ಹಜ್ ಯಾತ್ರೆಯನ್ನು ಕೂಡ ಕೈಗೊಳ್ತಾರೆ. ಮೆಕ್ಕಾ ಮತ್ತು ಮದೀನಾದಲ್ಲಿ ಆಚರಣೆಯನ್ನ ಮಾಡ್ತಾರೆ. ಬೆಳಗಾವಿಯಲ್ಲಿಯೂ ಕೂಡ ಪ್ರತಿಯೊಂದು ಹಳ್ಳಿಗಳಲ್ಲಿಯೂ ಕೂಡ ಬಕ್ರೀದ್ ಹಬ್ಬದ ದಿನ ಬೆಳಿಗ್ಗೆ ಎಲ್ಲ ಈದ್ಗಾ ಮೈದಾನಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೀತದೆ. ಆ ಪ್ರಾರ್ಥನೆ ಸಂದರ್ಭದಲ್ಲಿ ಬಕ್ರೀದ್ ಹಬ್ಬದ ಮಹತ್ವ ಏನು, ಯಾಕೆ ಆಚರಣೆ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಆಚರಣೆ ಮಾಡಬೇಕೆನ್ನುವಂತಹ ಪ್ರವಚನವನ್ನ ಧರ್ಮಗುರುಗಳು ಆ ಸಾಮೂಹಿಕ ಪ್ರಾರ್ಥನೆಯ ಸಂದರ್ಭದಲ್ಲಿ ಕೊಡ್ತಾರೆ. ಪರಸ್ಪರ ಶುಭಾಶಯವನ್ನ ಕೋರಿ ಮಹತ್ವವಾದಂತಹ ಒಂದು ಸಂದೇಶ ನೀಡಲಾಗ್ತದೆ.
0: ದೇಶದ ಸ್ವಾತಂತ್ರ್ಯಕ್ಕಾಗಿ ಸೂರ್ಯನ ಕಿರಣಗಳೇ ಬೀಳದ ಕತ್ತಲ ಕೋಣೆಯೊಳಗೆ ಬಂಧಿಯಾಗಿ ಅಂಡಮಾನ್ ದ್ವೀಪದ ಪೋರ್ಟ್ ಬ್ಲೇರ್ನ ಸೆಲ್ಯುಲರ್ ಜೈಲಿನಲ್ಲಿ ಕರಿನೀರಿನ ಶಿಕ್ಷೆ ಅನುಭವಿಸಿದ ಸ್ವಾತಂತ್ರ್ಯ ವೀರ ಶ್ರೀ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರ ಜಯಂತ್ಯುತ್ಸವವಿಂದು. ಅಖಂಡ ಭಾರತದ ನಿರ್ಮಾಣಕ್ಕಾಗಿ ಹೋರಾಡಿದ ದೇಶಪ್ರೇಮಿಯ ಜಯಂತಿಯಂದು ಶತಕೋಟಿ ಪ್ರಣಾಮಗಳು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ಇಂದು ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆ. ಮಹಿಳೆಯರ ಆರೋಗ್ಯ ಮತ್ತು ಸ್ವಾಸ್ಥ್ಯದ ದೃಷ್ಟಿಯಿಂದ 2014 ಪ್ರಥಮ ಬಾರಿಗೆ ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆಗೆ ಒತ್ತು ನೀಡಲಾಯಿತು. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಮಹಿಳೆಯರು ಋತುಚಕ್ರದ ಅವಧಿಯಲ್ಲಿ ಸುರಕ್ಷಿತ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ಹರಸಾಹಸ ಪಡುತ್ತಿದ್ದಾರೆ. ಈ ಬಗ್ಗೆ ಜನಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ ಎನ್ನುತ್ತವೆ ಸಮೀಕ್ಷಾ ವರದಿಗಳು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ನವನಗರದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT 8 ಘಟಿಕೋತ್ಸವ ನಾಡಿದ್ದು 30 ನಡೆಯಲಿದೆ. IIIT ನಿರ್ದೇಶಕ ಪ್ರೊಫೆಸರ್ SR ಮಹದೇವ ಪ್ರಸನ್ನ ಮಾಹಿತಿ ನೀಡಿ, ಹೊಸದಿಲ್ಲಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆ IIT ನಿರ್ದೇಶಕ ಪ್ರೊಫೆಸರ್ ರಂಗನ್ ಬ್ಯಾನರ್ಜಿ ಘಟಿಕೋತ್ಸವ ಭಾಷಣ ಮಾಡಲಿದ್ದು, ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. IIIT ಆಡಳಿತ ಮಂಡಳಿ ಅಧ್ಯಕ್ಷ ಜಲಜ್ ದಾನಿ ಅಧ್ಯಕ್ಷತೆ ವಹಿಸುವರು ಎಂದರು. ಎಂಟೆಕ್ ಸಂಶೋಧನೆ ವಿಭಾಗದಿಂದ ಇಬ್ಬರು, ಬಿಟೆಕ್ ಕಾಂಪ್ಯೂಟರ್ ಸೈನ್ಸ್ 136, ಡೇಟಾ AI 66 ಹಾಗೂ ಇಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ವಿಭಾಗದ 51 ಜನ ಯುವ ಪದವೀಧರರು ಪದವಿ ಪಡೆಯಲಿದ್ದಾರೆ. ರಾಷ್ಟ್ರಪತಿ ಪದಕ, ನಿರ್ದೇಶಕರ ಪದಕ ಹಾಗೂ ಸಂಸ್ಥೆ ಪದಕ ಸಹಿತ ಒಟ್ಟು 6 ಪದಕಗಳನ್ನು ನೀಡಲಾಗುವುದು ಎಂದು ಪ್ರೊಫೆಸರ್ ಮಹದೇವ ಪ್ರಸನ್ನ ತಿಳಿಸಿದರು. ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ RTE

0: ಅಡಿ 2026-27 ಸಾಲಿಗೆ ಖಾಸಗಿ ಅನುದಾನಿತ ಹಾಗೂ ಅನುದಾನರಹಿತ ಶಾಲೆಗಳಲ್ಲಿ ಉಚಿತ ಪ್ರವೇಶಕ್ಕಾಗಿ ಅರ್ಹ ಅರ್ಜಿಗಳನ್ನು ಮೊದಲ ಸುತ್ತಿನ ಲಾಟರಿ ಮೂಲಕ ಆಯ್ಕೆ ಮಾಡಲಾಗಿದೆ ಎಂದು ಶಿಕ್ಷಣ ಇಲಾಖೆ ತಿಳಿಸಿದೆ. ಮಕ್ಕಳ ಪಾಲಕರಿಗೆ ಎಸ್ಎಂಎಸ್ ಮೂಲಕ ಮಾಹಿತಿ ರವಾನೆಯಾಗಿದೆ. ಶೀಘ್ರದಲ್ಲೇ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಲಿದ್ದು, ವಾರ್ಡ್ ಅಧ್ಯಕ್ಷರು ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಸಕ್ರಿಯವಾಗಿ ಭಾಗವಹಿಸುವಂತೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ಮನವಿ ಮಾಡಿದ್ದಾರೆ. ದೋ ಬೂಂದ್ ಜಿಂದಗಿ ಕೆ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ನಾಳೆ 28 ತಾರೀಕು ರಾಜ್ಯಾದ್ಯಂತ ಜರುಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ನಾಳೆ ಶುಕ್ರವಾರ 29ರೊಳಗೆ mygov.in ಮೂಲಕ ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಸಮಯ ಸರಿಯಾಗಿ 12:05 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವನಿತಾ ವಿಹಾರ.
2: ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದು ಕೇಳಿ, ಬಕ್ರೀದ್ ಹಬ್ಬ ಅಥವಾ ಈದ್ ಉಲ್ ಅಜಾ ಪ್ರಯುಕ್ತ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಸಂಘಟನೆಯ ಲಜನಾ ಇಮಾಯಿಲ್ಲಾ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ.
3: ಪ್ರಿಯ ಶ್ರೋತೃ ಮಿತ್ರರೇ, ತ್ಯಾಗ, ಭಕ್ತಿ, ವಿಧೇಯತೆ ಮತ್ತು ಮಾನವೀಯತೆಯ ಪ್ರತೀಕವಾಗಿರುವ ಪವಿತ್ರ ಹಬ್ಬ ಈದ್ ಉಲ್ ಅಜಾ ಪ್ರಯುಕ್ತ ಅಹ್ಮದಿಯಾ ಮುಸ್ಲಿಂ ಸಂಘಟನೆಯ ಲಜ್ನಾ ಇಮಾಯಿಲ್ಲಾ ವಿಭಾಗದ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದೇವೆ. ನಾನು ನಿಮ್ಮ ನಿರೂಪಕಿ ಸಾಲಿಹಾ ಬಾಸಿತ. ಈದ್ ಉಲ್ ಅಜಾ ಎಂದರೆ ತ್ಯಾಗದ ಹಬ್ಬ. ಅಲ್ಲಾಹನ ಆದೇಶದನುಸಾರವಾಗಿ ಪ್ರವಾದಿ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ತೋರಿದ ಅಪಾರ ನಂಬಿಕೆ ಮತ್ತು ತ್ಯಾಗದ ಸ್ಮರಣಾರ್ಥಕವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ಪವಿತ್ರ ದಿನವು ನಮಗೆ ಕೇವಲ ಪ್ರಾಣಿಯ ಕುರ್ಬಾನಿಯನ್ನಷ್ಟೇ ಅಲ್ಲ, ನಮ್ಮ ಅಹಂಕಾರ, ಸ್ವಾರ್ಥ ಮತ್ತು ಕೆಟ್ಟ ಗುಣಗಳನ್ನು ತ್ಯಜಿಸಿ ಪ್ರೀತಿ, ಸಹಾನುಭೂತಿ ಮತ್ತು ಸೇವೆಯ ಜೀವನವನ್ನು ನಡೆಸುವ ಪಾಠವನ್ನು ಕಲಿಸುತ್ತದೆ. ಈದ್ ನಮಗೆ ಹಂಚಿಕೊಳ್ಳುವುದನ್ನು ಕಲಿಸುತ್ತದೆ. ಸಂತೋಷವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದು, ಬಡವರನ್ನು ನೆನಪಿಸಿಕೊಳ್ಳುವುದು, ಪರಸ್ಪರ ಸಹಾಯ ಮಾಡುವುದು, ಇವೆಲ್ಲವೂ ಈ ಹಬ್ಬದ ನಿಜವಾದ ಸಂದೇಶವಾಗಿದೆ. ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಈದ್ ಉಲ್ ಅಜ್ಹಾದ ಮಹತ್ವ, ಅದರ ಆಧ್ಯಾತ್ಮಿಕ ಸಂದೇಶ, ಸಮಾಜದಲ್ಲಿ ಶಾಂತಿ ಮತ್ತು ಸಹೋದರತ್ವದ ಅಗತ್ಯತೆ, ಇದರ ಕುರಿತು ಕೆಲವು ಮನಮುಟ್ಟುವ ಮಾತುಗಳು ಮತ್ತು ವಿಶೇಷ ಕಾರ್ಯಕ್ರಮಗಳನ್ನು ನಾವು ಕೇಳಲಿದ್ದೇವೆ. ಕಾರ್ಯಕ್ರಮದ ಕೊನೆಯವರೆಗೂ ನಮ್ಮೊಂದಿಗೆ ಇರಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಮತ್ತು ಈದ್ ಮುಬಾರಕ್. ಮೊದಲನೆಯದಾಗಿ ಪ್ರವಾದಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನುಡಿಮುತ್ತುಗಳನ್ನು ಹಂಚಿಕೊಳ್ಳಲು ಸನಾ ರೆಹಮಾನ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಮಾತುಗಳನ್ನು ಕೇಳೋಣ.
4: ಮುಹಮ್ಮದ್ ಪೈಗಂಬರ್ ಅವರ ನುಡಿಮುತ್ತುಗಳು. ಒಂದು, ಸುನನ್ ಅಬಿ ದಾವೂದ್ ಹದೀಸ್ನಲ್ಲಿ ಈ ರೀತಿ ಉಲ್ಲೇಖಿಸಲಾಗಿದೆ, ಈದ್ ಉಲ್ ಅಜ್ಹಾ ಅಂದರೆ ತ್ಯಾಗ, ಬಲಿದಾನಗಳ ಹಬ್ಬ. ಈ ದಿನವು ಅಲ್ಲಾಹನ ಸನ್ನಿಧಿಯಲ್ಲಿ ಅತ್ಯಂತ ಪುಣ್ಯವು ಮತ್ತು ಅನುಗ್ರಹಿತವಾದ ದಿನವಾಗಿದೆ. ಈ ದಿನ ಸತ್ಯವಿಶ್ವಾಸಿಗಳು ಅಲ್ಲಾಹನ ಅನುಗ್ರಹಕ್ಕಾಗಿ ತ್ಯಾಗ ಮತ್ತು ಬಲಿದಾನ ನೀಡುತ್ತಾರೆ, ಭಯಭಕ್ತಿ ಮತ್ತು ಅನುಸರಣೆಯ ಮಾದರಿಯನ್ನು ಪ್ರಕಟಪಡಿಸುತ್ತಾರೆ. ಎರಡು, ತ್ಯಾಗ ಬಲಿದಾನವು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಮರ ಮಹಾನ್ ನಡವಳಿಕೆಯಾಗಿದೆ. ಅವರು ಸದಾ ಅಲ್ಲಾಹನ ಆಜ್ಞೆಗಳನ್ನು ಪಾಲಿಸುವ ಮತ್ತು ಅದನ್ನು ವಿಧೇಯತೆಯಿಂದ ಅನುಸರಿಸುವ ಅವರ ನಿಷ್ಠೆಯ ಸ್ಮರಣೆಯನ್ನು ಜೀವಂತಗೊಳಿಸುತ್ತದೆ.

0: ಮೂರು, ಬಲಿದಾನದ ಉದ್ದೇಶ ಕೇವಲ ಮಾಂಸ ಅಥವಾ ರಕ್ತವಲ್ಲ, ಅಲ್ಲಾಹನಿಗೆ ತಲುಪುವುದು ನಿಮ್ಮ ದೈವಭಕ್ತಿ ಮತ್ತು ನಿಷ್ಠೆಯಾಗಿದೆ. ನಾಲ್ಕು, ಬಲಿದಾನವು ತ್ಯಾಗ, ಸಹನೆ ಮತ್ತು ಅಲ್ಲಾಹನಿಗಾಗಿ ಇರುವ ಪ್ರೀತಿಯ ಮಹಾನ್ ಚಿಹ್ನೆಯಾಗಿದೆ. ಐದು, ಅತ್ಯುತ್ತಮ ವ್ಯಕ್ತಿ ಅಂದರೆ ಅಲ್ಲಾಹನ ಭಯ ಮತ್ತು ಉತ್ತಮ ಸ್ವಭಾವ ಹೊಂದಿರುವವನು. ಆರು, ಹಜ್ ಮಾಡುವವರು ಅಲ್ಲಾಹನ ಅತಿಥಿಗಳಾಗಿದ್ದಾರೆ. ಅವರು ಪ್ರಾರ್ಥನೆ ಮಾಡಿದರೆ ಅಲ್ಲಾಹ್ ಅದನ್ನು ಸ್ವೀಕರಿಸುತ್ತಾನೆ. ಸ್ವೀಕೃತ ಹಜ್ಗೆ ಪ್ರತಿಫಲ ಸ್ವರ್ಗವಲ್ಲದೆ ಮತ್ತೇನೂ ಇಲ್ಲ. ಏಳು, ಯಾರಾದರೂ ಏನಾದರೂ ಒಳಿತು ಮಾಡಲು ಕರೆದರೆ ಆ ಒಳಿತು ಮಾಡುವವನಿಗೆ ಲಭಿಸುವಷ್ಟು ಪ್ರತಿಫಲ ಆದೇಶಿಸುವವನಿಗೂ ಲಭಿಸುವುದು. ಒಳಿತು ಮಾಡುವವನ ಪ್ರತಿಫಲದಲ್ಲಿ ಏನೂ ಕಡಿಮೆ ಆಗದು. ಯಾರಾದರೂ ಕೆಡುಕಿನೆಡೆಗೆ ಕರೆದರೆ ಆ ಕೆಡುಕು ಮಾಡುವವನಿಗೆ ಸಮಾನವಾದ ಪಾಪ ಆತನಿಗೆ ತಟ್ಟುವುದು. ಕೆಡುಕು ಮಾಡುವವನ ಪಾಪದಲ್ಲಿ ಏನೂ ಕಡಿಮೆ ಆಗದು. ಎಂಟು, ತನ್ನ ಸಹೋದರನಿಗೆ ಸಹಾಯ ಮಾಡುವ ಕಾರ್ಯದಲ್ಲಿ ಮಗ್ನನಾಗಿರುವವನಿಗೆ ಅಲ್ಲಾಹನು ಸಹಾಯ ಮಾಡುತ್ತಾನೆ.
1: ಮುಂದೆ ಒಂದು ಸಮೂಹ ಗೀತೆಯನ್ನು ಕೇಳೋಣ. ಕೆಎಂ ಉಮರ್ ಅವರು ರಚಿಸಿರುವ ಈ ಸಮೂಹ ಗೀತೆಯನ್ನು ಹಾಡಲಿದ್ದಾರೆ ರೂಮಾನ್ ರಿಜ್ವಾನ್, ಬರ್ಕತ್ ಯೂಸುಫ್ ಮತ್ತು ಸಾಲಿಹಾ ಬಾಸಿತಾ.

0: ಸುಂದರವಾದ ಹಾಡನ್ನು ಕೇಳಿದಿರಿ. ಈಗ ಈದ್ ಉಲ್ ಅಜ್ಹಾ ಹಬ್ಬದ ಮಹತ್ವದ ಕುರಿತು ಮಾತನಾಡಲಿದ್ದಾರೆ ಅಖಿಲಾ ಕಲೀಂ ಅವರು. ಈ ಪವಿತ್ರ ಹಬ್ಬದ ನಿಜವಾದ ಸಂದೇಶ ಮತ್ತು ತ್ಯಾಗದ ಮಹತ್ವವನ್ನು ಅವರು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಅವರ ಮಾತುಗಳನ್ನು ಕೇಳೋಣ.
1: ಈದ್ ಉಲ್ ಅಜ್ಹಾ. ಪ್ರಿಯ ಕೇಳುಗರೆ, ಇಂದು ನಾವು ಈದ್ ಉಲ್ ಅಜ್ಹಾ ಹಬ್ಬದ ನಿಜವಾದ ಅರ್ಥ ಮತ್ತು ಅದರ ಸಂದೇಶದ ಕುರಿತು ಕೆಲವು ಅಮೂಲ್ಯವಾದ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಈದ್ ಉಲ್ ಅಜ್ಹಾ ಹಬ್ಬವನ್ನು ಜಗತ್ತಿನಾದ್ಯಂತ ಮುಸ್ಲಿಮರು ತ್ಯಾಗ ಮತ್ತು ಬಲಿದಾನದ ಪ್ರತೀಕವಾಗಿ ಬಹಳ ವಿಜೃಂಭಣೆಯಿಂದ ಹಾಗೂ ಸಡಗರದಿಂದ ಆಚರಿಸುತ್ತಾರೆ. ಈದ್ ದಿನದಂದು ಜನರು ಒಂದೇ ಸ್ಥಳದಲ್ಲಿ ಒಟ್ಟುಗೂಡಿ ದೇವಾರಾಧನೆ ಮಾಡುವ ಮೂಲಕ ಸಮಾಜದ ಕ್ಷೇಮಾಭಿವೃದ್ಧಿಗೆ ಅಗತ್ಯವಾದ ಐಕ್ಯತೆ, ಸಮಾನತೆ ಮುಂತಾದ ಗುಣಗಳನ್ನು ಇಸ್ಲಾಂ ಧರ್ಮವು ಕಲಿಸುತ್ತದೆ. ಈದ್ ಉಲ್ ಅಜ್ಹಾ ಇಸ್ಲಾಂ ಧರ್ಮದ ಎರಡು ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಹಜ್ ಪುಣ್ಯಕರ್ಮದ ಅನುಷ್ಠಾನ ಪೂರ್ಣಗೊಂಡ ಬಳಿಕ ಅದರ ಸಂಭ್ರಮದ ಸಂಕೇತವಾಗಿ ಇಸ್ಲಾಮಿಕ್ ಕಾಲಗಣನೆಯ ದುಲ್ಹಜ್ ತಿಂಗಳ 10ನೆಯ ದಿನದಂದು ಆಚರಿಸಲ್ಪಡುವ ಹಬ್ಬ ಇದಾಗಿದೆ. ಇಸ್ಲಾಂ ಧರ್ಮದ 5 ಆರಾಧನಾ ಕರ್ಮಗಳೆಂದರೆ ಏಕದೇವಾರಾಧನೆ, ಹಜರತ್ ಮೊಹಮ್ಮದ್ ಪೈಗಂಬರರು ದೇವನ ಸಂದೇಶವಾಹಕರೆಂಬ ವಿಶ್ವಾಸ, 5 ಹೊತ್ತಿನ ನಮಾಜ್, ಉಪವಾಸ, ಜಕಾತ್ ಅಂದರೆ ದಾನ ಧರ್ಮ ಹಾಗೂ ಹಜ್ ಅಂದರೆ ತೀರ್ಥಯಾತ್ರೆ. ಮಹತ್ತರವಾದ ಪುಣ್ಯಕರ್ಮಗಳ ನಂತರ ಈದ್ ಆಚರಿಸಲಿಕ್ಕೂ ಆ ಸಂದರ್ಭದಲ್ಲಿ ಬೇರೆ ಕೆಲವು ಪುಣ್ಯಕರ್ಮಗಳನ್ನು ನಿರ್ವಹಿಸಲಿಕ್ಕೂ ಇಸ್ಲಾಂ ಧರ್ಮವು ನಿರ್ದೇಶಿಸುತ್ತದೆ. ತ್ಯಾಗಪೂರ್ಣವಾದ ಜೀವನವೇ ಮೋಕ್ಷ ಪ್ರಾಪ್ತಿಗೆ ಸಾಧನ ಎಂಬ ತತ್ವವನ್ನು ಈದ್ ಉಲ್ ಅಜ್ಹಾ ಹಬ್ಬವು ಒಳಗೊಂಡಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಆತ್ಮೋನ್ನತಿಗಾಗಿ ಹಲವಾರು ರೀತಿಯ ತ್ಯಾಗಗಳು ಮತ್ತು ಕಷ್ಟಾನುಭವಗಳು ಅವಶ್ಯಕವೆಂದು ಇಂತಹ ತೀವ್ರ ಪ್ರಯತ್ನ ಮತ್ತು ತ್ಯಾಗಗಳನ್ನು ಅನುಸರಿಸದೆ ನಿಜವಾದ ಮೋಕ್ಷವನ್ನು ಪಡೆಯಲು ಸಾಧ್ಯವಿಲ್ಲವೆಂದು ಈ ಹಬ್ಬವು ಬೋಧಿಸುತ್ತದೆ. ಈದ್ ಉಲ್ ಅಜ್ಹಾದ ನೈಜ ಉದ್ದೇಶವೇನೆಂದು ತಿಳಿಯದೆ ಕೇವಲ ಹೊಸ ಉಡುಪು ಧರಿಸಿ ಇಷ್ಟವಾದ ಭೋಜನವನ್ನು ಸೇವಿಸಿ ಈದ್ ಆಚರಿಸುವುದು ಅರ್ಥಶೂನ್ಯವಾಗಿದೆ. ಈ ಹಬ್ಬದ ಆಚರಣೆಯ ಹಿಂದೆ ಒಂದು ಮಹತ್ತಾದ ತ್ಯಾಗ ಮತ್ತು ಬಲಿದಾನದ ಧಾರ್ಮಿಕ ಹಿನ್ನೆಲೆಯಿದೆ. ಈದ್ ಉಲ್ ಅಜ್ಹಾ ಹಬ್ಬವು ನಮಗೆ ಈ ಮಹತ್ತಾದ ತ್ಯಾಗದ ಚರಿತ್ರೆಯನ್ನು ಪ್ರತಿ ವರ್ಷ ನೆನಪಿಸುತ್ತದೆ. ಅದು ಪ್ರವಾದಿ ಇಬ್ರಾಹಿಂ ಅಲೈಸಲಾಂ ಮತ್ತು ಅವರ ಕುಟುಂಬದ ಮಹಾನ್ ತ್ಯಾಗದ ಸ್ಮರಣೆಯಾಗಿದೆ. ಪ್ರವಾದಿ ಇಬ್ರಾಹಿಂ ಅಲೈಸಲಾಂ ಅವರಿಗೆ ವೃದ್ಧಾಪ್ಯದಲ್ಲಿ ದೇವನು ಒಬ್ಬ ಪುತ್ರನನ್ನು ಅನುಗ್ರಹಿಸಿದನು. ಆ ಮಗನೇ ಪ್ರವಾದಿ ಇಸ್ಮಾಯಿಲ್ ಅಲೈಸಲಾಂ. ಇಬ್ರಾಹಿಂ ಅಲೈಸಲಾಂ ಅವರಿಗೆ ತಮ್ಮ ಮಗನೆಂದರೆ ಅಪಾರ ಪ್ರೀತಿ ಇತ್ತು. ಆದರೆ ಮಗನು ಯೌವನಕ್ಕೆ ಕಾಲಿಡುತ್ತಿದ್ದಂತೆ ದೇವನು ಇಬ್ರಾಹಿಂ ಅಲೈಸಲಾಂ ಅವರಿಗೆ ಒಂದು ಕಠಿಣ ಪರೀಕ್ಷೆಯನ್ನು ಒಡ್ಡಿದನು. ಇಬ್ರಾಹಿಂ ಅಲೈಸಲಾಂ ಅವರಿಗೆ ಸತತವಾಗಿ 3 ದಿನಗಳ ಕಾಲ ಕನಸಿನಲ್ಲಿ ತಮ್ಮ ಪ್ರಿಯ ಪುತ್ರ ಇಸ್ಮಾಯಿಲ್ ಅವರನ್ನು ದೇವನ ಮಾರ್ಗದಲ್ಲಿ ಬಲಿ ನೀಡುವಂತೆ ಆದೇಶವಾಯಿತು. ದೇವನ ಆಜ್ಞೆಯನ್ನು ಪಾಲಿಸಲು ಇಬ್ರಾಹಿಂ ಅಲೈಸಲಾಂ ಸಿದ್ಧರಾದರು. ಆದರೆ ಅವರು ಇದನ್ನು ಮಗನ ಮೇಲೆ ಬಲವಂತವಾಗಿ ಹೇರಲು ಇಷ್ಟಪಡಲಿಲ್ಲ. ಹಾಗಾಗಿ ಅವರು ತಮ್ಮ ಮಗನ ಬಳಿಗೆ ಬಂದು ಹೀಗೆ ಹೇಳಿದರು, ನನ್ನ ಪ್ರಿಯ ಮಗನೇ, ನಾನು ನಿನ್ನನ್ನು ಬಲಿ ನೀಡುತ್ತಿರುವಂತೆ ಕನಸಿನಲ್ಲಿ ಕಂಡಿದ್ದೇನೆ. ಇದರ ಬಗ್ಗೆ ನಿನ್ನ ಅಭಿಪ್ರಾಯವೇನು? ಇದಕ್ಕೆ ಆ ಚಿಕ್ಕ ವಯಸ್ಸಿನ ಪ್ರವಾದಿ ಇಸ್ಮಾಯಿಲ್ ಅಲೈಸಲಾಂ ಅತ್ಯಂತ ತಾಳ್ಮೆ ಮತ್ತು ವಿಧೇಯತೆಯಿಂದ ಹೀಗೆ ಉತ್ತರಿಸಿದರು, ಅಪ್ಪ, ನಿಮಗೆ ದೇವನಿಂದ ಯಾವ ಆಜ್ಞೆ ನೀಡಲಾಗಿದೆಯೋ ಅದನ್ನು ನೀವು ಧೈರ್ಯವಾಗಿ ನಿರ್ವಹಿಸಿ. ದೇವನ ಇಚ್ಛೆಯಿದ್ದರೆ ನೀವು ನನ್ನನ್ನು ತಾಳ್ಮೆ ಹಾಗೂ ದೃಢತೆ ಹೊಂದಿರುವವರಲ್ಲಿ ಕಾಣುವಿರಿ. ಪವಿತ್ರ ಕುರ್ಆನ್ ಸೂರ ಅಸ್ಸಫಾತ್ 37:102. ಮಗನ ಈ ಮಾತು ಇಬ್ರಾಹಿಂ ಅಲೈಸಲಾಂ ಅವರ ನಂಬಿಕೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಿತು. ತಂದೆ ಮತ್ತು ಮಗ ಇಬ್ಬರೂ ದೇವರ ಇಚ್ಛೆಗೆ ಸಂಪೂರ್ಣವಾಗಿ ಶರಣಾದರು. ಪ್ರವಾದಿ ಇಬ್ರಾಹಿಂ ತನ್ನ ಮಗನನ್ನು ಬಲಿಗಾಗಿ ನೆಲದ ಮೇಲೆ ಮಲಗಿಸಿ ಬಲಿಯರ್ಪಿಸಲು ತಯಾರಾದರು. ಆ ಸಮಯದಲ್ಲಿ ದೇವನು

0: ದೇವದೂತರ ಮುಖಾಂತರ ಸಂದೇಶವನ್ನು ತಲುಪಿಸಿ ಅವರ ತ್ಯಾಗವನ್ನು ಸ್ವೀಕರಿಸಿ ಅದರ ಬದಲಾಗಿ ಒಂದು ಕುರಿಯನ್ನು ಬಲಿಯರ್ಪಿಸಲು ನಿರ್ದೇಶನ ನೀಡಿದನು. ಹೀಗೆ ಭಗವಂತನ ಪರೀಕ್ಷೆಯಲ್ಲಿ ತಮ್ಮ ತ್ಯಾಗ ಮತ್ತು ಬಲಿದಾನಗಳ ಮೂಲಕ ಪ್ರವಾದಿ ಇಬ್ರಾಹಿಂ ಅಲೈಸಲಾಂ ಮತ್ತು ಇಸ್ಮಾಯಿಲ್ ಅಲೈಸಲಾಂ ಅವರು ವಿಜಯಿಯಾದರು. ಅವರ ತ್ಯಾಗ ಮತ್ತು ಬಲಿದಾನಗಳನ್ನು ಸ್ಮರಿಸಿಕೊಂಡು ಮುಸ್ಲಿಮರು ಕುರ್ಬಾನಿ ಅಂದರೆ ಮೃಗಬಲಿಯನ್ನು ಅರ್ಪಿಸುತ್ತಾರೆ. ಮೃಗಬಲಿಯನ್ನು ಅರ್ಪಿಸುವವರು ಕೆಲವು ನಿಬಂಧನೆಗಳನ್ನು ಅನುಸರಿಸಬೇಕಾಗುತ್ತದೆ. ಬಲಿದಾನ ಮಾಡುವವರು ಹಬ್ಬದ ಈದ್ ನಮಾಜ್ ನಿರ್ವಹಿಸಿದ ನಂತರವೇ ಬಲಿ ಅರ್ಪಿಸಬೇಕು. ಇದಕ್ಕಾಗಿ 3 ದಿನಗಳವರೆಗೆ ಕಾಲಾವಕಾಶವಿದೆ. ಬಲಿದಾನ ಮಾಡಲ್ಪಟ್ಟ ಮೃಗದ ಮಾಂಸವನ್ನು ಸಾಮಾನ್ಯವಾಗಿ 3 ಸಮಭಾಗಗಳಾಗಿ ಹಂಚಲಾಗುತ್ತದೆ. 1 ಭಾಗವನ್ನು ಸ್ವಂತ ಉಪಯೋಗಕ್ಕಾಗಿ, 2ನೇ ಭಾಗವನ್ನು ಕುಟುಂಬಸ್ಥರು ಮತ್ತು ನೆರೆಹೊರೆಯವರಿಗೆ, 3ನೇ ಭಾಗವನ್ನು ಬಡವರು ಹಾಗೂ ನಿರ್ಗತಿಕರಿಗೆ ನೀಡಲಾಗುತ್ತದೆ. ಇದರ ಉದ್ದೇಶವೇನೆಂದರೆ ಕಷ್ಟದಲ್ಲಿರುವವರು ಮತ್ತು ದಾರಿದ್ರ್ಯರು ಹಬ್ಬದ ದಿನ ಹಸಿದಿರಬಾರದು ಎಂಬುದು. ಬಲಿದಾನದ ಕುರಿತಾಗಿ ಪವಿತ್ರ ಕುರ್ಆನಿನಲ್ಲಿ ಹೀಗೆ ಹೇಳಲಾಗಿದೆ: ಅವುಗಳ ಮಾಂಸವಾಗಲಿ ರಕ್ತವಾಗಲಿ ಅಲ್ಲಾಹನಿಗೆ ತಲುಪುವುದಿಲ್ಲ, ಆದರೆ ನಿಮ್ಮ ಭಯಭಕ್ತಿ ಮಾತ್ರ ಅವನಿಗೆ ತಲುಪುತ್ತದೆ. ಪವಿತ್ರ ಕುರ್ಆನ್ ಸೂರ ಅಲ್ ಹಜ್ 22:38. ಅಂದರೆ ಬಲಿ ನೀಡುವವರ ನಿಜವಾದ ಭಯಭಕ್ತಿ ಮತ್ತು ಹೃದಯ ಶುದ್ಧಿ ಮಾತ್ರ ಅಲ್ಲಾಹನಿಂದ ಸ್ವೀಕರಿಸಲ್ಪಡುತ್ತದೆ. ಮೃಗಬಲಿದಾನವು ಕಡ್ಡಾಯವಲ್ಲ, ಸಾಮರ್ಥ್ಯವಿರುವವರು ಮಾತ್ರ ಇದನ್ನು ನಿರ್ವಹಿಸಬಹುದು. ಇದೇ ಹಬ್ಬದ ಸಂದರ್ಭದಲ್ಲಿ ಲಕ್ಷಾಂತರ ಮುಸ್ಲಿಮರು ಪವಿತ್ರ ಹಜ್ ಯಾತ್ರೆಗಾಗಿ ಮಕ್ಕಾದಲ್ಲಿ ಸೇರುತ್ತಾರೆ. ಇಲ್ಲಿ ದೇಶ, ಭಾಷೆ ಮತ್ತು ವರ್ಗದ ಭೇದವಿಲ್ಲದೆ ಎಲ್ಲರೂ ದೇವನ ಆಜ್ಞೆಗೆ ತಲೆಬಾಗುತ್ತಾರೆ. ಪ್ರವಾದಿ ಇಬ್ರಾಹಿಂ ಅಲೈಸಲಾಂ ಮತ್ತು ಅವರ ಕುಟುಂಬದ ತ್ಯಾಗದ ನೆನಪಿಗಾಗಿ ಈ ಪವಿತ್ರ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಆ ಕೇಂದ್ರದ ಸಂರಕ್ಷಣೆಗಾಗಿ ಜೀವ ಬಲಿದಾನ ಮಾಡಲು ತಾವು ಸನ್ನದ್ಧರೆಂದು ಅಲ್ಲಿ ಸೇರುವ ಮುಸ್ಲಿಮರು ಏಕಸ್ವರದಲ್ಲಿ ಘೋಷಿಸುತ್ತಾರೆ. ಹಜ್ ಕರ್ಮವನ್ನು ನಿರ್ವಹಿಸುವವರು ಕೆಲವು ವಿಧಿವಿಧಾನಗಳನ್ನು ಅನುಸರಿಸಬೇಕಾಗುತ್ತದೆ. ಹಜ್ ಮಾಡುವವರು ಸಾಮಾನ್ಯ ವಸ್ತ್ರಗಳನ್ನು ತೆಗೆದು ಒಂದೇ ರೀತಿಯ ವಸ್ತ್ರಗಳನ್ನು ಧರಿಸುತ್ತಾರೆ. ಕಾಬಾದ ಪ್ರದಕ್ಷಿಣೆ ಮಾಡುತ್ತಾರೆ. ಸಫಾ ಮತ್ತು ಮರ್ವಾ ಎಂಬ ಬೆಟ್ಟಗಳ ನಡುವೆ 7 ಬಾರಿ ಸಂಚರಿಸುತ್ತಾರೆ. ತಲೆಮುಂಡನೆ ಮಾಡುವುದು, ಮೃಗಬಲಿದಾನ ಮಾಡುವುದು ಇತ್ಯಾದಿ ವಿಧಿಗಳನ್ನು ಹಜ್ ಸಮಯದಲ್ಲಿ ನೆರವೇರಿಸುತ್ತಾರೆ. ಈ ಕರ್ಮಗಳನ್ನೆಲ್ಲ ನಿರ್ವಹಿಸುವುದರ ಜೊತೆಗೆ ಮನುಷ್ಯನು ತನ್ನ ಎಲ್ಲ ಸಂಬಂಧಗಳಿಂದ ಬೇರ್ಪಟ್ಟು ಹೃದಯವು ಅಲ್ಲಾಹನೊಂದಿಗೆ ಲೀನವಾಗುವುದೇ ಹಜ್ ಕರ್ಮದ ಆತ್ಮೀಯ ಲಕ್ಷ್ಯವಾಗಿದೆ. ಅಲ್ಲಿ ಎಲ್ಲರೂ ಅಲ್ಲಾಹನ ನಾಮಸ್ಮರಣೆ ಮಾಡುತ್ತಾ ಅಲ್ಲಾಹನ ದಾಸರಾದ ಹಜ್ರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈ ವಸಲ್ಲಂ ಅವರ ಮೇಲೆ ಸ್ವಲಾತ್ ಹೇಳುತ್ತಾ ಅಲ್ಲಾಹನ ಸಮ್ಮುಖದಲ್ಲಿ ಎಲ್ಲರೂ ಸಮಾನರು ಎಂಬ ಭಾವನೆಯೊಂದಿಗೆ ಒಂದುಗೂಡುತ್ತಾರೆ. ಕೊನೆಯದಾಗಿ, ಈದುಲ್ ಅಜ್ಹಾ ನಮಗೆ ತ್ಯಾಗದ ಮಹತ್ವವನ್ನು ಕಲಿಸುವುದರ ಜೊತೆಗೆ ದೇವನ ಮೇಲಿನ ಭಕ್ತಿ, ಮಾನವ ಸೇವೆ ಮತ್ತು ಪರಸ್ಪರ ಪ್ರೀತಿಯ ಸಂದೇಶವನ್ನು ನೀಡುತ್ತದೆ. ಆದ್ದರಿಂದ ಈದುಲ್ ಅಜ್ಹಾ ಕೇವಲ ಒಂದು ಹಬ್ಬವಲ್ಲ, ಮಾನವೀಯ ಮೌಲ್ಯಗಳನ್ನು ಸಾರುವ ಪವಿತ್ರ ಆಚರಣೆಯಾಗಿದೆ. ನನ್ನ ಈ ಮಾತುಗಳನ್ನು ಆಲಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈದುಲ್ ಅಜ್ಹಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ.
1: ಅತ್ಯಂತ ಅರ್ಥಪೂರ್ಣವಾದ ಮಾತುಗಳು. ಕೊನೆಯದಾಗಿ ನಸ್ರೀನ್ ತೌಸೀಫ್ ಅವರಿಂದ ಒಂದು ಸುಂದರ ಹಾಡನ್ನು ಕೇಳೋಣ. ರಚನೆ KM

0: ಇಂದಿನ ಈದ್ ಉಲ್ ಅಜ್ಹಾ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಹಾಗೂ ನಮ್ಮೊಂದಿಗೆ ಇದ್ದ ಎಲ್ಲಾ ಶ್ರೋತೃ ಮಿತ್ರರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ಪವಿತ್ರ ಹಬ್ಬ ನಿಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಹಾರೈಸುತ್ತೇವೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಈದ್ ಮುಬಾರಕ್.
1: ಕೇಳುಗರೆ, ಇದುವರೆಗೆ ಬಕ್ರೀದ್ ಹಬ್ಬ ಅಥವಾ ಈದ್ ಉಲ್ ಅಜಾ ಪ್ರಯುಕ್ತ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಸಂಘಟನೆಯ ಲಜನಾ ಇಮಾಯಿಲಾ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ಕೇಳಿದಿರಿ.

ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ವನಿತಾ ವಿಹಾರ ಆಕಾಶವಾಣಿ ಮಡಿಕೆ

0: ಮೈತ್ರಿ ಕೇಂದ್ರದ ಕೊಡುಗೆ.
1: ಇದುವರೆಗೂ ವನಿತಾ ವಿಹಾರ ಪ್ರಸಾರವಾಯಿತು.
2: ಆಕಾಶವಾಣಿ ಮಂಗಳೂರು.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
7: ಶಾಂಭವಿ ವಿಲಾಸ. ನಡೆಸಿಕೊಡುತ್ತಾರೆ ಮುಳಿಯ ಗೋವಿಂದ ಭಟ್ ಮತ್ತು ಬಳಗ ಕೋಡಪದವು.
8: ಜಯ ನಮೋ ಶಂಭೋ ಮಹಾದೇವ. ಗೋಪಾಳು ಎರಡನೆಯ ಬ್ರಹ್ಮನೆಂದು ಹೆಸರಾಂತ ಕಶ್ಯಪ ಬ್ರಹ್ಮನಿಗೆ ಇದ್ದ. ದಿತಿ, ಅದಿತಿ, ಸುರಸೆ, ಧನು ಮೊದಲಾದ 13 ಮಂದಿ ಪತ್ನಿಯರಲ್ಲಿ ಧನು ದೇವಿಯವರ ಗರ್ಭಾಂಬುದಿಯನ್ನ ಪವಿತ್ರಗೊಳಿಸಿ ಧನು ಕುಮಾರಕ ಶುಂಭದಾನವನೆನಿಸಿದೆ.
6: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30.
9: ಕೇಳುಗರೆ, ಇಂದು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಮೂರ್ಛೆ ರೋಗ ಕುರಿತು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನರರೋಗ ವಿಭಾಗದ ಡಾಕ್ಟರ್ ರೂಪಾ ಕೆಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಹೇಶ್ ಎಚ್ಎಂ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಬೀದಿ ವ್ಯಾಪಾರಿಗಳ ಪ್ರಧಾನಮಂತ್ರಿ ಆತ್ಮನಿರ್ಭರ ನಿಧಿ ಕುರಿತಾಗಿ ಮಾಹಿತಿ. 1:20 ಸ್ವರ ಮಾಧುರ್ಯ, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ವಿಜಯ ನಾರಸಿಂಹ ಅವರ ಭಕ್ತಿ ರಚನೆಗಳು. 1:30 ಸಂಯೋಜಿತ ಚಿತ್ರಗೀತೆಗಳು. 2:15 ಹಿಂದಿ ಚಿತ್ರಗೀತೆಗಳು. 2:40 ಕನ್ನಡ ಚಿತ್ರಗೀತೆಗಳು.

ಸಾಯಂಕಾಲದ ಪ್ರಸಾರದಲ್ಲಿ ಸಂಜೆ 5 ಗಂಟೆಗೆ ಜನಪದ ಸಂಗೀತ. ಪಡುಕೊಣಾಜೆ ಶ್ರೀಮತಿ ಕುಸುಮಾ ಶೆಟ್ಟಿ ಮತ್ತು ಬಳಗದವರಿಂದ ಮಹಾಲಿಂಗ ಶೆಟ್ಟಿಯ ಪಾಡ್ದನ. 5:30 ಕನ್ನಡ ಚಿತ್ರಗೀತೆಗಳು. 6 ಗಂಟೆಗೆ ತುಳು ಸುದ್ದಿ ಸಾರಾಂಶ. 6:30 ಜಿಲ್ಲಾ ವಾರ್ತಾ ಪತ್ರ.

6:50ಕ್ಕೆ ಕಿಸಾನ್ ವಾಣಿಯಲ್ಲಿ ಸುಮಾ ಕಲ್ಲಡ್ಕ ಅವರ ತರಕಾರಿ ಕೃಷಿ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45ಕ್ಕೆ ಹಿಂದಿ ಚಿತ್ರಗೀತೆಗಳು. 8:00ಗೆ ಯುವವಾಣಿಯಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕಾಲೇಜು ಉಜಿರೆ ಇಲ್ಲಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 8:30ಕ್ಕೆ ಕೊಂಕಣಿ ಕಾರ್ಯಕ್ರಮದಲ್ಲಿ ಪರಿಸ್ಥಿತಿಗಳನ್ನು ನಿಭಾಯಿಸುವುದು ಹೇಗೆ, ಈ ಕುರಿತು ಕುಲಶೇಖರದ ಕೆ ಜಯಶ್ರೀ ಪೈ ಅವರಿಂದ ಭಾಷಣ. 9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30ಕ್ಕೆ ಕನ್ನಡ ಚಿತ್ರಗೀತೆಗಳು. 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಟಿಆರ್ ಮಹಾಲಿಂಗಂ ಅವರ ವೇಣುವಾದನ.

10:30 ಹಿಂದಿ ಚಿತ್ರಗೀತೆಗಳ ನಿಶಾ ಗೀತ್, 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿದೆ.

0: ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮೂರ್ಛೆ ರೋಗ, ಈ ಬಗ್ಗೆ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನರರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರೂಪಾ ಕೆಜಿ ಅವರೊಂದಿಗೆ ಸಂದರ್ಶನ.
1: ಆತ್ಮೀಯ ಕೇಳುಗರೆ, ಇಂದಿನ ವಿಷಯ ಮೂರ್ಛೆ ರೋಗ. ಕಾರ್ಯಕ್ರಮದಲ್ಲಿ ಈ ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ರೂಪಾ ಕೆಜಿ ಅವರು. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ
1: ಮೇಡಮ್. ಇಂದಿನ ವಿಷಯ ಮೂರ್ಛೆ ರೋಗ. ಪ್ರಾರಂಭದಲ್ಲಿ ಈ ಮೂರ್ಛೆ ರೋಗದ ಕುರಿತಾಗಿ ತಾವು ಈ ಮೂರ್ಛೆ ರೋಗ ಅಂದ್ರೆ ಏನು, ಅದರ ಒಂದು ವಿವರಣೆಯನ್ನು ಯಾವ ರೀತಿ ಹೇಳ್ತೀರಾ ಮೇಡಮ್?
2: ಮೂರ್ಛೆ ರೋಗ ಅನ್ನೋದು ಒಂದು ಮೆದುಳಿನ ಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆ, ಮೆದುಳಿನ ಕಾಯಿಲೆ ಇದು. ಸೊ ಈ ಮೆದುಳಿನ ಕೋಶದಲ್ಲಿ ಏನಾಗಿರುತ್ತೆ, ಒಂದು ಸ್ಪಾರ್ಕ್ ಬರುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಸೊ ಈಗ ನಾವು ಎಲೆಕ್ಟ್ರಿಸಿಟಿನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದಾಗ ಏನಾಗುತ್ತೋ ಅದೇ ರೀತಿ ಇಲ್ಲೂ ಕೂಡ ಏಕಾಏಕಿ ಒಂದು ಶಾರ್ಟ್ ಸರ್ಕ್ಯೂಟ್ ಆದಾಗ ದೇಹದಲ್ಲಿ ಆಗೋ ಲಕ್ಷಣಗಳಿಗೆ ನಾವು ಮೂರ್ಛೆ ರೋಗ ಅಂತ ಕರಿತೇವೆ. ಮತ್ತೆ ಈ ಮೂರ್ಛೆ ರೋಗ ಅಥವಾ ಎಪಿಲೆಪ್ಸಿ ಅನ್ನೋದು ಏನಂತ ಹೇಳಿದ್ರೆ, ಪದೇ ಪದೇ ಬರ್ತಾ ಇದ್ರೆ ಅಥವಾ 2-3 ಬಾರಿ ಈ ತರ ಮೂರ್ಛೆ ರೋಗ ಲಕ್ಷಣ ಕಂಡುಬಂದು ಅದು ಅನ್ಪ್ರೋವೋಕ್ಡ್ ಸೀಷರ್ಸ್, ಅನ್ಪ್ರೋವೋಕ್ಡ್ ಅಂದ್ರೆ ಕಾರಣ ಇಲ್ಲದೇನೆ 24 ಗಂಟೆ ಗ್ಯಾಪ್ ಅಲ್ಲಿ 2-3 ಸರಿ ಪದೇ ಪದೇ ಬಂದಿದೆ ಅಂತ ಹೇಳಿದ್ರೆ ಅದನ್ನ ಎಪಿಲೆಪ್ಸಿ ಅಂತ ಕರಿತೇವೆ. ಅಥವಾ ಸಿಂಗಲ್ ಯಾವುದೋ ಒಂದು ಚಿಕ್ಕದಾಗ ಯಾವುದೋ ಒಂದು ಕಾರಣದಿಂದ ಒಂದೇ ಸರಿ ಈ ಲಕ್ಷಣ ಕಂಡು ಬಂದಾಗ ಅದನ್ನ ಸಿಂಪಲ್ ಸೀಷರ್ಸ್ ಅಂತ ಹೇಳ್ತೇವೆ. ಸೊ ಸೀಷರ್ ಅನ್ನೋದು ಬೇರೆ, ಎಪಿಲೆಪ್ಸಿ ಅನ್ನೋದೇ ಬೇರೆ. ಸೀಷರ್ ಅನ್ನೋದು ಯಾವಾಗ್ಲೋ ಒಂದ್ಸರಿ ಬಂದ್ ಹೋಗ್ಬೋದು, ಯಾರಿಗಾರು ಬರ್ಬೋದು. ಅದು ಸುಮಾರು ನಾವು ಏನ್ ಹೇಳ್ತಾರೆ ಅಂದ್ರೆ, ಈಗ ಇಡೀ ಜೀವನದಲ್ಲಿ ಒಂದು 10% ಜನಕ್ಕೆ ಸೀಷರ್ ಬರೋ ಚಾನ್ಸಸ್ ಇರುತ್ತೆ. ಯಾವುದೋ ಒಂದು ಕಾರಣ ಆಗಿರ್ಬೋದು, ಒಂದು ಲವಣಾಂಶ ಕಡಿಮೆ ಆದಾಗ ಬಂದಿರಬಹುದು, ಅಥವಾ ಜ್ವರ ಜಾಸ್ತಿ ಆದಾಗ ಚಿಕ್ಕ ಮಗು ಇದ್ದಾಗ ಏನೋ ಬಂದಿರಬಹುದು. ಎಷ್ಟೋ ಕಾರಣದಿಂದ ಅದು ತುಂಬಾ ಸಿಂಪಲ್ ಕಂಡೀಷನ್, ಅದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಅದು ಸೀಷರ್ಸ್. ಎಪಿಲೆಪ್ಸಿ ಅನ್ನೋದು ಪದೇ ಪದೇ ಬರ್ತಾ ಇರುತ್ತೆ ಮತ್ತೆ ಅನ್ಪ್ರೋವೋಕ್ಡ್ ಸೀಷರ್ ಆಗುತ್ತೆ, ಇದಕ್ಕೆ ದೀರ್ಘಕಾಲ ಚಿಕಿತ್ಸೆ ಕೊಡಬೇಕು. ನಾವು ಹೇಳಿದಾಗೆ ಈಗ ಬ್ರೈನ್ ಅಲ್ಲಿ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಅನ್ನೋದು ನಡೀತಾ ಇರುತ್ತೆ, ಸರಾಗವಾಗಿ ಒಂದು ಮ್ಯೂಸಿಕಲ್ ನೋಟ್ ತರ ನಡ್ಕೊಂಡು ಹೋಗ್ತಾ ಇರುತ್ತೆ. ಏಕಾಏಕಿ ಅದರಲ್ಲಿ ಒಂದು ಶಾರ್ಟ್ ಸರ್ಕ್ಯೂಟ್ ಆದಾಗ ನಾವು ಮೂರ್ಛೆ ರೋಗ ಅಂತ ಕರಿತೇವೆ ಅದನ್ನು.
1: ಇಷ್ಟುವರೆಗೂ ಮೂರ್ಛೆ ರೋಗ ಅಂತ ಅಂದ್ರೆ ಏನು ಅಂತ ಹೇಳಿದ್ರೆ, ಯಾವ ಕಾರಣದಿಂದ ಈ ಮೂರ್ಛೆ ರೋಗ ಬರುತ್ತೆ ಅಂತ?
2: ಪ್ರಪಂಚಾದ್ಯಂತ ನೋಡಿದಾಗ ಕಾರಣಗಳು ತುಂಬಾ ಇದೆ. ಈಗ ನಮ್ಮ ದೇಶದಲ್ಲಿ ಅಷ್ಟೇ ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ ಅದೇ ನಮಗೆ ಮುಖ್ಯ ಆಗಿರುತ್ತಲ್ವಾ. ತುಂಬಾ ಕಾಮನ್ ಆಗಿ ಕಾಣಿಸ್ಕೊಂಡು ಬರ್ತಾ ಇರೋದು ಏನಂತ ಹೇಳಿದ್ರೆ, ಒಂದು ನ್ಯೂರೋಸಿಸ್ಟಿ ಸರ್ಕೋಸಿಸ್ ಅಂತ ಹೇಳ್ತೇವೆ. ನ್ಯೂರೋಸಿಸ್ಟಿ ಸರ್ಕೋಸಿಸ್ ಅಂದ್ರೆ ಒಂದು ಜಂತುಳದಿಂದ ಬರ್ತಕ್ಕಂಥ ಕಾರಣ ಇದು. ಈ ಟೇಪ್ ಬಾಮ್ ಇನ್ಫೆಕ್ಷನ್ಸ್, ಈ ಜಂತುಳ ಇರುತ್ತಲ್ವಾ, ಇದು ಎಲ್ಲಿರುತ್ತೆ, ಇದು ಹೇಗೆ ಬರುತ್ತೆ, ಮನುಷ್ಯ ದೇಹ ಹೆಂಗ್ ಸೇರುತ್ತೆ, ಹೆಂಗೆ ಮೆದುಳಿಗೆ ಹೋಗುತ್ತೆ, ಅದ್ಯಾಕೆ ಮೂರ್ಛೆ ರೋಗ ಬರ್ಸತ್ತೆ ಅಂತ ಹೇಳಿದ್ರೆ, ಈ ಸಣ್ಣ ಜಂತುಳ ಏನಿರುತ್ತೋ, ಇದು ನಾವು ಗೆಡ್ಡೆ ಗೆಣಸು ಬೆಳಿತೀವಲ್ಲ, ಈ ಸೊಪ್ಪು ತರಕಾರಿ ಬೆಳಿತೀವಲ್ಲ, ಆ ರೂಟ್ಸ್ ಅಲ್ಲಿ ಆ ಬೇರಲ್ಲಿ ಇರುತ್ತೆ, ಒಂದು ಚಿಕ್ಕ ಮಣ್ಣಿಂದ ಚಿಕ್ಕ ಚಿಕ್ಕ ಮೊಟ್ಟೆಗಳಿರುತ್ತೆ. ಸೊ ಇದೇನಾಗುತ್ತೆ, ಅದು ಆಹಾರ ಪದಾರ್ಥನ ಸರಿಯಾಗಿ ತೊಳಿಲಿಲ್ಲ ಅಂತ ಹೇಳಿದ್ರೆ, ಸರಿಯಾಗಿ ಶುದ್ಧೀಕರಿಸಿಲ್ಲ ಅಂತ ಹೇಳಿದ್ರೆ, ಉಪ್ಪು ನೀರಲ್ಲಿ ಹಾಕಿ ಸರಿಯಾಗಿ ತರಕಾರಿಗಳನ್ನ ಬೇರೆಲ್ಲ ಕಟ್ ಮಾಡಿ ತೆಗೆದು ಅದನ್ನು ಉಪ್ಪು ನೀರಲ್ಲಿ ಹಾಕಿಟ್ಟು ತೊಳೆದು ಸರಿಯಾಗಿ ಬೇಯಿಸಬೇಕು, ಇಲ್ಲಾದ್ರೆ ಏನಾಗುತ್ತೆ, ಚಿಕ್ಕ ಚಿಕ್ಕ ಜಂತುಳಗಳು ಏನಿರುತ್ತೋ ಈ ಕರ್ಬೇವು ಸೊಪ್ಪಿನಲ್ಲಿ, ಮೂಲಂಗಿಯಲ್ಲಿ, ಕ್ಯಾರೆಟ್ ಅಲ್ಲಿ ಹಂಗೆ ಸರಿಯಾಗಿ ತೊಳಿದೇ ತಿಂತಾರಲ್ವಾ, ಅಥವಾ ಈ ಹೊರಗಡೆ ಹೋದಾಗ ಏನಾದ್ರು ಮೋಮೋಸ್ ಗಿಮೋಸ್ ಎಲ್ಲ ತಿಂತಾರೆ, ಅದರಲ್ಲೆಲ್ಲ ಕ್ಯಾಬೇಜ್ ಎಲ್ಲ ಇರುತ್ತೆ, ಅದು ಸರಿಯಾಗಿ ತೊಳೆದಿಲ್ಲ ಅಂತ ಹೇಳಿದ್ರೆ, ಅಥವಾ ಈ ಪಾನಿಪುರಿ ಮಸಾಲ ಪುರಿ ತಿನ್ನೋಕೆ ಹೋಗ್ತಾರಲ್ಲ, ಕೊತ್ತಂಬರಿ ಎಲ್ಲ ಹಾಕಿರ್ತಾರಲ್ವ, ಅದು ಸರಿಯಾಗಿ ಅವ್ರು ತೊಳೆದಿಲ್ಲ ಅಂತ ಹೇಳಿದ್ರೆ ಅದ್ರಲ್ಲಿ ಜಂತುಳದ ಮೊಟ್ಟೆ ಇದ್ರೆ ಅದೇನಾಗುತ್ತೆ, ದೇಹಕ್ಕೆ ಸೇರ್ಕೊಳ್ಳುತ್ತೆ. ಸೊ ದೇಹಕ್ಕೆ ಸೇರ್ಕೊಂಡಾಗ ರಕ್ತದ ಮೂಲಕ ಹೋಗಿ ಮೆದುಳಲ್ಲಿ ಸೇರ್ಕೊಂಡಾಗ ಅದೇನ್ ಮಾಡುತ್ತೆ, ಅಲ್ಲಿ ಒಂದು ಗಾಯ ಆಗಿ ಉಳಿಯುತ್ತೆ, ಒಂದು ಕ್ಯಾಲ್ಸಿಫಿಕೇಶನ್ಸ್ ಆಗುತ್ತೆ. ಸೊ ಅದು ಮುಂದೊಂದು ದಿವಸ ಮೂರ್ಛೆ ರೋಗ ಆಗಿ ಪರಿಗಣಿಸುತ್ತೆ, ಯಾಕಂದ್ರೆ ಆ ಪೋರ್ಷನ್ ಮೆದುಳಿನ ಕೋಶ ಡ್ಯಾಮೇಜ್ ಮಾಡುತ್ತಲ್ವಾ. ಸೊ ಅಲ್ಲಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಮೂರ್ಛೆ ರೋಗ ಬರಬಹುದು, ಒಂದು ಕಾರಣ. ಸೊ ಇದು ಕಾಮನ್ ಕಾರಣ, ಇದು ನಾವು ಸುಮಾರು 40-60% ನಮ್ಮ ದೇಶದಲ್ಲಿ ನೋಡ್ತಕ್ಕಂಥದ್ದು ತುಂಬಾ ಕಾಮನ್. ಚಿಕ್ಕ ಮಕ್ಕಳಲ್ಲಿ ನೋಡ್ತೀವಿ, ಯಾಕಂದ್ರೆ ಅವ್ರು ಕೈ ತೊಳಿದೆ ತಗೊಳ್ತಾ ಇರ್ತಾರೆ, ಅಥವಾ ಇವನ್ ನೀರಿಂದನೂ ಬರಬಹುದು, ಇದು ನೀರು ಶುದ್ಧವಾಗಿಲ್ಲ ಅಂತ ಹೇಳಿದ್ರೆ ನೀರ್ ಮೂಲಕ ಬರಬಹುದು. ಇನ್ನೊಂದು ಏನಂತ ಹೇಳಿದ್ರೆ, ಈ ಪೋರ್ಕ್ ತಿಂತಾರಲ್ವಾ ಈ ಹಂದಿ ಮಾಂಸ ತಿನ್ನೋರಲ್ಲಿ, ಅವರುಗಳು ಅದನ್ನ ಸರಿಯಾಗಿ ಬೇಯಿಸಿಲ್ಲ ಅಂತ ಹೇಳಿದಾಗ ಹಂದಿ ಮಾಂಸದಲ್ಲಿ ಇರತಕ್ಕಂತ ಒಂದು ಜಂತುಳ ಏನಿರುತ್ತೋ ಅದು ದೇಹದಲ್ಲಿ ಸೇರ್ಕೊಂಡು ಈ ತರ ಸೇಮ್ ಇದೇ ರೀತಿ ಲಕ್ಷಣ ಕಾಣಿಸ್ಬರ್ಬೋದು, ಮೂರ್ಛೆ ರೋಗ ಆಗೋದು ಮುಂದೊಂದು ದಿವಸ. ಒಂದು ಎರಡನೇದ ಅಂತ ಹೇಳಿದ್ರೆ, ನೆಕ್ಸ್ಟ್ ಕಾರಣ ಏನಂದ್ರೆ ಸೆರೆಬ್ರಲ್ ಪಾಲ್ಸಿ. ನಮ್ಮ ದೇಶದಲ್ಲಿ ನೋಡಿದ್ರೆ ಚಿಕ್ಕ ಮಕ್ಕಳಲ್ಲಿ ಆಗುತ್ತೆ. ಏನಿದು ಸೆರೆಬ್ರಲ್ ಪಾಲ್ಸಿ ಅಂತ ಹೇಳಿದ್ರೆ, ಚಿಕ್ಕ ಮಕ್ಕಳಲ್ಲಿ ಮೆದುಳಲ್ಲಿ ಡ್ಯಾಮೇಜ್ ಆಗೋದು, ಅದು ಹುಟ್ಟಿದ ನಂತರ ಆಗ್ತಕ್ಕಂಥದ್ದು, ಅಥವಾ ಗರ್ಭದಲ್ಲೇ ಇರುವಾಗ ಬ್ರೈನ್ ಡೆವಲಪ್ಮೆಂಟ್ ಅಲ್ಲಿ ಏನಾದ್ರು ವ್ಯತ್ಯಾಸ ಆದ ಕಾರಣದಿಂದನೋ, ಅಥವಾ ಈ ಡೆಲಿವರಿ ಟೈಮಲ್ಲಿ ಏನಾದ್ರು ಡ್ಯಾಮೇಜ್ ಆದಾಗ ಬರ್ತಕ್ಕಂಥದ್ದು ಹೈಪಾಕ್ಸಿಕ್ ಇಸ್ಕಿಮಿಕ್ ಇಂಜುರಿ ಅಂತ ಹೇಳ್ತೀವಿ. ಹೈಪಾಕ್ಸಿಕ್ ಇಸ್ಕಿಮಿಕ್ ಇಂಜುರಿ ಅಂದ್ರೆ

0: ಮಗು ಹುಟ್ಟಿದ ಕೂಡಲೇ ಅಳಬೇಕು ಚೆನ್ನಾಗಿ, ಆಕ್ಸಿಜನ್ ಸರಿಯಾಗಿ ಬ್ರೈನ್ಗೆ ಸಪ್ಲೈ ಆಗುತ್ತೆ. ಸೊ ಒಂದ್ ವೇಳೆ ಅಳೋದು ಲೇಟ್ ಆದ್ರೆ ಅವಾಗ ಹೈಪಾಕ್ಸಿಯಾ, ಎಷ್ಟೋ ಕಾರಣದಿಂದ ಇರ್ಬೋದು, ಮೈಕೋನಿಯಮ್ ಆಸ್ಪಿರೇಷನ್ಸ್ ಅಂದ್ರೆ ಕೇಳಿರ್ಬೇಕು, ಎಲ್ಲೋ ಸಹಜವಾಗಿ ಮಾತಾಡ್ತಿರುವಾಗ ಮಗು ಹೊಟ್ಟೆಲೆ ಏನೋ ಮೋಷನ್ ಮಾಡ್ಕೊಂಡ್ಬಿಟ್ಟಿದೆ ಅಂತೆ, ಅದು ನುಂಗ್ಬಿಟ್ಟಿದೆ ಅಂತ ಏನೋ ಕೇಳಿರ್ತಿರಲ್ವಾ, ಅದನ್ನ ಮೈಕೋನಿಯಮ್ ಆಸ್ಪಿರೇಷನ್ ಅಂತ ಹೇಳ್ತೀವಿ. ಅದೇನ್ ಮಾಡುತ್ತೆ, ಉಸಿರಾಟೋ ಜಾಗನ ಬ್ಲಾಕ್ ಮಾಡುತ್ತೆ, ಹೈಪಾಕ್ಸಿ ಆಗುತ್ತೆ ಡೆಲಿವರಿ ಟೈಮಲ್ಲಿ. ಸೊ ಒಂದು ಆ ಟೈಮಲ್ಲಿ ಏನಾಗುತ್ತೆ, ಅವಾಗ ತುಂಬಾ ಮುಖ್ಯ ಆಗಿರುತ್ತೆ ಆಕ್ಸಿಜನ್ ಸಪ್ಲೈ, ತುಂಬಾ ಮುಖ್ಯ ಆಗಿರುತ್ತೆ. ಆಕ್ಸಿಜನ್ ಸಪ್ಲೈ ಸರಿಯಾಗಿ ಆಗದೆ ಇರುವಾಗ ಹೈಪಾಕ್ಸಿಕ್ ಇಂಜುರಿ ಆಗುತ್ತೆ ಬ್ರೈನ್ಗೆ, ಅದು ಮೂರ್ಛೆ ರೋಗ ಆಗಿ ಪರಿಗಣಿಸುತ್ತೆ ಮಗುವಲ್ಲಿ. ಸೆಕೆಂಡ್ ಏನಂತ ಹೇಳಿದ್ರೆ, ಒಂದು ಹೈಪೋಗ್ಲೈಸಿಮಿ ಆಗ್ತಕ್ಕಂಥದ್ದು. ಎಷ್ಟೋ ಮೂಢನಂಬಿಕೆ ಕಾರಣದಿಂದ ಏನಾಗುತ್ತೆ, ತಾಯಿ ಹಾಲು ಮಗುಗೆ ತುಂಬಾ ಮುಖ್ಯ ಹುಟ್ಟಿದ ಕೂಡಲೇ, ಅದ್ರಲ್ಲಿ ಡಿಲೇ ಆಗ್ತಾ ಇದೆ ಅಂತ ಹೇಳಿದಾಗ ಬೇರೆ ಏನೋ ತೀರ್ಥ ಕುಡಿಸೋದು, ಅದು ಕುಡಿಸೋದು ಇದು ಕುಡಿಸೋದು ಮಾಡಿ ಎಷ್ಟೋ ಸರಿ ಹಳ್ಳಿಗಳಲ್ಲಿ ನೋಡಿರ್ತೀವಿ ನಾವು, ಲೇಟ್ ಆಗಿರುತ್ತೆ. ಸೊ ಅವಾಗ ಲೇಟ್ ಆದಾಗ ಏನಾಗುತ್ತೆ, ಮಗುಗೆ ಗ್ಲೂಕೋಸ್ ಸಪ್ಲೈ ಕಡಿಮೆ ಆಗಿಬಿಟ್ಟಿರುತ್ತೆ, ಅದೆಲ್ಲ ಸರಿಯಾದ ಪೋಷಣ ತಾಯಿ ಹಾಲಲ್ಲಿ ಕರೆಕ್ಟ್ ಆಗಿರುತ್ತೆ ಅದು. ಸೊ ಇಲ್ಲಿ ಡಿಲೇ ಆಗಿರೋದ್ರಿಂದ, ಈ ಬ್ರೆಸ್ಟ್ ಫೀಡಿಂಗ್ ಡಿಲೇ ಆಗಿರೋದ್ರಿಂದ ಏನಾಗುತ್ತೆ, ಸೊ ಅಲ್ಲಿ ಹೈಪೋಗ್ಲೈಸಿಮಿಕ್ ಇಂಜುರಿ ಆಗುತ್ತೆ ಮೆದುಳಿಗೆ ಒಂದು. ಸೊ ಇನ್ನೊಂದೇನು ಹೇಳಿದ್ರೆ, ಕಾರ್ಟಿಕಲ್ ಡಿಸ್ಪ್ಲೇಸಿಯಾ ಅಂತ ಹೇಳ್ತೀವಿ, ಅಂದ್ರೆ ಮೆದುಳಿನ ಬೆಳವಣಿಗೆ ಸರಿಯಾಗಿ ಆಗಿರಲ್ಲ, ಈ ಮೆದುಳಿನ ಕೋಶದ ಬೆಳವಣಿಗೆನೆ ಸರಿಯಾಗಿ ಆಗಿರಲ್ಲ ಹುಟ್ಟಿನಿಂದ. ಸೊ ಆ ಕಾರಣದಿಂದ ಆ ಭಾಗ ಯಾವ್ದ್ರಲ್ಲಿ ಸರಿಯಾಗಿ ಡೆವಲಪ್ ಆಗಿರಲ್ಲ, ಅಲ್ಲಿಂದ ಸ್ಪಾರ್ಕ್ ಬಂದು ಮೂರ್ಛೆ ರೋಗ ಪರಿಗಣಿಸಬಹುದು ಮಕ್ಕಳಲ್ಲಿ. ಸೊ ಇದು ಒಂದು ಕಾರಣ. ಇನ್ನೊಂದು ಎಪಿಲೆಪ್ಟಿಕ್ ಸ್ಪಾಸಮ್ಸ್ ಅಂತ ಹೇಳ್ತೇವೆ ಈ ಕಾರಣದಿಂದ. ಎಪಿಲೆಪ್ಟಿಕ್ ಸ್ಪಾಸಮ್ ತುಂಬಾ ಕಾಮನ್ ಆಗಿ ನೋಡ್ತೀವಿ, ಇದು 2 ವರ್ಷದ ಕೆಳಗಿರೋ ಮಕ್ಕಳಲ್ಲಿ, ಮತ್ತೆ ಇದು ಏನಂತ ಹೇಳಿದ್ರೆ, ಇದು ಒಂದು 6-7 ತಿಂಗಳಲ್ಲಿ ಕಾಮನ್ ಆಗಿ ನೋಡ್ತಕ್ಕಂಥದ್ದು. ಏನಿದು ಅಂತ ಹೇಳಿದ್ರೆ, ಎಷ್ಟೋ ಸರಿ ಮಿಸ್ ಆಗುತ್ತೆ, ಮಗು ಏಕಾಏಕಿ ಮಲಗಿ ಎದ್ದು ಕೂಡಲೇ ಎರಡೂ ಕೈನ ಪೂರ್ತಿ ಹೊರಗಡೆ ಚಾಚೋದು, ಹಿಂಗೆ ಒಂದು ಜಟ್ಕ ಹೊಡೆಯೋ ತರ, ಹಿಂಗೆ ಒಂದ್ ಸ್ವಲ್ಪ ಚಾಚ್ಕೊಂಡು ಆಮೇಲೆ ಬಿಡೋದು. ಸೊ ಎಪಿಲೆಪ್ಟಿಕ್ ಸ್ಪಾಸಮ್ಸ್ ಅಂತ ಹೇಳ್ತೀವಿ. ಸೊ ಇದೇನಾಗುತ್ತೆ, ಇದು ಎಷ್ಟು ಸರಿ ಇದನ್ನ ಮಿಸ್ ಮಾಡೋ ಚಾನ್ಸಸ್ ಇರುತ್ತೆ, ತಾಯಿ ಕೂಡ ಮಿಸ್ ಮಾಡಬಹುದು. ಸೊ ಇದೆಲ್ಲ ಸಹಜ ಅನ್ಕೊಂಡು ಸುಮ್ನೆ ಬಿದ್ದೆ, ಬಟ್ ಇದು ಪದೇ ಪದೇ ಆಗ್ತಿರುವಾಗ ಏನಾಗುತ್ತೆ, ಇದು ತುಂಬಾ ಹಾನಿಕಾರಕ. ಇದನ್ನ ಸರಿಯಾಗಿ ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ಕೊಡಿಸಬೇಕಾಗುತ್ತೆ, ಇಲ್ಲಾದ್ರೆ ಏನಾಗುತ್ತೆ, ಅದು ಪದೇ ಪದೇ ಬಂದು ಹೋದಾಗ ಬ್ರೈನ್ ಡ್ಯಾಮೇಜ್ ಆಗಿ ಮಗು ಮೆದುಳಿನ ಡೆವಲಪ್ಮೆಂಟಲ್ ಪ್ರಾಬ್ಲಮ್ ಆಗುತ್ತೆ, ಒಂದು ಕಲಿಕೆಯಲ್ಲೂ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ, ಮತ್ತೆ ಅದು ಕೆಲವು ಎಷ್ಟೋ ಸಾರಿ ಮಾನಸಿಕವಾಗಿಯೂ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ ಮುಂದಕ್ಕೆ ಬೆಳೆಯೋ ಮಗುಗೆ. ಸೊ ಇದೊಂದು ಕಾರಣ. ಇನ್ನೊಂದೇನಂತ ಹೇಳಿದ್ರೆ, ಹೆಡ್ ಇಂಜುರಿ. ನಮ್ಮ ದೇಶದಲ್ಲಿ ಯಾಕೆ ಹೆಡ್ ಇಂಜುರಿ ನೋಡ್ತಿರಲ್ವಾ, ಯಾವ್ದು ರೋಡ್ ಟ್ರಾಫಿಕ್ ರೂಲ್ಸ್ ನ ಸರಿಯಾಗಿ ಫಾಲೋ ಮಾಡೋದಿಲ್ಲ, ಹೆಲ್ಮೆಟ್ ಹಾಕೊಳ್ಳೋದಿಲ್ಲ, ಸ್ಪೀಡ್ ಆಗಿ ಓಡಿಸ್ತಾ ಇರ್ತಾರೆ, ನಿಯಂತ್ರಣನೇ ಇರೋದಿಲ್ಲ, ವೇಗ ಮಿತಿನೇ ಇರೋದಿಲ್ಲ ಅವ್ರಿಗೆ. ಸೊ ಇಂಥ ಟೈಮಲ್ಲಿ ಏನಾಗುತ್ತೆ, ಅವ್ರಿಗೆ ಬ್ರೈನ್ ಡ್ಯಾಮೇಜ್ ಆದಾಗ, ಹೆಡ್ ಇಂಜುರಿ ಆದಾಗ ತುಂಬಾ ಸೂಕ್ಷ್ಮ ಅಲ್ವಾ ಮೆದುಳಿನ ಬ್ರೈನ್ ಪ್ಯಾರೆನ್ಕಮ, ಅಲ್ಲಿ ಡ್ಯಾಮೇಜ್ ಆದಾಗ ಅಲ್ಲಿಂದ ಮತ್ತೆ ಮೂರ್ಛೆ ರೋಗ ಮುಂದಕ್ಕೆ ಬರ್ತಾ ಹೋಗ್ಬೋದು. ಸೊ ಅದಕ್ಕೆ ಇದನ್ನ ಪ್ರಿವೆಂಟ್ ಮಾಡೋದು ಹೆಂಗೆ ಅಂದ್ರೆ, ಹೆಲ್ಮೆಟ್ ಹಾಕೊಳ್ಳೋದು, ರೋಡ್ ರೂಲ್ಸ್ ಫಾಲೋ ಮಾಡ್ಕೊಳ್ಳೋದು, ಇದೆಲ್ಲ ಮಾಡೋದ್ರಿಂದ ಹೆಡ್ ಇಂಜುರಿಯಿಂದ ಆಗ್ತಕ್ಕಂಥದ್ದು ನಾವು ಕಡಿಮೆ ಮಾಡಬಹುದು. ನಾಲ್ಕನೇದೇ ಅಂದ್ರೆ, ಈ ಇಳಿ ವಯಸ್ಸಲ್ಲಿ ಬರ್ತಕ್ಕಂಥದ್ದು, ಈ ಕಾಮನ್ ಆಗಿ ನಾವು ನೋಡೋದಂದ್ರೆ ಸ್ಟ್ರೋಕ್ ಕಾರಣ. ಪಾರ್ಶ್ವವಾಯು ಹೇಗೆ ಮೂರ್ಛೆ ರೋಗ ಬರ್ಸತ್ತೆ ಅಂತ ಹೇಳಿದ್ರೆ, ಈ ಪಾರ್ಶ್ವವಾಯು ಆದಾಗ, ಪಾರ್ಶ್ವವಾಯು 2 ತರದಿದೆ, ಒಂದು ಕ್ಲಾಟ್ ಇಂದ ಆಗ್ತಕ್ಕಂಥದ್ದು, ಒಂದು ರಕ್ತಸ್ರಾವದಿಂದ ಆಗ್ತಕ್ಕಂಥದ್ದು. ಎಲ್ಲೇ ಆಗ್ಲಿ ಇದು ಮೆದುಳಲ್ಲಿ ಆಗತ್ತಲ್ವಾ. ಸೊ ಈ ಮೆದುಳಿನ ರಕ್ತನಾಳ ಬ್ಲಾಕ್ ಆದಾಗ ಕೆಲವೊಂದು ಆ ಪೋರ್ಷನ್ ಅಲ್ಲಿ ರಕ್ತ ಸಂಚಲನೆ ಕಡಿಮೆ ಆಗಿ ಬರ್ತಕ್ಕಂಥದ್ದೊಂದು. ಇನ್ನೊಂದು, ಆ ರಕ್ತನಾಳನೇ ಹೊಡ್ಕೊಂಡಾಗ ಅಲ್ಲಿ ರಕ್ತಸ್ರಾವ ಆಗಿ ಮೆದುಳಿನ ಡ್ಯಾಮೇಜ್ ಆದಾಗ ಬರ್ತಕ್ಕಂಥದ್ದು. ಈ ಸ್ಟ್ರೋಕ್ ಆಗಿರೋರಿಗೆ, ಹಿಂದೆ ಯಾವಾಗೋ ಸ್ಟ್ರೋಕ್ ಆಗಿರೋರಿಗೆ ಆ ಭಾಗ ಮೆದುಳಿನ ಮತ್ತೆ ಡ್ಯಾಮೇಜ್ ಆಗಿರುತ್ತೆ. ಸೊ ಆ ಡ್ಯಾಮೇಜ್ ಪೋರ್ಷನ್ ಏನಿರುತ್ತೋ ಅಲ್ಲಿಂದ ಮೂರ್ಛೆ ರೋಗ ಸ್ಪಾರ್ಕ್ ಬಂದು ಮೂರ್ಛೆ ರೋಗ ಆಗ್ಬೋದು ಮುಂದಕ್ಕೆ.
1: ಇದ್ರ ಜೊತೆಗೆ ಮತ್ತಿನ್ಯಾವ ಕಾರಣಗಳನ್ನ ನಾವು ಈ ಮೂರ್ಛೆ ರೋಗದಲ್ಲಿ ಕಾಣಬಹುದು ಮೇಡಮ್?
0: ಸೊ ಇಷ್ಟೆಲ್ಲ ಅಲ್ದೇನೆ ಇನ್ನೂ ಏನ್ ಕಾರಣಗಳಿದೆ ಅಂದ್ರೆ, ಇನ್ಫೆಕ್ಷನ್ಸ್ ಅನ್ನೋದು ಕಾಮನ್ ಆಗಿ ನೋಡ್ತೀವಿ, ಅಂದ್ರೆ ನಂಜು, ಮೆದುಳಿನ ನಂಜು. ಹೇಗಾಗತ್ತೆ, ಟ್ಯೂಬರ್ಕ್ಲೋಸಿಸ್ ಇಂದ ಆಗುತ್ತೆ, ಯಾವುದು ಎಷ್ಟೋ ವೈರಲ್ ಇನ್ಫೆಕ್ಷನ್ಸ್ ಇಂದ ಆಗುತ್ತೆ, ಬೇರೆ ಎಷ್ಟೋ ಬೇರೆ ಕಾರಣದಲ್ಲಿ. HIV ಪೇಷನ್ಸ್ ಅಲ್ಲಿ ಕಾಮನ್ ಆಗಿ ನೋಡ್ತಾ ಇರ್ತೀವಿ ಟಿ ಬಿ ಆಗೋದು, ಅಥವಾ ಬೇರೆ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ಸ್ ಆಗೋದು. ಇನ್ನೊಂದು ಏನಂದ್ರೆ, ಟ್ಯೂಮರ್ ಗಡ್ಡೆಯಿಂದ ಬರ್ತಕ್ಕಂಥದ್ದು, ಇದು ಒಂದು ಕಾರಣ ಆಗಿದೆ ಮೂರ್ಛೆ ರೋಗ ಬರೋದಕ್ಕೆ. ಇನ್ನು ಕಾಮನ್ ಆಗಿ ಕಾಣಿಸ್ತಕ್ಕಂಥದ್ದು ಅಂದ್ರೆ ಮೆಟಬಾಲಿಕ್ ಕಾಸಸ್, ಅಂದ್ರೆ ಲವಣಾಂಶ ವ್ಯತ್ಯಾಸದಿಂದ ಬರ್ತಕ್ಕಂಥದ್ದು. ಲವಣಾಂಶ ಅಂದ್ರೆ ಈ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಫಾಸ್ಫರಸ್ ಆಗಲಿ, ಈ ಸೋಡಿಯಂ, ಪೊಟ್ಯಾಷಿಯಂ, ಎಲೆಕ್ಟ್ರೋಲೈಟ್ಸ್ ಆಗಲಿ, ಇದೆಲ್ಲ ಸರಿಯಾದ ಪ್ರೋಷನ್ ಇಲ್ಲ, ಇದರಲ್ಲಿ ಏನಾದ್ರು ಅಸ್ತವ್ಯಸ್ತ ಆದ್ರೆ ಈ ಕಾರಣ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಅದು ಸರಿ ಹೋಗ್ಬಿಡುತ್ತೆ. ಅಂದ್ರೆ ಇದು ಟ್ರೀಟಬಲ್ ಕಾಸ್, ಇದು ಈವನ್ ಫೀವರ್ ಇಂದ ಬರ್ತಕ್ಕಂಥದ್ದು, ಜ್ವರದಿಂದ ಬರ್ತಕ್ಕಂಥದ್ದು ಟ್ರೀಟಬಲ್ ಕಾಸ್ ಆಗಿರುತ್ತೆ. ಇದನ್ನ ಸರಿಯಾದ ಚಿಕಿತ್ಸೆ ಕೊಟ್ಬಿಟ್ರೆ ಮತ್ತೆ ಬರಲ್ಲ.
1: ಮೇಡಮ್, ತಾವು ಕಾರಣಗಳ ಜೊತೆಯಲ್ಲಿ ಹೇಳಬೇಕಾದ್ರೆ ಶುಚಿತ್ವದ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತ ಹೇಳಿದ್ರೆ, ಮತ್ತೆ ಚಿಕ್ಕ ಮಕ್ಕಳ ಆರೈಕೆ, ಅಂದ್ರೆ ತಾಯಿಯಿಂದನೇ ಗರ್ಭದಲ್ಲಿ ಮಗುನ ಚೆನ್ನಾಗಿ ಆರೈಕೆ ಮಾಡಿಕೊಂಡ್ರೆ ಮಕ್ಕಳಲ್ಲಿ ಇನ್ನು ಬರ್ತಕ್ಕಂಥದ್ದು ಕಡಿಮೆ ಮಾಡಬಹುದು ಅಂತ ಹೇಳಿದ್ರಿ. ಮತ್ತೆ ಹೆಡ್ ಇಂಜುರಿ ಅಂದ್ರೆ ನಾವು ರಸ್ತೆ ಸಂಚಾರದಲ್ಲಿ ತುಂಬಾ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕು ಅನ್ನೋದ್ರ ಜೊತೆಗೆ, ತಾವು ಈ ಒಂದು ಮೂರ್ಛೆ ರೋಗದ ಲಕ್ಷಣಗಳ ಕುರಿತಾಗಿ ತಾವು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್?
0: ತುಂಬಾ ಒಳ್ಳೆ ಪ್ರಶ್ನೆ ಇದು. ಮೂರ್ಛೆ ರೋಗ ಹೇಗೆ ಗುರುತಿಸೋದು ಅಂತ ಹೇಳುದು, ಇದು ನಿಜವಾಗ್ಲೂ ಮೂರ್ಛೆ ರೋಗ ಬೇರೆನೇನೋ ಆಗಿರಿದ್ಯಾ ಅಂತ ಹೇಳ್ಬಿಟ್ಟು. ಈ ಮೂರ್ಛೆ ರೋಗ ಚಿಕ್ಕದಾಗಾದ್ರೂ ಬರ್ಬೋದು, ದೊಡ್ಡದಾಗಿ ಬರ್ಬೋದು. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಒಂದು ದೊಡ್ಡದಾಗ ಅಂತ ಕಾಣಿಸ್ಕೊಂಡಾಗ ನಾವು ಸಹಜವಾಗಿ ನೋಡಿರ್ತೀವಿ, ಅಥವಾ ಸಿನಿಮಾಗಳಲ್ಲಿ ನೋಡಿರ್ತೀವಿ, ಯಾರನ್ನಾದ್ರೂ ಮೂರ್ಛೆ ರೋಗ ಬಂದಿರೋ ರೋಗಿಗಳೆಲ್ಲ ನೋಡಿರ್ತೀವಿ. ಏನಾಗಿರುತ್ತೆ, ಒಂದು ಕಣ್ ಮೇಲೆ ಮಾಡ್ತಾರೆ, ಬಾಯಲ್ಲಿ ಜೊಳ್ ಬರಕ್ ಶುರುವಾಗುತ್ತೆ, ನಾಲ್ಗೆ ಕಚ್ಕೋತಾರೆ, ಎರಡು ಕೈ ಎರಡು ಕಾಲು ಪಟ ಪಟ ಪಟ ಹೊಡ್ಕೊಳ್ಳೋಕೆ ಶುರು ಮಾಡ್ತಾರೆ, ಯೂರಿನ್ ಪಾಸ್ ಮಾಡ್ಕೋತಾರೆ. ಸೊ ಇದು ಜನರಲೈಸ್ಡ್ ಸೀಷಸ್, ಜನರಲೈಸ್ಡ್ ಟೋನಿಕ್ ಕ್ಲೋನಿಕ್ ಸೀಷಸ್. ಇದು ತುಂಬಾ ಕಾಮನ್ ಆಗಿ ನೋಡ್ತಕ್ಕಂಥ, ತುಂಬಾ ಸಹಜವಾಗಿ ನೋಡ್ತಕ್ಕಂಥ ಮೂರ್ಛೆ ರೋಗ. ಸೊ ಇದು ಗುರುತಿಡಿಯೋದು

0: ನೀವು ಹೊಸಾಗಿ ಪಟ ಪಟ ಪಟ ಪಟ ಹೊಡಿತಾನೆ ಇರ್ಬೋದು, ಅಥವಾ ಟೈಟ್ ಆಗಿ ಹಿಡ್ಕೊಂಡಿರ್ಬೋದು, ಎರಡು ಕೈ ಎರಡು ಕಾಲನ್ನ ಸ್ಟಿಫ್ ಆಗಿ ಇಟ್ಕೊಂಡಿರ್ಬೋದು, ಅಥವಾ ಜರ್ಕ್ ಬಂದೋಗೋದು, ಮೈಕ್ಲೋನಿಕ್ ಜರ್ಕ್ಸ್ ಅಂತ ಹೇಳ್ತೀವಿ ನಾವು, ಅದು ನಿಟ್ಟು ಬೀಳೋದು ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ. ಸೊ ಇದೊಂದು. ಇನ್ನೊಂದು ಆಬ್ಸೆಂಟ್ ಸೀಷಸ್, ಜನರಲೈಸ್ ಸೀಷಸ್ ಆಗಿರುತ್ತೆ. ಅಂದ್ರೆ ಈ ಮಕ್ಕಳಲ್ಲಿ ನೋಡಿರ್ತೀವಲ್ವಾ, ಈಗ ಶಾಲೆಯಲ್ಲಿ ಕೂತಿರ್ತಾರೆ, ಸುಮ್ಮನೆ ಎಲ್ಲೋ ಒಂದ್ ಕಡೆ ಆಬ್ಸೆಂಟ್ ಮೈಂಡೆಡ್ ಆಗಿ ಸುಮ್ಮನೆ ಕೂತ್ಬಿಡೋದು, ಅಂದ್ರೆ ಒಂದೇ ಕಡೆ ದಿಟ್ಟಿಸಿ ನೋಡ್ತಾ ಕೂತ್ಕೊಂಡ್ಬಿಡೋದು. ಸೊ ಇದೊಂದು ಆಬ್ಸೆಂಟ್ ಸೀಷಸ್ ನಾವು ನೋಡಿರ್ತೀವಿ ಒಂದು. ಇನ್ನೊಂದು ಏನಂದ್ರೆ ಚಿಕ್ಕದಾಗಿ ಬರ್ತಕ್ಕಂಥದ್ದು ಅಥವಾ ಫೋಕಲ್ ಸೀಷಸ್ ಅಂತ ಏನು ಹೇಳ್ತೀವೋ, ದೇಹದ ಒಂದು ಚಿಕ್ಕ ಭಾಗದಲ್ಲಿ ಬರ್ಬೋದು, ಒಂದು ಫೇಸ್ ಅಲ್ಲಿ ಅಷ್ಟೇ ಬರ್ಬೋದು, ಹಿಂಗೆ ಬಾಯಿ ಓರಿ ಆಗ್ಬಿಟ್ಟು ಅಲ್ಲೇ ಒಂದು ಸಣ್ಣದಾಗಿ ಹಿಂಗೆ ಜರ್ಕ್ ಹೊಡೆಯೋದು ಅದೊಂದು, ಅಥವಾ ಒಂದೇ ಕೈಯಲ್ಲಿ ಈ ತರ ಜರ್ಕ್ ಹೊಡೆಯೋದು, ಅಥವಾ ಸೆನ್ಸರಿ ಸೀಷಸ್ ಅಂತ ಹೇಳ್ತೀವಿ, ಕೈಯಲ್ಲೋ ಕಾಲಲ್ಲೋ ಒಂದ್ ಭಾಗದಲ್ಲಿ ಏಕಾಏಕಿ ಜುಮ್ ಜುಮ್ ಜುಮ್ ಜುಮ್ ಅಂತ ಬಂದ್ಬಿಟ್ಟು ಹೋಗೋದು. ಸೊ ಇದೆಲ್ಲ ಸಿಂಪಲ್ ಸೀಷಸ್ ಅಂತ ಹೇಳ್ತೀವಿ. ಇನ್ನೊಂದು ಏನಂದ್ರೆ ಈ ಬಾಯಿ ಚಪ್ಪರ್ಸೋದು, ಏಕಾಏಕಿ ಚೆನ್ನಾಗಿರ್ತಾರೆ, ಸಡನ್ ಆಗಿ ಬಾಯಿ ಚಪ್ಪರ್ಸಕ್ಕೆ ಶುರುವಾಗೋದು, ಕನ್ಫ್ಯೂಸ್ ಆಗಿ ಕಾಣಿಸ್ಕೊಳ್ಳೋದು, ಕೈಯೆಲ್ಲ ಹಿಂಗೆ ರಬ್ ಮಾಡೋ ಹಾಗೆ ಇಟ್ಕೊಂಡ್ಬಿಡೋದು, ಹ್ಯಾಂಡ್ ಆಟೋಮೆಟಿಸಮ್ ಅಂತ ಹೇಳ್ತೇವೆ. ಸೊ ಇದೊಂದು ರೀತಿ ಆಗಿರುತ್ತೆ ಒಂದು ಕಾಂಪ್ಲೆಕ್ಸ್ ಪಾರ್ಷಿಯಲ್ ಸೀಷಸ್. ಇನ್ನೊಂದು ಸಿಂಪಲ್ ಪಾರ್ಷಿಯಲ್ ಸೀಷಸ್ ಅಂದ್ರೆ ಪ್ರಜ್ಞೆ ಹೋಗ್ದೇನೆ ಸುಮ್ಮನೆ ಯಾವುದೋ ದೇಹದ ಒಂದು ಭಾಗದಲ್ಲಿ ಸ್ವಲ್ಪ ಹಿಂಗೆ ಜರ್ಕ್ ಹೊಡಿಯೋದಂಗಾಗೋದು, ಪ್ರಜ್ಞೆ ಇರುತ್ತೆ, ಗೊತ್ತಾಗ್ತಿರುತ್ತೆ ಅವ್ರಿಗೆ, ಕೈ ಸುಮ್ಮನೆ ಹಿಂಗೆ ಜರ್ಕ್ ಹೊಡಿತಾರೆ, ಶೇಕ್ ಮಾಡ್ತಾ ಇರ್ತಾರೆ. ಸೊ ಇದು ಒಂದು ಸಿಂಪಲ್ ಪಾರ್ಷಿಯಲ್ ಸೀಷಸ್ ಆಗಿರ್ಬೋದು. ಸೊ ಇದೆಲ್ಲ ಮೂರ್ಛೆ ರೋಗದ ಲಕ್ಷಣಗಳಾಗಿರುತ್ತೆ.
1: ಮೇಡಮ್, ತಾವ್ ಹೇಳಿದ್ರು ಪ್ರಾರಂಭಿಕ ಹಂತದಲ್ಲಿ ಮಕ್ಕಳಲ್ಲಿ, ಟೀನೇಜ್ ಗ್ರೂಪ್ ಅಲ್ಲಿ ಅಂತ ತಾವ್ ಹೇಳಿದ್ರೆ, ಅದೇ ರೀತಿಯಾಗಿ 40 ವರ್ಷ 35 ವರ್ಷ ಮಧ್ಯ ವಯಸ್ಕರಲ್ಲೂ ನಾವು ನೋಡ್ತಿರ್ತೀವಿ, ಎಲ್ಲ ರೋಡ್ ಸೈಡ್ ಅಲ್ಲಿ ಬಿದ್ದಿರ್ತಾರೆ, ಒದ್ದಾಡ್ತಾ ಇರ್ತಾರೆ, ಯಾವ ಕಾರಣಗಳಿಂದ ಅಂತ ಹೇಳಿ? ಅವ್ರಿಗೆ ಪ್ರಾರಂಭದಲ್ಲಿ ಎಲ್ಲ ಚೆನ್ನಾಗೇ ಇರ್ತಾರೆ, ಮಧ್ಯ ಆ ತರ ಆಗಿರುತ್ತೆ, ಹೇಗೆ ಅಂತ ಹೇಳಿ?
0: ಅದಕ್ಕೆ ಸುಮಾರು ಕಾರಣ ಇದೆ. ಈಗ ನಾವು ಸಾಮಾನ್ಯವಾಗಿ ನೋಡ್ತಕ್ಕಂಥದ್ದು ಏನಂದ್ರೆ ಮದ್ಯಪಾನ ಸೇವನೆಯಿಂದ ಬರ್ತಕ್ಕಂಥದ್ದು. ಸೊ ಈ ಮದ್ಯಪಾನ ಸೇವನೆಯಿಂದ ಏನಾಗುತ್ತೆ, ಅವರಲ್ಲೂ ಫಿಟ್ಸ್ ಕಾಣಿಸುತ್ತೆ, ವಿಡ್ರಾಯಲ್ ಸೀಷಸ್ ತರ ನಾವು ಏನ್ ಹೇಳ್ತೀವೋ ಅದು. ಮದ್ಯಪಾನ ಸೇವನೆ ಮಾಡಿ ಸ್ವಲ್ಪ ಗ್ಯಾಪ್ ಇಟ್ಟಾಗ ಏನಾಗುತ್ತೆ, ವಿಡ್ರಾಯಲ್ ಸೀಷಸ್ ಬರುತ್ತಲ್ಲ, ಅದು ಕೂಡ ಒಂದು ಕಾರಣ ಆಗಿರುತ್ತೆ. ಸೊ ಅದನ್ನ ನಾವು ಚಿಕಿತ್ಸೆ ಕೊಡಬೇಕಾಗತ್ತೆ. ಈಗ ಅಂದ್ರೆ ಮದ್ಯಪಾನ ಸೇವನೆ ಒಂದು ನಿಲ್ಲಿಸಬೇಕು, ಇನ್ನೊಂದು ಕಡೆ ಅವ್ರ ಅಡಿಕ್ಷನ್ ಅನ್ನ ನಿಲ್ಲಿಸಬೇಕು, ಮತ್ತೆ ಅದರಿಂದ ಏನಾದ್ರು ಡ್ಯಾಮೇಜ್ ಆಗಿದ್ರೆ, ಆ ಕಾರಣದಿಂದ ಬೇರೆ ಏನಾದ್ರು ಮೆದುಳಿಗೆ ಡ್ಯಾಮೇಜ್ ಆಗಿದ್ರೆ ಅದರಿಂದನೂ ಆಗುತ್ತೆ. ಮದ್ಯಪಾನ ಹೆಚ್ಚು ಸೇವನೆ ಮಾಡೋದ್ರಿಂದ ಸ್ಟ್ರೋಕ್ ಎಲ್ಲ ಆಗೋ ಚಾನ್ಸಸ್ ಇರುತ್ತಲ್ವಾ. ಸೊ ಅದೊಂದು ಕಾರಣ. ಸೊ ಅದು ಈ ಮಿಡಲ್ ಏಜ್ ಗ್ರೂಪ್ಸ್ ಅಲ್ಲಿ ಇದೆಲ್ಲ ನೋಡ್ತೀವಿ. ಇನ್ನೂ ಕಾಮನ್ ಆಗಿ ನೋಡ್ತಕ್ಕಂಥದ್ದು ನಾ ಹೇಳಿದಾಗೆ ಪಾರ್ಶ್ವವಾಯು. ಪಾರ್ಶ್ವವಾಯು ಮುಂಚೆ ಎಲ್ಲ 60-65 ವರ್ಷ ನಂತರಕ್ಕೆ ಬರ್ತಕ್ಕಂಥದ್ದು, ಇತ್ತೀಚೆಗೆಲ್ಲ ಈ ಚಿಕ್ಕ ವಯಸ್ಸರಲ್ಲೂ ನೋಡ್ತಾ ಇದ್ದೀವಿ ಪಾರ್ಶ್ವವಾಯು ಆಗೋದು. ಪಾರ್ಶ್ವವಾಯು ಏನೇನು ಕಾರಣ ಇದೆ ನಾವು ಹೇಳಿದಾಗೆ, ಒಂದು BP ಕಾರಣದಿಂದ ಬರುತ್ತೆ, ಶುಗರ್ ಕಾರಣದಿಂದ ಬರುತ್ತೆ, ಡಯಾಬಿಟೀಸ್. ಆಮೇಲೆ ಇನ್ನೊಂದು ಏನಂದ್ರೆ ಸ್ಥೂಲಕಾಯ, ತೂಕ ಜಾಸ್ತಿ ಇರೋದ್ರಿಂದ, ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗಿರೋದ್ರಿಂದ, ಅಥವಾ ಹಾರ್ಟ್ ಕಾಯಿಲೆಯಿಂದ, ಇಷ್ಟೆಲ್ಲ ಕಾರಣಗಳಿಂದನೂ ಸ್ಟ್ರೋಕ್ ಆಗುತ್ತೆ. ಸ್ಟ್ರೋಕ್ ಆಗಿ ಆ ಬ್ರೈನ್ ಡ್ಯಾಮೇಜ್ ಆಗಿ ಮತ್ತೆ ಫಿಟ್ಸ್ ಬರ್ಬೋದು. ಅದಕ್ಕೆ ಹೆಂಗೆ ಕಂಟ್ರೋಲ್ ಮಾಡೋದಂದ್ರೆ, ಇದೆಲ್ಲ ಕಂಟ್ರೋಲ್ ಮಾಡೋದು, BP ಕಂಟ್ರೋಲ್ ಮಾಡೋದು, ಶುಗರ್ ಕಂಟ್ರೋಲ್ ಮಾಡೋದು, ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡೋದು, ವೆಯ್ಟ್ ಮ್ಯಾನೇಜ್ಮೆಂಟ್ಸ್ ಮಾಡೋದು, ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೋಬೇಕು, ಜೀವನ ಶೈಲಿ ಚೆನ್ನಾಗಿ ಇಟ್ಕೋಬೇಕು. ಸೊ ಮದ್ಯಪಾನ ಸೇವನೆ ಮಾಡೋದ್ರಿಂದನೂ ಬರುತ್ತೆ, ಸ್ಮೋಕಿಂಗ್ ಇಂದನೂ ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಅವೆರಡೂ ನಿಯಂತ್ರಣ ಮಾಡ್ಕೊಳ್ಳೋದು, ಮದ್ಯಪಾನ ಮತ್ತೆ ಧೂಮಪಾನ ಎರಡು ನಿಯಂತ್ರಣ ಮಾಡ್ಕೊಳ್ಳೋದು. ಸೊ ಇಷ್ಟೆಲ್ಲ ಫ್ಯಾಕ್ಟರ್ಸ್ ಮತ್ತೆ ಹಾರ್ಟ್ ಡಿಸೀಸ್ ಇದ್ರೆ ಅದನ್ನು ಟ್ರೀಟ್ಮೆಂಟ್ ಮಾಡ್ಬೇಕು. ಅಂದ್ರೆ ಹಾರ್ಟ್ ಟು ಬ್ರೈನ್ ತುಂಬಾ ಕನೆಕ್ಟೆಡ್ ಆಗಿರುತ್ತೆ. ಹಾರ್ಟ್ ಕಾಯಿಲೆಗೆ ಏನೇನು ಕಾರಣ ಇದೆಯೋ ಅದೇ ಕಾರಣಗಳು ಬ್ರೈನ್ ಸ್ಟ್ರೋಕ್ಗೆ ಕಾರಣ ಆಗಿರುತ್ತೆ ಎಷ್ಟೋ ಬಾರಿ. ಯಾಕಂದ್ರೆ ಇಲ್ಲಿ ರಕ್ತನಾಳ, ಅಲ್ಲಿ ರಕ್ತನಾಳ, ಕರೆಕ್ಟ್ ಅಲ್ವಾ? ಸೊ ಒಂದಕ್ಕೊಂದು ಕನೆಕ್ಷನ್ ಇರೋದ್ರಿಂದ ಏನಾಗಿರುತ್ತೆ, ಇದನ್ನ ನಿಯಂತ್ರಣ ಪಡಿಸ್ಕೋಬೇಕಾಗುತ್ತೆ. ಅವಾಗ ಕಾರ್ಡಿಯೋಎಂಬೋಲಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ, ಅದನ್ನು ನಿಯಂತ್ರಣ ಪಡಿಸ್ಬೋದು. ಸೊ ಇಷ್ಟೆಲ್ಲ ಕಾರಣಗಳಿವೆ ಆ ಏಜ್ ಗ್ರೂಪ್ಸ್ ಅಲ್ಲಿ ಕಾಮನ್ ಆಗಿ. ಮತ್ತೆ ಇನ್ಫೆಕ್ಷನ್ಸ್ ಆಗೋದು, ಇನ್ಫೆಕ್ಷನ್ ಅನ್ನೋದು ತುಂಬಾ ಕಾಮನ್. ಈ TB ಇನ್ಫೆಕ್ಷನ್ಸ್, HIV ಇನ್ಫೆಕ್ಷನ್ಸ್ ನಂಜಾದಾಗ. ಸೊ ಏನಾಗುತ್ತೆ, TB ನಂಜಾದಾಗೂ ಅಲ್ಲಿ ತೊಂದರೆ ಆಗ್ಬೋದು ಅಲ್ವಾ? ಟ್ಯೂಬರ್ಕ್ಲೋಮಾ ಒಂದು ಗೆಡ್ಡೆ ಆಗ್ಬೋದು, ಅಥವಾ ನಂಜಾಗ್ಬೋದು, ಅಥವಾ ಈ ಬೇರೆ ಇನ್ಫೆಕ್ಷನ್ಸ್ ಆಗಿರ್ಬೋದು ತಲೆಯಲ್ಲಿ, ವೈರಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಅಥವಾ HIV ಇರೋ ಪೇಷಂಟ್ಸ್ಗೆ ಏನಾಗುತ್ತೆ, ಸ್ವಲ್ಪ ಬೇಗನೆ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ಸ್ ಆಗ್ಬೋದು, CNS ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ಸ್. ಅದರಲ್ಲಿ ಎಷ್ಟೋ ಕಾರಣಗಳಿದೆ, ಅದರಲ್ಲೂ ಬ್ರೈನ್ ಗಡ್ಡೆಗಳಾಗ್ಬೋದು, ನಂಜಾಗ್ಬೋದು, ಇದರಿಂದ ಏನಾಗುತ್ತೆ, ಬ್ರೈನ್ ಡ್ಯಾಮೇಜ್ ಆಗಿ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ತುಂಬಾ ಮುಖ್ಯ ಆಗಿರುತ್ತೆ. ಇವೆಲ್ಲ ಇನ್ಫೆಕ್ಷನ್ಸ್ ಅನ್ನೋದು ಆ ಏಜ್ ಗ್ರೂಪ್ ಅಲ್ಲಿ ಕಾಮನ್ ಆಗಿರುತ್ತೆ. ಮತ್ತೆ ಇವನ್ ಬ್ರೈನ್ ಟ್ಯೂಮರ್ಸ್ ನಾವು ನೋಡ್ತೀವಿ, ಮೆದುಳಿನ ಗಡ್ಡೆಗಳು. ಸೊ ಅವಾಗಲೂ ಕೂಡ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ಎಷ್ಟೊಂದು ಡಿಮೈಲೇಟಿಂಗ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಬ್ರೈನ್ಗೆ ಸಂಬಂಧಪಟ್ಟಾಗೆ ಡ್ಯಾಮೇಜಸ್ ಆಗ್ತಕ್ಕಂಥದ್ದು. ಸೊ ಅವಾಗಲೂ ಕೂಡ ಯಾವಾಗ ಯಾವಾಗ ಬ್ರೈನ್ ಡ್ಯಾಮೇಜ್ ಯಾವ ಕಾರಣದಿಂದ ಆಗುತ್ತೋ, ಆ ಬ್ರೈನ್ ಡ್ಯಾಮೇಜ್ ಆಗಿದ್ರೆ ಅಲ್ಲಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಫಿಟ್ಸ್ ಬರ್ಬೋದು. ಮುಂದೊಂದು
1: ಕಾರಣಗಳು ಲಕ್ಷಣಗಳ ಜೊತೆಗೆ ಅದು ಬರದಲ್ಲೇ ಇರ್ತಕ್ಕಂಥದ್ದಕ್ಕೆ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕು ಅಂತ ಹೇಳ್ತೀರಿ ಮೇಡಮ್?
0: ಈಗ ನಾನು ಹೇಳಿದಾಗೆ ಚಿಕ್ಕ ಮಗುವಿಂದನೇ ಶುರು ಮಾಡ್ಕೊಳ್ಳೋಣ ಅಲ್ವಾ. ನಾರ್ಮಲ್ ಆಗಿದ್ದಾರೆ, ಅವ್ರಿಗೇನು ಕಾಯಿಲೆ ಇಲ್ಲ, ಗರ್ಭಾವಸ್ಥೆಯಲ್ಲಿದ್ದಾರೆ, ಅವ್ರು ರೆಗ್ಯುಲರ್ ಚೆಕಪ್ ಮಾಡಿಸ್ಕೋತಾ ಇರ್ತಾರೆ. ಆ ಡೆಲಿವರಿ ಟೈಮ್ ಬಂದಾಗ ಏನಾಗುತ್ತೆ, ಮುಖ್ಯವಾಗಿ ಏನಂತ ಹೇಳಿದ್ರೆ, ಹುಟ್ಟಿದ ಕೂಡಲೇ ಮಗು ಅಳಬೇಕು, ಅಳೋದ್ರಲ್ಲಿ ಡಿಲೇ ಆದಾಗ ನಾ ಹೇಳಿದಾಗೆ ಅದು ಬಂದು ಕಾರಣ ಆಯ್ತು. ಸೊ ಆ ಡೆಲಿವರಿ ಟೈಮಲ್ಲಿ ಕೇರ್ ತಗೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ಈಗಲೂ ಕೂಡ ಕೆಲವು ಹಳ್ಳಿಗಳಲ್ಲಿ ನೋಡ್ತೀವಿ, ಮನೆಯಲ್ಲೇ ಡೆಲಿವರಿ ಆಗಿರುತ್ತೆ. ಸೊ ಅದು ಸರಿಯಾಗಿ ಆರೈಕೆ ಆಗಿರಲ್ಲ ಒಂದು. ಮತ್ತೆ ಇನ್ನೊಂದು ಏನಂದ್ರೆ, ಚಿಕ್ಕ ಮಗು ಹುಟ್ಟಿದ ಮೇಲೆ ಈಗ ಬ್ರೈನ್ ನಲ್ಲಿ ಜಾಂಡಿಸ್ ಆಗೋದು ನೋಡಿರ್ತೀವಿ, ಆ ಕಾರಣದಿಂದನೂ ಆಗಿರ್ಬೋದು. ಇನ್ನೊಂದು ಈ ಟಾರ್ಚ್ ಇನ್ಫೆಕ್ಷನ್ಸ್ ಅನ್ನೋದು ನೋಡ್ತೀವಿ. ಟಾರ್ಚ್ ಇನ್ಫೆಕ್ಷನ್ಸ್ ಅಂದ್ರೆ ತಾಯಿಯ ಗರ್ಭಕೋಶದಲ್ಲಿ ಆಗೋ ನಂಜು ಮಗುಗೂ ಟ್ರಾನ್ಸ್ಫರ್ ಆಗುತ್ತೆ. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಷ್ಟೋ ಸರಿ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಿ ಆಗಬೇಕು, ನಾವು ಅದಕ್ಕೆ ಫೋಲಿಕ್ ಆಸಿಡ್ ಎಲ್ಲ ಕೊಡ್ತೀವಲ್ವಾ, ವಿಟಮಿನ್ ಎಲ್ಲ ಕೊಡ್ತಾ ಇರ್ತೀವಿ ತಾಯಿಗೆ. ಪೌಷ್ಟಿಕ ಆಹಾರ

0: ಜೊತೆಗೆ ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ ತುಂಬಾ ಇಂಪಾರ್ಟೆಂಟ್ ಬ್ರೈನ್ ಡೆವಲಪ್ಮೆಂಟ್ಗೆ. ಸೊ ಅದು ಸರಿಯಾಗಿ ಅವರು ತಮ್ಮ ಆಬ್ಸ್ಟ್ರಿಟಿಷಿಯನ್ಸ್ನ ಅವ್ರನ್ನ ಮೀಟ್ ಮಾಡಿದಾಗ, ಅವರು ಕರೆಕ್ಟಾಗಿ ಅವರು ವಿಸಿಟ್ ಕೊಟ್ಟಾಗ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಅವರು ಕರೆಕ್ಟಾಗಿ ಅದನ್ನು ಹೋಗಿ ಕನ್ಸಲ್ಟ್ ಮಾಡಿಕೊಂಡು ಏನೇನು ಮಾತ್ರೆ ತಗೊಳ್ಬೇಕು, ಯಾವಾಗ ಯಾವಾಗ ಅಲ್ಟ್ರಾಸೌಂಡ್ ಮಾಡಬೇಕು, ಅದನ್ನೆಲ್ಲ ಕರೆಕ್ಟಾಗಿ ಈ ಆಂಟಿನೇಟಲ್ ಕೇರ್ ಅಂತ ಏನು ಹೇಳ್ತೀವೋ, ಡೆಲಿವರಿಕ್ಕಿಂತ ಮುಂಚೆ ಆ ಕೇರ್ ಏನಿರುತ್ತೋ, ಆ ಸರಿಯಾದ ಮಾಹಿತಿ ಏನಿರುತ್ತೋ, ಸರಿಯಾದ ಕನ್ಸಲ್ಟೇಷನ್ಸ್ ಇರುತ್ತೋ, ಕರೆಕ್ಟಾಗಿ ಮಾಡ್ಕೊಂಡಿದ್ರೆ ಏನಾಗುತ್ತೆ, ಈ ರೀತಿ ಫೋಲಿಕ್ ಆಸಿಡ್ ಡಿಫಿಷಿಯನ್ಸಿ ಅಥವಾ ವಿಟಮಿನ್ ಡಿಫಿಷಿಯನ್ಸಿಯಿಂದ ಆಗ್ತಕ್ಕಂಥದ್ದು ಅಥವಾ ಪೌಷ್ಟಿಕಾಂಶ ಕೊರತೆಯಿಂದ ಆಗ್ತಕ್ಕಂಥದ್ದು ಡ್ಯಾಮೇಜು ಮಗುಗೆ ಆಗಲ್ಲ. ಸೊ ಆ ಮೆದುಳಿನ ಡೆವಲಪ್ಮೆಂಟಲ್ಲಿ ಬೇಕಾಗುತ್ತೆ, ಈ ಫೋಲಿಕ್ ಆಸಿಡ್ ಎಲ್ಲ ಮೆದುಳಿನ ಡೆವಲಪ್ಮೆಂಟಲ್ಲಿ ಬೇಕಾಗಿರುತ್ತೆ. ಸೊ ಅದು ಸರಿಯಾಗಿ ಅವ್ರು ತಗೊಂಡಿಲ್ಲ, ಕರೆಕ್ಟಾಗಿ ಅವರು ಕನ್ಸಲ್ಟೇಷನ್ ಮಾಡಿಲ್ಲ, ಆಂಟಿನೇಟಲ್ ಕೇರ್ ತಗೊಂಡಿಲ್ಲ ಅಂದರೆ ಮಗು ಮೆದುಳಿನ ಬೆಳವಣಿಗೆ ಅವ್ಯವಸ್ಥೆ ಆದಾಗ ಅದು ಮುಂದೆ ಅದು ಮಗುವಿನಲ್ಲಿ ಒಂದು ನಾ ಹೇಳಿದಾಗೆ ಮೂರ್ಛೆ ರೋಗ ಬರ್ತಾ ಹೋಗ್ಬೋದು. ಮೂರನೇದೇನಂತ ಹೇಳಿದರೆ ಮದ್ಯಪಾನದಿಂದ, ಮದ್ಯಪಾನ ಟ್ರಿಗರ್ ಮಾಡುತ್ತೆ ಸೀಷಸ್ನ. ಸೊ ಅದನ್ನು ತಡೆಗಟ್ಟಬೇಕಾಗತ್ತೆ, ಮದ್ಯಪಾನ ಸೇವನೆ ಅಭ್ಯಾಸ ಇರೋರಿಗೆ ಅದನ್ನು ತಡೆಗಟ್ಟಬೇಕು, ಅದೊಂದು ಕಾರಣ. ಸೊ ನಾಲ್ಕನೇದು ಅಂತ ಹೇಳಿದರೆ ಈ ಒಂದು ಏಜಲ್ಲಿ ನಾನು ಹೇಳಿದ್ನಲ್ಲ, ಬ್ರೈನ್ ಇನ್ಫೆಕ್ಷನ್ಸ್ ಆದಾಗ, ಬ್ರೈನ್ ಇನ್ಫೆಕ್ಷನ್ಸ್ ನಂಜಾದಾಗ ಸರಿಯಾದ ಚಿಕಿತ್ಸೆ ಕರೆಕ್ಟಾಗಿ ತಗೊಳ್ಬೇಕು, ಇಲ್ಲಾದ್ರೆ ಏನಾಗುತ್ತೆ ಅದು ಮತ್ತೆ ಬ್ರೈನ್ ಡ್ಯಾಮೇಜ್ ಆಗುತ್ತೆ. ಮತ್ತು ಪಾರ್ಶ್ವವಾಯಿಗೆ ಸಂಬಂಧಪಟ್ಟ ಏನೇನು ಕಾರಣಗಳಿದೆಯೋ ಅದನ್ನೆಲ್ಲ ನಿಯಂತ್ರಣಗೊಳಿಸ್ಬೇಕು, ನಾನು ಆವಾಗಲೇ ತಿಳಿಸಿದಾಗೆ. ಸೊ ಇವೆಲ್ಲ ಕಾರಣನ ನಿಯಂತ್ರಣಗೊಳಿಸಿದಾಗ ಏನಾಗುತ್ತೆ, ಬ್ರೈನ್ ಡ್ಯಾಮೇಜ್ ಆಗೋದಿಲ್ಲ, ಪದೇ ಪದೇ ಫಿಟ್ಸ್ ಬರೋದಿಲ್ಲ.
1: ಇಷ್ಟೆಲ್ಲ ಹೇಳಿದ್ರೆ ಮೇಡಮ್, ಬಂದಾಗ ಏನ್ ಮಾಡಬೇಕು, ಎಲ್ಲೋ ಬಂದಿರುತ್ತೆ, ಯಾರಿಗೂ ಗೊತ್ತಿರಲ್ಲ, ಆ ಸಮಯದಲ್ಲಿ ಏನ್ ಮಾಡಬೇಕು ಅಂತ ತಾವು ಹೇಳ್ತಕ್ಕಂಥದ್ದು
0: ಇದು ತುಂಬಾ ಮುಖ್ಯ ಪ್ರಶ್ನೆ. ಯಾಕಂದ್ರೆ ಮೂರ್ಛೆ ರೋಗ ಕಾಯಿಲೆಗೆ ಸಂಬಂಧಪಟ್ಟಾಗೆ ಮಿತ್ಸ್ ಅಥವಾ ಮೂಢನಂಬಿಕೆಗಳು ಜಾಸ್ತಿ ಇದೆ, ಈಗಲೂ ಸಹ ಇದೆ. ಸೊ ಏನದು ಮೂಢನಂಬಿಕೆ ನಾನು ಹೇಳ್ತೀನಿ. ಫಸ್ಟ್, ಸಾಮಾನ್ಯವಾಗಿ ನೋಡಿರ್ತೀರ, ಯಾರಿಗಾದ್ರೂ ಫಿಟ್ಸ್ ಬಂದಿದ್ರೆ ಪೇಷಂಟ್ಸ್ ಬಂದು ಹೇಳ್ತಾರೆ, ಮನೆಯಲ್ಲಿ ಬಂತು ಮೇಡಮ್ ಫಿಟ್ಸ್ ಈ ತರ, ಅದಕ್ಕೆ ನಾವೇನ್ ಮಾಡಿದ್ವಿ, ಕೈಯಲ್ಲಿ ಒಂದು ರಾಡ್ ಕೊಟ್ವಿ ಹಿಡ್ಕೊಳ್ಳೋದಕ್ಕೆ, ಅಥವಾ ಒಂದು ಕೀ ಚೈನ್ ಬೈ ಕೀ ಚೈನು ಏನೋ ಕೈಯಲ್ಲಿ ಕೊಟ್ವಿ ನಾವು ಅದು ಹಿಡ್ಕೊಳ್ಳೋದಕ್ಕೆ. ಆಮೇಲೆ ಏನ್ ಮಾಡಿದ್ವಿ, ಹಲ್ಲು ತುಂಬಾ ಕಚ್ಕೋತಾ ಇದ್ರು, ಎಲ್ಲಿ ನಾಲ್ಗೆ ತುಂಬಾ ಕಚ್ಕೊಂಡು ಇದು ಮಾಡ್ಕೊಂಡ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ನಾವು ಮನೆಯಲ್ಲಿರೋ ಸ್ಪೂನ್ ನ ತಗೊಂಡು ಅದನ್ನ ಹಾಕಿ ಅದನ್ನ ಸೇವ್ ಮಾಡೋದಕ್ಕೆ ಪ್ರಯತ್ನ ಪಟ್ವಿ, ನಾವು ಅದನ್ನ ಹಲ್ಲು ಕಚ್ಕೋಬಾರ್ದು ಅನ್ನೋದು, ಅಥವಾ ಆ ಟೈಮಲ್ಲಿ ನೀರು ಕುಡಿಸೋದಕ್ಕೆ ಪ್ರಯತ್ನ ಪಟ್ವಿ, ಅಥವಾ ಆ ಟೈಮಲ್ಲಿ ಏನೋ ಮಾತ್ರೆ ಕೊಡೋದಕ್ಕೆ ಪ್ರಯತ್ನ ಪಟ್ವಿ. ಸೊ ಇದೆಲ್ಲ ತಪ್ಪು, ಇದೆಲ್ಲ ಮೂಢ ನಂಬಿಕೆಗಳು. ಇನ್ ಕೆಲವು ಕಡೆ ನಾವು ಕೇಳಿದೀವಿ, ಇನ್ನೇನು ಮೂಢ ನಂಬಿಕೆ ಅಂತ ಹೇಳಿದ್ರೆ, ನೀರುಳ್ಳಿ ಸ್ಮೆಲ್ನ ಅದನ್ನ ಮೂಸ್ ನೋಡೋಕೆ ಕೊಡ್ತಾರೆ, ಅದನ್ನ ಸ್ಮೆಲ್ ನೋಡ್ಲಿ ಅಂತ ಹೇಳ್ಬಿಟ್ಟು, ಇದು ಮೂಢನಂಬಿಕೆ ಒಂದು. ಇನ್ನೂ ಎಕ್ಸ್ಟ್ರೀಮ್ಸ್ ಅಂದ್ರೆ ಏನಂದ್ರೆ, ಶೂ ಸ್ಮೆಲ್ ನೋಡೋದಕ್ಕೆ ಬಿಡ್ತಾರೆ ಆ ಮೂರ್ಛೆ ರೋಗ ಬರ್ತಿರೋರಿಗೆ. ಆಲ್ ದೀಸ್ ಆರ್ ಸೂಪರ್ಸ್ಟಿಷಿಯಸ್ ಬಿಲೀಫ್ಸ್, ಇದೆಲ್ಲ ಮೂಢನಂಬಿಕೆಗಳು ಅಥವಾ ಮೂಢನಂಬಿಕೆ ಪದ್ಧತಿಗಳು ಮೊದ್ಲಿಂದನೂ ನಡ್ಸ್ಕೊಂಡು ಬರ್ತಿರ್ತಕ್ಕಂಥದ್ದು. ಸೊ ಇದು ಸರಿಯಲ್ಲ. ಸೊ ನೀವು ಹೇಳಿದ ಪ್ರಶ್ನೆ ತುಂಬಾ ಚೆನ್ನಾಗಿತ್ತು. ಸೊ ಈಗ ಏನ್ ಮಾಡ್ಬೇಕು, ಆಯ್ತು ಇದೆಲ್ಲ ತಪ್ಪು ಅಂತ ಹೇಳಿದ್ರೆ, ಈಗ ಸರಿ ಯಾವುದು? ಕರೆಕ್ಟ್, ಆ ಪ್ರಶ್ನೆ ಬರುತ್ತಲ್ವಾ, ಏನ್ ಮಾಡ್ಬೇಕು? ಒಬ್ಬ ವ್ಯಕ್ತಿಗೆ ಫಿಟ್ಸ್ ಬಂದಿದೆ ಅಂತ ಹೇಳಿದ್ರೆ, ಎಲ್ಲೋ ಮನೆಯಲ್ಲೋ ರೋಡ್ ಸೈಡಲ್ಲೋ ಬಂದು ಬಿದ್ದಿದ್ದಾರೆ, ಎರಡು ಕೈ ಕಾಲು ಹೊಡ್ಕೋತಿದ್ದಾರೆ, ಏನ್ ಮಾಡ್ಬೇಕು ಆ ಟೈಮಲ್ಲಿ ಅಂದ್ರೆ, ಫಸ್ಟ್ ಅವ್ರೇನಾದ್ರು ರೋಡ್ ಅಲ್ಲಿ ಬಿದ್ದಿದ್ರೆ, ಅಲ್ಲಿ ಟ್ರಾಫಿಕ್ ಇರುತ್ತೆ, ಗಾಡಿಗಳು ಓಡಾಡ್ತಿರುತ್ತೆ, ಫಸ್ಟ್ ಥಿಂಗ್ ಏನ್ ಮಾಡ್ಬೇಕು ಅಂದ್ರೆ ಅವ್ರನ್ನ ರೋಡ್ ಸೈಡ್ ಅಲ್ಲಿ ಕರ್ಕೊಂಡು ಬರ್ಬೇಕು, ಒಂದು ಸೇಫ್ ಆಗಿರೋ ಜಾಗದಲ್ಲಿ ಕರ್ಕೊಂಡು ಬಂದು ಅವ್ರನ್ನ ಅಲ್ಲಿ ಮಲಗಿಸ್ಬೇಕು. ಒಂದು. ಎರಡನೇದಂತ ಹೇಳಿದ್ರೆ, ಅವ್ರದ್ದು ಬಟ್ಟೆ ತುಂಬಾ ಬಿಗಿಯಾಗಿ ಕಟ್ಕೊಂಡಿದಾರ, ಸ್ವಲ್ಪ ಫ್ರೀ ಮಾಡ್ಬೇಕು. ಮೂರನೇದು, ಜನ ಸುತ್ತಲೂ ಏನ್ ಮಾಡ್ತಾರೆ, ಏನಾದ್ರು ಯಾರೋ ಬಿದ್ದಿದ್ದಾರೆ ಅಂತ ಹೇಳುವಾಗ ಎಲ್ಲರೂ ಹಿಂಗೆ ಪೂರ್ತಿ ಆವರಿಸ್ಕೊಂಡ್ಬಿಡ್ತಾರೆ, ಪೂರ್ತಿ ಅವ್ರಿಗೆ ಉಸಿರಾಡೋಕೆ ಜಾಗ ಇರೋದಿಲ್ಲ ಆತರ ಎಲ್ಲರೂ. ಸೊ ಅದನ್ನ ಅವಾಯ್ಡ್ ಮಾಡ್ಬೇಕು, ಉಸಿರಾಡೋಕೆ ಸ್ವಲ್ಪ ಸ್ಪೇಸ್ ಕೊಡ್ಬೇಕು ಅವ್ರಿಗೆ, ಉಸಿರಾಡೋದಕ್ಕೆ ಜಾಗ ಮಾಡ್ಕೊಡ್ಬೇಕು ಅವ್ರಿಗೆ. ಮೂರನೇದು. ನಾಲ್ಕನೇದು ಏನಂತ ಹೇಳಿದ್ರೆ, ಸುತ್ತಮುತ್ತ ಯಾವ್ದಾದ್ರು ಹಾನಿಕಾರಕ, ಒಂದು ಕಲ್ಲೋ ಮುಳ್ಳೋ ಗಾಜಿನ ಪೀಸೋ ಏನೋ ಇದೆ ಅಂದ್ರೆ, ತಲೆ ಹೊಡ್ಕೋತಾ ಇರುತ್ತೆ, ಕೈ ಹೊಡ್ಕೋತಾ ಇರುತ್ತೆ ಜೋರ್ ಜೋರಾಗಿ, ಏನ್ ಮಾಡ್ತಾರೆ ಅವಾಗ, ಅದ್ರ ಮೇಲೆ ಏನಾದ್ರು ಕಲ್ ಮೇಲೆ ತಲೆ ಮೇಲೆ ಪೆಟ್ಟಾದ್ರೆ ಏನಾಗುತ್ತೆ, ಅದನ್ನು ಹಾನಿಕಾರಕ ಆಗಿರುತ್ತಲ್ಲ. ಸೊ ಆ ಸುತ್ತಮುತ್ತಲಿನ ಜಾಗದಲ್ಲಿ ಏನೇನಿದೆಯೋ ಅದನ್ನೆಲ್ಲ ದೂರ ಪಡಿಸ್ಬೇಕು, ಇಲ್ಲಾದ್ರೆ ಇನ್ನು ಸೇಫ್ ಆಗಿರೋ ಜಾಗದಲ್ಲಿ ಅವ್ರನ್ನ ಕರ್ಕೊಂಡು ಮಲಗಿಸ್ಬೇಕು. ಸೊ ಈಗ ಅವ್ರಿಗೆ ತಲೆಯಲ್ಲಿ ಈ ತರ ಕೈ ಕಾಲೆಲ್ಲ ಹೊಡ್ಕೋತಿರುವಾಗ ಏನಾಗುತ್ತೆ, ತುಂಬಾ ಹೊಡ್ಕೊಳ್ಳೋದ್ರಿಂದ ಡ್ಯಾಮೇಜ್ ಆಗ್ಬೋದಲ್ಲ ಕೈ ಕಾಲಿಗೆ ತಲೆಗೆಲ್ಲ. ಸೊ ಒಂದು ಸಾಫ್ಟ್ ಆಗಿರೋ ಬಟ್ಟೆ, ಯಾವ್ದು ಮೃದುವಾಗಿರೋ ಬಟ್ಟೆ, ಒಂದು ಹೆಣ್ಮಕ್ಳು ವೇಲೋ ಅಥವಾ ಕಾಟನ್ ಬಟ್ಟೆ ಏನಾದ್ರೂ ಇರುತ್ತಲ್ಲ, ಕಾಟನ್ ಬಟ್ಟೆನ ತಲೆ ಕೆಳಗಡೆ ಇಡೋದು ಅಥವಾ ಕೈ ಕಾಲೆಲ್ಲ ಹೊಡ್ತೀವಿ ಅದ್ರ ಕೆಳಗಡೆ ಇಟ್ಟಾಗ ಏನಾಗುತ್ತೆ, ಪೆಟ್ಟಾಗೋದಿಲ್ಲ ಅವ್ರಿಗೆ. ಸೊ ಆ ಟೈಮಲ್ಲಿ ಬಾಯಲ್ಲಿ ಏನು ಕೊಡಕ್ ಹೋಗ್ಬಾರ್ದು. ಯಾಕೆ? ಬಾಯಲ್ಲಿ ಕೊಟ್ರೆ ಏನಾಗ್ಬಿಡುತ್ತೆ ಅಂದ್ರೆ, ಉಸಿರಾಡೋ ಜಾಗ ಅವ್ರಿಗೆ ಎಚ್ಚರ ಇರೋದಿಲ್ವಲ್ಲ, ಉಸಿರಾಡೋ ಜಾಗಕ್ಕೆ ಹೋಗ್ಬಿಡುತ್ತೆ, ಅವಾಗ ಇನ್ನೂ ಡೇಂಜರ್, ಅದು ಉಸಿರೆ ನಿಂತು ಹೋದಂಗೆ ಆಗ್ಬೋದು, ರೆಸ್ಪಿರೇಟರಿ ಡಿಸ್ಟ್ರೆಸ್ ಆಗ್ಬೋದು, ಆಸ್ಪಿರೇಷನ್ಸ್. ಸೊ ಇದನ್ನೆಲ್ಲ ತಡೆಗಟ್ಟಬೇಕು ಅಂದ್ರೆ, ಪ್ರಜ್ಞೆ ಇಲ್ಲದೆ ಇರೋ ಟೈಮಲ್ಲಿ ಬಾಯಲ್ಲಿ ಏನು ಕೊಡಬಾರ್ದು, ಅಥವಾ ನೀರು ಕುಡಿಸೋದಾಗ್ಲಿ ಏನು ತಿನ್ಸೋದಾಗ್ಲಿ ಆ ಟೈಮಲ್ಲಿ ಮಾತ್ರೆ ಕೂಡ ನುಂಗ್ಸೋದಕ್ಕೆ ಪ್ರಯತ್ನ ಪಡಬಾರ್ದು, ಯಾಕಂದ್ರೆ ಅದು ಮಾತ್ರೆ ನುಂಗಿಸಿದ್ರೆ ಅದು ಉಸಿರಾಡೋ ಜಾಗದಲ್ಲೇ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದನ್ನ ನೆಕ್ಸ್ಟ್ ಏನಂತ ಹೇಳಿದ್ರೆ, ಅವ್ರನ್ನ ಒಂದ್ ಬದಿಗೆ ತಿರುಗಿಸಿ ಮಲಗಿಸ್ಬೇಕು, ರೈಟು ಲೆಫ್ಟು ಒಂದ್ ಕಡೆ ತಿರುಗಿಸ್ಬಿಟ್ಟು ಮಲಗಿಸ್ಬೇಕು. ಸೊ ಅವಾಗೇನಾಗುತ್ತೆ, ಬಾಯಲ್ಲಿ ಜೊಳ್ ಬರ್ತಾ ಇರತ್ತಲ್ವಾ, ಅದೆಲ್ಲ ಇಳ್ಕೊಂಡು ಹೋಗುತ್ತೆ, ಆಸ್ಪಿರೇಷನ್ಸ್ ಆಗಲ್ಲ. ಮತ್ತೆ ಅದನ್ನ ಕೈ ಕಾಲು ಹೊಡಿತಿದ್ದಾರೆ ಅಂತ ಹೇಳಿ ಕೆಲವರು ಫೋರ್ಸಬಲಿ ಅವ್ರ ಮೇಲೆ ಕುತ್ಕೊಂಡು ಅದನ್ನ ಬಿಗಿಯಾಗಿ ಹಿಡಿದು ತಡೆಗಟ್ಟಕ್ಕೆ ಟ್ರೈ ಮಾಡ್ತಾರೆ, ಅದೇನು ಮಾಡಕ್ ಹೋಗ್ಬಾರ್ದು. ಅದು ತನ್ನ ಪಾಡಿಗೆ ತಾನು ಬರುತ್ತೆ, ಒಂದ್ ಕಡೆ ಮಗ್ಳು ಮಾಡಿ ಮಲಗಿಸ್ಬಿಟ್ರೆ ಏನಾಗುತ್ತೆ, ತನ್ನ ಪಾಡಿಗೆ ತಾನು 2-3 ನಿಮಿಷ ಬಂದು ಅದು ನಿಂತ್ ಬಿಡುತ್ತೆ, ಅವಾಗ ಬೇರೆನೇನು ಮಾಡಕ್ ಹೋಗ್ಬಾರ್ದು. 2-3 ನಿಮಿಷ ಬಂದಾದ್ಮೇಲೆ ತನ್ನ ತಾನೇ ಕಡಿಮೆ ಆಗುತ್ತೆ, ಒಂದು ಅವಾಗ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಇನ್ನೊಂದ್ಸರಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಈಗ ಮನೆಯಲ್ಲೇ ಬಂದಿರುತ್ತೆ, ಇದೇ ರೀತಿ ಅವ್ರಿಗೂ ಕೂಡ ಹಂಗೆ ಮಾಡಬೇಕು. ಬಟ್ ಒಂದ್ ವೇಳೆ 5 ನಿಮಿಷ ಅಥವಾ ದೇಹ

0: ಇಲ್ಲ ನೀಲಿ ಆಗ್ತಾ ಇದೆ ಅಥವಾ ಅವ್ರಿಗೆ ಉಸಿರಾಡಕ್ಕೆ ಏನೋ ವಿಪರೀತವಾಗಿ ಸಮಸ್ಯೆ ಕಾಣಿಸ್ತಿದೆ ಅಂತ ಹೇಳಿದಾಗ ಇಮಿಡಿಯೇಟ್ ಆಗಿ ಅವ್ರನ್ನ ಆಸ್ಪತ್ರೆಗೆ ತುರ್ತು ಈ ಎಮರ್ಜೆನ್ಸಿನಲ್ಲಿ ಶಿಫ್ಟ್ ಮಾಡ್ಕೋಬೇಕಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಚಾರ.
1: ಆದ್ರೆ ಈ ಒಂದು ಮೂರ್ಛೆ ರೋಗನ ಯಾಕೆ ನಾವೆಲ್ಲ ತಿಳ್ಕೋಬೇಕು ಅಂತ ತಾವು ಹೇಳ್ತಕ್ಕಂಥದ್ದು?
0: ಯಾಕೆ ತಿಳ್ಕೋಬೇಕು ಅಂದ್ರೆ ನಾನು ಈಗಲಾಗ್ಲೇ ಹೇಳಿದಾಗೆ ಅದು ಬರ್ಡನ್. ಈಗ ಸುಮಾರು 1,000 ಜನದಲ್ಲಿ 3-5 ಜನಕ್ಕೆ ಫಿಟ್ಸ್ ಬರ್ಬೋದು, ಇಷ್ಟು ಚಾನ್ಸಸ್ ಜಾಸ್ತಿ ಇದೆ. ಸೊ ಇದು ಬರ್ಡನ್ ಅಲ್ವಾ? ಮತ್ತೆ ಎಪಿಲೆಪ್ಸಿ ನಾನು ಹೇಳಿದೆ 1% ಇದೆ ಈಗ. ಸೊ ಎಷ್ಟೊಂದು 80 ಮಿಲಿಯನ್ ಪ್ರಪಂಚಾದ್ಯಂತ ಈಗ ನಮ್ಮ ದೇಶದಲ್ಲೂ ತುಂಬಾ ಜಾಸ್ತಿ ಆಗ್ತಾ ಇದೆ. ಈಗ ಒಂದಲ್ಲ ಒಂದ್ ಕಾರಣದಿಂದ ಜಾಸ್ತಿ ಆಗ್ತಾ ಇದೆ ಬರ್ಡನ್ ಫಸ್ಟ್. ಸೆಕೆಂಡ್ ಯಾಕೆ ತಿಳ್ಕೋಬೇಕು ಅಂತ ಹೇಳಿದ್ರೆ ಇದ್ರ ಬಗ್ಗೆ ಜಾಗೃತಿ ಇಲ್ಲದೆ ಇರೋದು ಎರಡು ನಾನು ಹೇಳಿದ್ನಲ್ಲ ಅದು. ಥರ್ಡ್ ಏನಂದ್ರೆ ಇದ್ರ ಬಗ್ಗೆ ಹೆಚ್ಚಾಗಿ ನಾವು ನೋಡಿದಿರೋದಂದ್ರೆ ಮೂಢನಂಬಿಕೆಗಳಲ್ಲಿ ಜಾಸ್ತಿ. ನಾಲ್ಕನೇದೇನಂತ ಹೇಳಿದ್ರೆ ಈ ಅಕ್ಸೆಸಿಬಿಲಿಟಿ ಕಡಿಮೆ ಇದೆ. ಈಗ ಪತ್ತೆ ಹಚ್ಚೋದು ಒಂದು ಅಂತ ಹೇಳಿದ್ರೆ ಮೂರ್ಛೆ ರೋಗನ ಅಲ್ವಾ ಅಂತ ನಾನು ಹೇಳಿದಾಗ ಈ ಲಕ್ಷಣನೇ ಗೊತ್ತಿರಲ್ಲ, ಎಷ್ಟು ಸರಿಯಾಗಿ ಪತ್ತೆ ಹಚ್ಚದೇ ಇರೋ ಹಾಗ ಅಥವಾ ಇದ್ರ ಲಕ್ಷಣಗಳು ಸರಿಯಾಗಿ ಗುರುತಿಲ್ಲದೆ ಹೋಗದೆ ಇರುವಾಗ ಏನಾಗುತ್ತೆ, ಅದು ಮನೆಯಲ್ಲೇ ಉಳ್ಕೊಂಡ್ಬಿಡ್ತಾರೆ ಈ ತರ ಬಂದು ಬಂದು ಫಿಟ್ಸ್ ಬಂದು. ಅವಾಗ ಏನಾಗುತ್ತೆ, ಬ್ರೈನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ, ಅವರಿಗೆ ಹಾನಿಕಾರಕ ಅದು. ಅದು ಒಂದು ಕಾರಣಕ್ಕೆ ನಾವು ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ತಿಳ್ಕೋಬೇಕು. ಇನ್ನೊಂದು ಏನಂತ ಹೇಳಿದ್ರೆ ಎಷ್ಟೋ ಜನ ಗೊತ್ತಿಲ್ಲ ಇದಕ್ಕೆ ಚಿಕಿತ್ಸೆ ಇದೆ ಅಂತ. 75-80% ಅಲ್ಲಿ ಬರೀ ಮಾತ್ರೆಯಿಂದನೇ ಇದು ಸಂಪೂರ್ಣವಾಗಿ ಗುಣಪಡಿಸಬಹುದು. ಇನ್ನೊಂದೇನಂದ್ರೆ ಅವರು ಮದುವೆ ಮಾಡ್ಕೊಳ್ಬಾರ್ದು, ಮಕ್ಕಳು ಮಾಡ್ಕೊಳ್ಬಾರ್ದು, ಇಲ್ಲಾದ್ರೆ ಮಗುಗೂ ಬಂದ್ಬಿಡ್ಬೋದು, ಇಷ್ಟೆಲ್ಲ ಮೂಢನಂಬಿಕೆಗಳಿದೆ. ಆತರ ಏನೂ ಇಲ್ಲ. ಫಿಟ್ಸ್ ಕಾಯಿಲೆ ಅನ್ನೋದು ಸಿಂಪಲ್ ಹೆಡ್ ಏಕ್ ಆಗಿರುತ್ತೋ ಅದೇ ರೀತಿ ಇದು ಕೂಡ ಸರಿಯಾದ ಮಾಹಿತಿ ಪಡ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ಅವರು ಮದುವೆ ಮಾಡ್ಕೊಳ್ಬಹುದು, ಪ್ಲಸ್ ಅವ್ರಿಗೆ ನಾರ್ಮಲ್ ಆಗಿ ಗರ್ಭಿಣಿಯರು ಆಗ್ಬೋದು, ನಾರ್ಮಲ್ ಮಗು ಕೂಡ ಅವ್ರು ಜನ್ಮ ಕೊಡ್ಬೋದು.
1: ಇಂತಹ ಸಂದರ್ಭದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಕೊಡಬಹುದಾದಂತಹ ವಿಶೇಷ ಸೂಚನೆಗಳು ಯಾವ್ಯಾವುದು ಅಂತ ಹೇಳ್ತೀರಿ ಮೇಡಮ್?
0: ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆನೆ ಬಂದು ತಮ್ಮ ತಮ್ಮ ವೈದ್ಯರನ್ನ ಅವ್ರು ಸಂಪರ್ಕಿಸಿದಾಗ ಏನಾಗುತ್ತೆ, ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಡಬಹುದು. ಫೈನ್, ಯು ಆರ್ ಪ್ಲಾನಿಂಗ್ ಪ್ರೆಗ್ನೆನ್ಸಿ, ನಾವು ನೆಕ್ಸ್ಟ್ ಏನೇನು ಮಾಡಬೇಕು ಅಂತ ಹೇಳಿದ್ರೆ ನಾವು ಒಂದು ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ಸ್ ಕೊಡ್ತೀವಿ ಮೆದುಳಿನ ಬೆಳವಣಿಗೆ ಚೆನ್ನಾಗಾಗ್ಲಿ ಅಂತ. ಅವ್ರ ಮುಂಚೆ ಏನ್ ತಗೊಳ್ತಿದ್ರು ಫಿಟ್ಸ್ ಮಾತ್ರೆನ ಅದ್ರಲ್ಲಿ ಬದಲಾವಣೆ ಮಾಡ್ತೀವಿ. ಯಾಕಂದ್ರೆ ಕೆಲವೊಂದು ಫಿಟ್ಸ್ ಮಾತ್ರೆಯಿಂದ ಟೆರೋಟೋಜೆನಿಕ್ ಆಗಿರುತ್ತೆ, ಅಂದ್ರೆ ಮಗುವಿಗೆ ಹಾನಿಕಾರಕ ಆಗಿರುತ್ತೆ. ಸೊ ಅದು ಪ್ರೆಗ್ನೆನ್ಸಿ ಟೈಮಲ್ಲಿ ಕೊಡಬಾರ್ದು. ಸೊ ಅವಾಗ ಏನ್ ಮಾಡ್ತೀವಿ, ಅವ್ರು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿದಾರಂದೇನೆ ಮುಂಚೆನೆ ನಾವು ಬದಲಾವಣೆ ಮಾಡ್ಕೊಂಡ್ಬಿಡ್ಬೋದು, ಅವ್ರಿಗೆ ಸೇಫ್ ಆಗಿರೋ ಮಾತ್ರೆಗಳನ್ನ ಕೊಟ್ಬಿಡ್ಬೋದು ಆ ಹೆಣ್ಮಕ್ಳಿಗೆ. ಇನ್ನೊಂದೇನಂತ ಹೇಳಿದ್ರೆ ಕೆಲವೊಂದು ಪ್ರೆಗ್ನೆನ್ಸಿ ಆದ್ಮೇಲೆ ಕೆಲವೊಂದು ವಿಶೇಷವಾಗಿ ಅಲ್ಟ್ರಾಸೌಂಡ್ ಮಾಡಿಸಬೇಕಾಗುತ್ತೆ. 16 weeks, 20 weeks, 22 weeks ನಾವು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸಬೇಕಾಗುತ್ತೆ. ಯಾಕೆಂದ್ರೆ ಅನಾಮಲಿ ಸ್ಕ್ಯಾನ್ ಅನ್ನೋ ತುಂಬಾ ಮುಖ್ಯ ಆಗಿರುತ್ತೆ. ಅಂದ್ರೆ ಮಗು ಬೆಳವಣಿಗೆ ಸರಿಯಾಗಿ ಆಗಿದೆಯೋ ಇಲ್ವೋ, ಅದರಲ್ಲಿ ವ್ಯತ್ಯಾಸಗಳು ಆಗ್ತಾ ಇದೆಯೋ, ಮೆದುಳಿನ ಡೆವಲಪ್ಮೆಂಟ್ ಸರಿಯಾಗಿ ಆಗ್ತಾ ಇದೆಯೋ ಅದನ್ನ ನೋಡೋದಕ್ಕೆ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಕೆಲವೊಂದು ಬ್ಲಡ್ ಟೆಸ್ಟ್ ಮಾಡಬೇಕಾಗುತ್ತೆ, ಈ ಜೆನೆಟಿಕ್ ಟೆಸ್ಟ್ ನೋಡೋದಕ್ಕೆ. ಇದೆಲ್ಲ ಏನಕ್ಕೆ ಅಂದ್ರೆ ಸೇಫ್ ಆಗಿರಲಿ ಅಂತ ಅಷ್ಟೇ. ಸೇಫ್ ಆಗಿ ಡೆಲಿವರಿ ಆಗಲಿ, ಸೇಫ್ ಆಗಿ ಮಗು ಹುಟ್ಟಲಿ, ಅದಕ್ಕೇನು ಹಾನಿಕಾರಕ ಆಗಬಾರ್ದು. ಅಥವಾ ಒಂದು ವೇಳೆ ಮಗುವಿನ ಡೆವಲಪ್ಮೆಂಟ್ ಸರಿಯಾಗಿದೆಯೋ ಇಲ್ಲೋ ಅಂತ ಹೇಳೋದಕ್ಕಾದ್ರೂ, ತಿಳ್ಕೊಳ್ಳೋದಕ್ಕಾದ್ರೂ, ಅಥವಾ ಹಾನಿಕಾರಕ ಆಗ್ತಾ ಇದೆಯಾ ಅಂತ ಹೇಳೋಕ್ಕಾದ್ರೂ ನಮಗೆ ಇದೆಲ್ಲ ಹೆಚ್ಚಿನ ಜಾಗ್ರತೆ ವಹಿಸ್ಕೋಬೇಕಾಗುತ್ತೆ. ಟ್ರೀಟ್ಮೆಂಟ್ ಆಕ್ಸೆಸಿಬಿಲಿಟಿ ಇರೋದಿಲ್ಲ, ಅಂದ್ರೆ ಅದಕ್ಕೆ ಸರಿಯಾದ ಮಾತ್ರೆ ತಗೊಳ್ಬೇಕು, ಅದು ಸಿಗತ್ತಾ, ತುಂಬಾ ಕಾಸ್ಟ್ಲಿ ಇರುತ್ತೆ ಮಾತ್ರೆಗಳೆಲ್ಲ, ಅಷ್ಟೊಂದೆಲ್ಲ ಅಷ್ಟು ವರ್ಷಗಳ ತನಕ ತಗೊಳಕ್ ಅನುಕೂಲ ನಮಗೆಲ್ಲ ಆಗತ್ತಾ ಇಲ್ವಾ ಅಂತ ಜನ ಎಷ್ಟು ಸರಿ ಅದು ಕೊಡಿಸಿರಲ್ಲ ಟ್ರೀಟ್ಮೆಂಟ್. ಹಂಗೇನು ಇಲ್ಲ, ಗೌರ್ಮೆಂಟ್ ಅಲ್ಲಿ ಎಲ್ಲಾ ಸಪ್ಲೈ ಇದೆ, ಎಲ್ಲಾ ರೀತಿ ಒಳ್ಳೊಳ್ಳೆ ಮಾತ್ರೆಗಳೇ ಗೌರ್ಮೆಂಟ್ ಅಲ್ಲೇ ಸಪ್ಲೈ ಸಿಗ್ತಾ ಇದೆ ಈಗ. ಸೊ ಆ ಭಯನೂ ಬೇಡ. ಮತ್ತೆ ಇನ್ನೊಂದೇನೆ, ಎಷ್ಟೋ NGO ಆರ್ಗನೈಸೇಷನ್, ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್ ಏನಿದೆ ಅದು ಫ್ರೀ ಆಗಿ ಮಾತ್ರೆಗಳನ್ನ ಕೊಡ್ತಾ ಇದಾರೆ ಫಿಟ್ ಕಾಯಿಲೆ ಇರೋರಿಗೆ. ಸೊ ಆ ಭಯ ಕೂಡ ಬೇಡ, ಮಾತ್ರೆ ಚಿಕಿತ್ಸೆ ಆಗತ್ತಾ ಇಲ್ಲ. ಅಥವಾ ಎಲ್ಲಾ ಮೂರ್ಛೆ ರೋಗ ಇರೋರಿಗೆ ಆಪರೇಷನ್ನೇ ಮಾಡಿಸಬೇಕು ಅಂತ ಹೇಳಿಲ್ಲ. ಅದು ಒಂದು ಇಂಪಾರ್ಟೆಂಟ್ ಆಗಿ ನಾನು ಏನು ಹೇಳಿದಾಗೆ 75%, 80% ಬರೀ ಮಾತ್ರೆ ಕರೆಕ್ಟಾಗಿ ತಗೊಂಡು ನಾವು ಹೇಳಿದಾಗ ಕರೆಕ್ಟಾಗಿ ತಗೊಂಡ್ಬಿಟ್ರೆ ಅದನ್ನ ಸಂಪೂರ್ಣವಾಗಿ ನಿಯಂತ್ರಣ ಮಾಡ್ಬಿಡ್ಬೋದು ಫಿಟ್ಸ್ ಕಾಯಿಲೆನ.
1: ಒಟ್ಟಾರೆಯಾಗಿ ತಾವು ಇಷ್ಟೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಿದ್ರೆ ಈ ಒಂದು ಮೂರ್ಛೆ ರೋಗನ ಸಂಪೂರ್ಣವಾಗಿ ಗುಣಪಡಿಸಬಹುದು ಅಂತ ಹೇಳ್ತೀರಾ ಮೇಡಮ್?
0: ಖಂಡಿತ ಖಂಡಿತ, ನಾನು ಹೇಳಿದಾಗೆ 75-80% ಸಂಪೂರ್ಣವಾಗಿ ಗುಣಪಡಿಸಬಹುದು, ಇನ್ 20% ಸರ್ಜರಿ ಅಷ್ಟೇ.
1: ಕಾರ್ಯಕ್ರಮದ ಕಡೆಯದಾಗಿ ಈ ಒಂದು ಮೂರ್ಛೆ ರೋಗದ ಕುರಿತಾಗಿ ತಾವು ವೈದ್ಯರಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್?
0: ಒಂದು ಸೋಷಿಯಲ್ ಸ್ಟಿಗ್ಮಾ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ಮೂರ್ಛೆ ರೋಗಕ್ಕೆ ಸಂಬಂಧಪಟ್ಟ ಒಂದು ಸೋಷಿಯಲ್ ಸ್ಟಿಗ್ಮಾ ಏನಿದೆಯೋ, ಡು ನಾಟ್ ಡಿಸ್ಕ್ರಿಮಿನೇಟ್ ಅಂತಾನೇ ಹೇಳ್ತಾರೆ, ಒಂದ್ಸರಿ ಥೀಮ್ ಕೂಡ ಕೊಟ್ಟಿದ್ರು. ಸೊ ಏನಂತ ಹೇಳಿದ್ರೆ ಅವ್ರನ್ನ ಬೇರೆ ಹಾಗೆ ಪರಿಗಣಿಸಬಾರ್ದು, ಡಿಸ್ಕ್ರಿಮಿನೇಟ್ ಮಾಡಬಾರ್ದು. ಅದು ತುಂಬಾ ಸಹಜವಾದ ತೊಂದರೆನೆ. ಈಗ ತಲೆನೋವು ಹೇಗೋ, BP ಹೇಗೋ, ಶುಗರ್ ಹೇಗೋ, ಇದು ಹಾಗೇನೆ. ಇನ್ಫ್ಯಾಕ್ಟ್ ಏನಂತ ಹೇಳಿದ್ರೆ ಈ ಮೂರ್ಛೆ ಬಂದಾಗ ಮಾತ್ರ ಆ ಮೂಮೆಂಟ್ ಅಲ್ಲಿ ಅವ್ರ ಕೈ ಕಾಲು ಪಟ ಪಟ ಹೊಡಿಬಹುದು ಮಾಡ್ಬೋದು. ಮಿಕ್ಕಿ ಟೈಮಲ್ಲಿ ದೇ ಆರ್ ಆಸ್ ನಾರ್ಮಲ್ ಆಸ್ ಎನಿಬಡಿ ಅಲ್ವಾ, ಬೇರೆಯವ್ರ ತರನೇ ಸಂಪೂರ್ಣ ನಾರ್ಮಲ್ ಅವರು ಆ ಮೂಮೆಂಟ್ ಅಲ್ಲಿ. ಮತ್ತಿದು ಯಾರಿಗಾದ್ರೂ ಬರ್ಬೋದು, ಚೆನ್ನಾಗಿರೋರಿಗೆ, ತುಂಬಾ ವಿದ್ಯಾವಂತರಿಗೆ, ತುಂಬಾ ಎಲ್ಲಾ ಚೆನ್ನಾಗಿರೋರಿಗೆ ಕೂಡ, ಆರೋಗ್ಯವಾಗಿರೋರಿಗೆ ಯಾವ್ದೋ ಒಂದು ಮೂಮೆಂಟ್ ಅಲ್ಲಿ ಬರೋದು. ಫಸ್ಟ್ ಏನಂದ್ರೆ ಅದು ಮೂರ್ಛೆ ರೋಗ ಬಂದ ತಕ್ಷಣ ಅದೊಂದು ದೊಡ್ಡ ಸೋಷಿಯಲ್ ಸ್ಟಿಗ್ಮಾ ಮಾಡಿ ಅದನ್ನ ತುಂಬಾ ಹೆಚ್ಚಾಗಿ ಮೂಢನಂಬಿಕೆಗಳನ್ನ ಅಸೋಸಿಯೇಟ್ ಮಾಡಿಬಿಟ್ಟು ಅವ್ರನ್ನ ರಿಸ್ಟ್ರಿಕ್ಟ್ ಮಾಡೋದಾಗ್ಲಿ ಅಥವಾ ಡಿಸ್ಕ್ರಿಮಿನೇಟ್ ಮಾಡೋದಾಗ್ಲಿ ಮಾಡಬಾರ್ದು. ಅದೊಂದು ತಿಳುವಳಿಕೆ ಪಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೆಕೆಂಡ್ ಅಂತ ಹೇಳಿದ್ರೆ ನಾನು ಹೇಳಿದಾಗೆ ಇದಕ್ಕೆ ಚಿಕಿತ್ಸೆಗಿದೆ, ಚಿಕಿತ್ಸೆ ಇದೆ, ಚಿಕಿತ್ಸೆ ಇದೆ. 75-80% ನಾನು ಹೇಳಿದಾಗೆ 75-80% ಭಾಗದಷ್ಟು ಕರೆಕ್ಟ್ ಕರೆಕ್ಟಾಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬಿಟ್ರೆ ಸಂಪೂರ್ಣ ವಾಸಿ ಆಗುತ್ತೆ, ಸಂಪೂರ್ಣವಾಗಿ ನಾರ್ಮಲ್ ಆಗುತ್ತೆ. ಸೊ ಮಾತ್ರೆ ಬಿಡಬಾರ್ದು, ಸರಿಯಾಗಿ ತಗೊಳ್ಬೇಕು, ಸರಿಯಾಗಿ ಕನ್ಸಲ್ಟೇಷನ್ ಮಾಡಬೇಕು ಅಷ್ಟೇ ಇರೋದು. ಇನ್ನು 20% ಅದೇನಿದೆಯೋ ತುಂಬ ಕಡಿಮೆ ಪ್ರಮಾಣ, ಅವ್ರಿಗೆ ಮಾತ್ರ ಸರ್ಜರಿ, ಅದು

0: ಗವರ್ಮೆಂಟ್ ಅಲ್ಲಿ ಫೆಸಿಲಿಟಿ ಇದೆ, ಸರ್ಜರಿ ಮಾಡೋದ್ರಿಂದ 100% ಕಂಪ್ಲೀಟ್ ವಾಸಿ ಆಗೋ ಚಾನ್ಸಸ್ ಕೂಡ ಇದೆ. ಸೊ ಹಂಗಾಗಿ ಮೂರ್ಛೆ ರೋಗ ಇದೆ ಅಂದ ತಕ್ಷಣನೇ ಭಯ ಗಾಬರಿ ಆತಂಕ ಮಾಡ್ಕೊಳ್ದೇನೆ, ಯಾರೋ ಹೇಳಿದ್ದ ಮೂಢನಂಬಿಕೆಗಳನ್ನ ಫಾಲೋ ಮಾಡ್ದೇನೆ, ಅದ್ರ ಬಗ್ಗೆ ಹೆಚ್ಚಿನ ಭಯ ಪಡ್ಕೊಳ್ದೇನೆ ವೈದ್ಯರಲ್ಲಿ ಹೋಗಿ ಅವ್ರಗಳಿಂದ ಇನ್ಫಾರ್ಮೇಶನ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ.
1: ಒಳ್ಳೆದು ಮೇಡಮ್, ತಾವು ಇದುವರೆಗೂ ಮೂರ್ಛೆ ರೋಗ ಕುರಿತಾಗಿ ಹೆಚ್ಚು ಮಾಹಿತಿಯನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಮೂರ್ಛೆ ರೋಗ ಈ ಬಗ್ಗೆ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನರರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರೂಪಾ ಕೆಜಿ ಅವರೊಂದಿಗೆ ನಡೆದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು HM ಮಹೇಶ್. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ, ಸಮಯ ಸರಿಯಾಗಿ 1:09 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿಪಥ PM ಸ್ಟ್ರೀಟ್ ವೆಂಡರ್ಸ್ ಆತ್

0: ಕೊಂಡಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಮೂರ್ಛೆ ರೋಗ ಈ ಬಗ್ಗೆ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನರರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರೂಪಾ ಕೆಜಿ ಅವರೊಂದಿಗೆ ನಡೆದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಸಮಯ ಸರಿಯಾಗಿ 1:09 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿಪಥ ಪಿಎಂ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ ಪಿಎಂ ಸ್ವನಿಧಿ ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಪಿಎಂ ಸ್ವನಿಧಿ ಯೋಜನೆ ಕುರಿತು ಮಾತನಾಡುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿ ರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾಕ್ಟರ್ ಎಸ್ಎಂ ಸುಧಾಕರ್.
5: ಕೇಳುಗರೆ, ಇವತ್ತು ನಾವು ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಭಾರತ ಸರ್ಕಾರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯು ಬೀದಿ ವ್ಯಾಪಾರಿಗಳನ್ನು ಔಪಚಾರಿಕಗೊಳಿಸುವ ಮತ್ತು ಬೀದಿ ವ್ಯಾಪಾರಿಗಳಿಗೆ ಮೇಲಾಧಾರರಹಿತ ಕಾರ್ಯನಿರತ ಬಂಡವಾಳ ಸಾಲ, ಬಡ್ಡಿ ಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟು ಪ್ರೋತ್ಸಾಹವನ್ನು ಒದಗಿಸುವ ಮೂಲಕ ಅವರ ಆರ್ಥಿಕ ಅವಕಾಶಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇದನ್ನು ಕೇಂದ್ರ ವಲಯದ ಯೋಜನೆಯಾಗಿ 2020 ಸಾಲಿನ ಜೂನ್ ತಿಂಗಳ 1 ತಾರೀಕಿನಂದು ಆರಂಭಿಸಲಾಯಿತು. ಈ ಯೋಜನೆಯು ಮಾರಾಟಗಾರರಿಗೆ ತಮ್ಮ ವ್ಯವಹಾರಗಳನ್ನು ಪುನರಾರಂಭಿಸಲು ಮತ್ತು ವಿಸ್ತರಿಸಲು ಸಹಾಯ ಮಾಡುತ್ತದೆ. ಇದು ಆರ್ಥಿಕ ಒಳಗೊಳ್ಳುವಿಕೆಯನ್ನು ಹೆಚ್ಚಿಸಲು ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸುತ್ತದೆ. ಬೀದಿ ಬದಿ ವ್ಯಾಪಾರಿಗಳಲ್ಲಿ ವ್ಯಾಪಾರಿಗಳು ಥೇಲೆವಾಲ, ರೇಹಿವಾಲ ಮತ್ತು ಇತರೆ ಸಣ್ಣ ಪ್ರಮಾಣದ ಮಾರಾಟ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಯೋಜನೆಯು ಬೀದಿ ಬದಿ ವ್ಯಾಪಾರಿಗಳನ್ನು ಔಪಚಾರಿಕಗೊಳಿಸುವ ಮತ್ತು ಆರ್ಥಿಕ ಏಣಿಯ ಮೇಲೇರಲು ಈ ವಲಯಕ್ಕೆ ಹೊಸ ಅವಕಾಶಗಳನ್ನು ತೆರೆಯುವ ಗುರಿಯನ್ನು ಹೊಂದಿದೆ. ಬೀದಿ ಬದಿ ವ್ಯಾಪಾರಿಗಳು ನಗರ ಅನೌಪಚಾರಿಕ ಆರ್ಥಿಕತೆಯ ಪ್ರಮುಖ ಘಟಕವನ್ನು ಪ್ರತಿನಿಧಿಸುತ್ತಾರೆ ಮತ್ತು ನಗರವಾಸಿಗಳ ಮನೆ ಬಾಗಿಲಿಗೆ ಕೈಗೆಟುಕುವ ದರದಲ್ಲಿ ಸರಕು ಮತ್ತು ಸೇವೆಗಳ ಲಭ್ಯತೆಯನ್ನು ಖಾತ್ರಿಪಡಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ. ಅವರನ್ನು ವಿವಿಧ ಪ್ರದೇಶಗಳಲ್ಲಿ ಸಂದರ್ಭಗಳಲ್ಲಿ ಮಾರಾಟಗಾರರು, ವ್ಯಾಪಾರಿಗಳು, ಥೇಲೆವಾಲ, ರೇಹಿವಾಲ, ಥೇಲಿ ಫಾಡ್ವಾಲ ಇನ್ನೂ ಇತ್ಯಾದಿ ಹೆಸರುಗಳಿಂದ ಕರೆಯಲಾಗುತ್ತದೆ. ಅವರು ಸರಬರಾಜು ಮಾಡುವ ಸರಕುಗಳಲ್ಲಿ ತರಕಾರಿಗಳು, ಹಣ್ಣುಗಳು, ತಿನ್ನಲು ಸಿದ್ಧವಾದ ಬೀದಿ ಆಹಾರ, ಚಹಾ, ಪಕೋಡಗಳು, ಬ್ರೆಡ್, ಮೊಟ್ಟೆ, ಜವಳಿ, ಉಡುಪು, ಪಾದರಕ್ಷೆಗಳು, ಕುಶಲಕರ್ಮಿಗಳ ಉತ್ಪನ್ನಗಳು, ಪುಸ್ತಕಗಳು, ಸ್ಥಾಯಿ ವಸ್ತುಗಳು ಸೇರಿವೆ. ಈ ಸೇವೆಗಳಲ್ಲಿ ಕ್ಷೌರಿಕ ಅಂಗಡಿಗಳು, ಚರ್ಮಕಾರರು, ಬೀಡಾ ಅಂಗಡಿಗಳು, ಬಟ್ಟೆ ಒಗೆಯುವ ಸೇವೆಗಳು ಕೂಡ ಸೇರಿವೆ. ಇನ್ನು ಈ ಯೋಜನೆಯ ಪ್ರಯೋಜನಗಳಿಗೆ ಬಂದರೆ ಕಾರ್ಯನಿರತ ಬಂಡವಾಳ ಸಾಲ ಮೊದಲ ಟ್ರ್ಯಾಂಚ್ಗೆ 15,000 ಸಾಲ 12 ಮರುಪಾವತಿಗೆ ಅವಕಾಶವಿರುತ್ತದೆ. ಎರಡನೇ ಭಾಗವಾಗಿ 25,000 ಸಾಲ 18 ಮರುಪಾವತಿಗೆ ಅವಕಾಶವಿರುತ್ತದೆ. ಮೂರನೇ ಭಾಗವಾಗಿ 50,000 ಸಾಲ 36 ಮರುಪಾವತಿಗೆ ಅವಕಾಶವಿರುತ್ತದೆ. ಮುಂದಿನ ಕಂತಿನಲ್ಲಿ ಸಕಾಲದಲ್ಲಿ ಅಥವಾ ಮುಂಚಿತವಾಗಿ ಮರುಪಾವತಿ ಮಾಡಬಹುದು. ಮುಂಚಿತವಾಗಿ ಮರುಪಾವತಿ ಮಾಡಿದರೆ ಯಾವುದೇ ದಂಡ ವಿಧಿಸಲಾಗುವುದಿಲ್ಲ. ಬಡ್ಡಿ ಸಹಾಯಧನ ಸಾಲದ ಮೊತ್ತದ ಮೇಲೆ ವರ್ಷಕ್ಕೆ 7% ಸಬ್ಸಿಡಿ ಇರುತ್ತದೆ. ತ್ರೈಮಾಸಿಕವಾಗಿ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಇದು ಸ್ಟ್ಯಾಂಡರ್ಡ್ NPA ಅಲ್ಲದ ಖಾತೆಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಈ ಯೋಜನೆಯು 31 ಮಾರ್ಚ್ 2033 ಮಾನ್ಯವಾಗಿರುತ್ತದೆ. ಇನ್ನು ಡಿಜಿಟಲ್ ವಹಿವಾಟು ಕ್ಯಾಶ್ಬ್ಯಾಕ್. ಡಿಜಿಟಲ್ ವಹಿವಾಟುಗಳಿಗೆ ತಿಂಗಳಿಗೆ 100 ಕ್ಯಾಶ್ಬ್ಯಾಕ್ ಇರುತ್ತದೆ. ಸಾಲ ಖಾತರಿ ಬೆಂಬಲ ಮೊದಲ ಕಂತಿನ ಸಾಲಕ್ಕೆ 31.87% ಖಾತರಿಯಾಗಿರುತ್ತದೆ. ಎರಡನೇ ಕಂತಿನ ಸಾಲಕ್ಕೆ 8.25% ಖಾತರಿಯಾಗಿರುತ್ತದೆ. ಮೂರನೇ ಕಂತಿನ ಸಾಲಕ್ಕೆ 6% ಖಾತರಿಯಾಗಿರುತ್ತದೆ. ಸಾಲ ನೀಡುವ ಸಂಸ್ಥೆ

0: ಗಳಿಗೆ ಯಾವುದೇ ಶುಲ್ಕವಿರುವುದಿಲ್ಲ. ಯುಪಿಐ ಲಿಂಕ್ಡ್ ರೂಪೇ ಕ್ರೆಡಿಟ್ ಕಾರ್ಡ್ ಆರಂಭಿಕ ಸಾಲದ ಮಿತಿಯು 10,000 ಆಗಿದ್ದು ಅದನ್ನು 30,000 ವಿಸ್ತರಿಸಬಹುದು. 5 ವರ್ಷಗಳವರೆಗೆ ಮಾನ್ಯತೆವಿರುತ್ತದೆ. 2ನೇ ಕಂತಿನ ಸಾಲವನ್ನು ಯಶಸ್ವಿಯಾಗಿ ಮರುಪಾವತಿ ಮಾಡಿದ ನಂತರ ಇದು ಲಭ್ಯವಿರುತ್ತದೆ. ನಗರ ಸ್ಥಳೀಯ ಸಂಸ್ಥೆಗಳು ಯುಎಲ್ಬಿಗಳು ನೀಡುವ ಮಾರಾಟದ ಪ್ರಮಾಣ ಪತ್ರ, ಗುರುತಿನ ಚೀಟಿಯನ್ನು ಹೊಂದಿರುವ ಬೀದಿ ಬದಿ ವ್ಯಾಪಾರಿಗಳು, ಸಮೀಕ್ಷೆಯಲ್ಲಿ ಗುರುತಿಸಲಾಗಿರುವ ಆದರೆ ಮಾರಾಟದ ಪ್ರಮಾಣ ಪತ್ರ ಇಲ್ಲವೇ ಗುರುತಿನ ಚೀಟಿಯನ್ನು ನೀಡದ ಮಾರಾಟಗಾರರು, ಯುಎಲ್ಬಿ ನೇತೃತ್ವದ ಗುರುತಿನ ಸಮೀಕ್ಷೆಯಿಂದ ಹೊರಗುಳಿದಿರುವ ಅಥವಾ ಸಮೀಕ್ಷೆ ಪೂರ್ಣಗೊಂಡ ನಂತರ ಮಾರಾಟವನ್ನು ಪ್ರಾರಂಭಿಸಿರುವ ಬೀದಿ ವ್ಯಾಪಾರಗಳಿಗೆ ಯುಎಲ್ಬಿ ಇಲ್ಲವೇ ಪಟ್ಟಣ ಮಾರಾಟ ಸಮಿತಿಯು TVC ಆ ನಿಟ್ಟಿನಲ್ಲಿ ಶಿಫಾರಸು ಪತ್ರವನ್ನು LOR ನೀಡಿದೆ. ಯುಎಲ್ಬಿಗಳ ಭೌಗೋಳಿಕ ಮಿತಿಯಲ್ಲಿ ಮಾರಾಟ ಮಾಡುವ ಸುತ್ತಮುತ್ತಲಿನ ಅಭಿವೃದ್ಧಿ ಇಲ್ಲವೇ ಪೇರಿ ಅರ್ಬನ್ ಗ್ರಾಮೀಣ ಪ್ರದೇಶಗಳ ಮಾರಾಟಗಾರರಿಗೆ ಆ ನಿಟ್ಟಿನಲ್ಲಿ ULB TVCಯಿಂದ ಶಿಫಾರಸು ಪತ್ರವನ್ನು LOR ನೀಡಲಾಗಿದೆ. ಇನ್ನು ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆಗೆ ಬಂದರೆ ಆನ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು, ಆಫ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು. ಹಂತ 1 https://pmswanidhi.mohua.gov.in ಇಲ್ಲಿ ಸಂಪರ್ಕಿಸಬಹುದು. ಹಂತ 2 ಮೊಬೈಲ್ ಸಂಖ್ಯೆ ಮತ್ತು ಕ್ಯಾಪ್ಚಾವನ್ನು ನಮೂದಿಸಿ ವಿನಂತಿ OTPಯನ್ನು ಕ್ಲಿಕ್ ಮಾಡಬಹುದು. 3ನೇ ಹಂತ ಯಶಸ್ವಿ ಲಾಗಿನ್ ಆದ ನಂತರ ಲಭ್ಯವಿರುವ ಆಯ್ಕೆಗಳಲ್ಲಿ ಮಾನ್ಯವಾದ ಮಾರಾಟಗಾರರ ವರ್ಗವನ್ನು ಆಯ್ಕೆ ಮಾಡಿ ನಮೂದಿಸಿ ಸಮೀಕ್ಷೆಯ ಉಲ್ಲೇಖ ಸಂಖ್ಯೆ SRN ಇದು ಕಡ್ಡಾಯವಾಗಿದೆ. ಹಂತ 4 ಈ ಮೂಲ ವಿವರಗಳನ್ನು ನಮೂದಿಸಿದ ನಂತರ ಆನ್ಲೈನ್ನಲ್ಲಿ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬೇಕು. ಸಂಬಂಧಿತ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅದನ್ನು ಸಲ್ಲಿಸಬೇಕು. ಯಾವುದೇ ರೀತಿಯ ಸ್ಪಷ್ಟೀಕರಣ ಮತ್ತು ವಿವರವಾದ ಹಂತವಾರು ಪ್ರಕ್ರಿಯೆಗಾಗಿ ಬಳಕೆದಾರರ ಕೈಪಿಡಿ ನೋಡಬಹುದು. ಯಾವುದೇ ಪ್ರಶ್ನೆಗಾಗಿ ರಾಷ್ಟ್ರೀಯ ರಜಾ ದಿನಗಳನ್ನು ಹೊರತುಪಡಿಸಿ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9:30 ಸಂಜೆ 6 ಗಂಟೆವರೆಗೆ ಟೋಲ್ ಫ್ರೀ ಸಂಖ್ಯೆ ಅಂದರೆ 1800-11-19979ಕ್ಕೆ ಕರೆ ಮಾಡಬಹುದು. ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲೆಗಳೆಂದರೆ ಮೊದಲ ಸಾಲಕ್ಕೆ A ಮತ್ತು B ವರ್ಗದ ಮಾರಾಟಗಾರರಿಗೆ ಮಾರಾಟದ ಪ್ರಮಾಣ ಪತ್ರ ಬೇಕಾಗಿರುತ್ತೆ, ಗುರುತಿನ ಚೀಟಿ ಕೂಡ ಬೇಕಾಗಿರುತ್ತೆ. C ಮತ್ತು D ವರ್ಗದ ಮಾರಾಟಗಾರರಿಗೆ ಶಿಫಾರಸು ಪತ್ರ ಬೇಕಾಗಿರುತ್ತದೆ. ಇದರ ಜೊತೆಗೆ ಅಗತ್ಯವಿರುವ KYC ದಾಖಲೆಗಳೆಂದರೆ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಚಾಲನಾ ಪರವಾನಗಿ ಪತ್ರ, ಉದ್ಯೋಗ ಖಾತ್ರಿ ಯೋಜನೆಯ ಕಾರ್ಡ್, ಪ್ಯಾನ್ ಕಾರ್ಡ್ ಅಗತ್ಯವಾಗಿರುತ್ತದೆ. ಶಿಫಾರಸು ಪತ್ರಕ್ಕಾಗಿ ಖಾತೆ ಹೇಳಿಕೆ, ಪಾಸ್ ಪುಸ್ತಕದ ಪ್ರತಿಯನ್ನು ಹೊಂದಿರಬೇಕಾಗಿರುತ್ತದೆ. ಸದಸ್ಯತ್ವ ಕಾರ್ಡಿನ ಪ್ರತಿ, ಸದಸ್ಯತ್ವದ ಯಾವುದೇ ಪುರಾವೆಗಳು ಇರಬೇಕಾಗುತ್ತದೆ. ಮಾರಾಟಗಾರನಾಗಿ ಹಕ್ಕನ್ನು ದೃಢೀಕರಿಸಲು ಯಾವುದೇ ಇತರೆ ದಾಖಲೆಗಳು ಹೊಂದಿರಬೇಕಾಗಿರುತ್ತದೆ. ULBಗೆ ಸಲ್ಲಿಸಿದ ಮನವಿ ಪತ್ರ ಕೂಡ ಇಟ್ಟುಕೊಂಡಿರಬೇಕಾಗಿರುತ್ತದೆ. ಇನ್ನು 2ನೇ ಸಾಲಕ್ಕೆ ಸಾಲದ ಮುಚ್ಚುವಿಕೆಯ ದಾಖಲೆ ಸಲ್ಲಿಸಬೇಕಾಗುತ್ತದೆ.
1: ಇದುವರೆಗೂ ಪಿಎಂ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ ನಿಧಿ, ಪಿಎಂ ಸ್ವನಿಧಿ, ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆ ಕುರಿತು ಮಾತನಾಡಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾ SM ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಆಕಾಶವಾಣಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಪೊಲೀಸರು ಹೆಚ್ಚು ಜನಸ್ನೇಹಿ ಸಂವೇದನಾಶೀಲರಾಗಿರಬೇಕು, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಲಹೆ. ದೇಶದ ಗಡಿಯಿಂದ 15 ಕಿಲೋಮೀಟರ್ ಒಳಗೆ ಅಕ್ರಮ ನಿರ್ಮಾಣಗಳನ್ನು ಕೆಡವಲು ಕೇಂದ್ರ ಗೃಹ ಸಚಿವಾಲಯ ತೀರ್ಮಾನ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟ್ರೀಯ ಕೃಷಿ ಸಮ್ಮೇಳನ ಉದ್ಘಾಟನೆ. ದೇಶಾದ್ಯಂತ ಇಂದು ಬಕ್ರೀದ್ ಹಬ್ಬ ಆಚರಣೆ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ವಾರ್ತೆಗಳ ವಿವರ: ಗ್ಯಾಂಗ್ಟಾಕ್ನ ಪಾಲ್ಜೋರ್ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಸಿಕ್ಕಿಂ ಪೊಲೀಸ್ ಪಡೆಗೆ ಪ್ರತಿಷ್ಠಿತ ರಾಷ್ಟ್ರಪತಿಗಳ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಈ ಪ್ರಶಸ್ತಿಯನ್ನು ಪಡೆದ ದೇಶದ 15ನೇ ರಾಜ್ಯ ಮತ್ತು ಈಶಾನ್ಯ ಭಾರತದ 3ನೇ ರಾಜ್ಯ ಎಂಬ ಹೆಗ್ಗಳಿಕೆಗೆ ಸಿಕ್ಕಿಂ ಪಾತ್ರವಾಗಿದೆ. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ರಾಷ್ಟ್ರಪತಿಯವರು, ಪೊಲೀಸ್ ಪಡೆ ಹೆಚ್ಚು ನಾಗರಿಕ ಕೇಂದ್ರಿತವಾಗಿರಬೇಕು, ಜನರೊಂದಿಗೆ ವಿಶೇಷವಾಗಿ ಮಹಿಳೆಯರು, ಬಡವರು ಮತ್ತು ಮಕ್ಕಳೊಂದಿಗೆ ವ್ಯವಹರಿಸುವಾಗ ಪೊಲೀಸರು ಹೆಚ್ಚು ಸಂವೇದನಾಶೀಲರಾಗಿರಬೇಕು ಎಂದು ಸಲಹೆ ನೀಡಿದರು. ಸೈಬರ್ ಅಪರಾಧ, ಆನ್ಲೈನ್ ವಂಚನೆ ಇತ್ಯಾದಿ ಅಪರಾಧಗಳನ್ನು ಎದುರಿಸಲು ಪೊಲೀಸರು ಸಿದ್ಧವಾಗಿರಬೇಕು. ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಮತ್ತು ಅಪರಾಧಗಳನ್ನು ತಗ್ಗಿಸುವಲ್ಲಿ ಸಿಕ್ಕಿಂ ಪೊಲೀಸರ ಪಾತ್ರ ಶ್ಲಾಘನೀಯ ಎಂದು ಹೇಳಿದ್ದಾರೆ. ದೇಶದ ಗಡಿಯಿಂದ 15 ಕಿಲೋಮೀಟರ್ ಒಳಗೆ ಅಕ್ರಮ ನಿರ್ಮಾಣಗಳ ಬಗ್ಗೆ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಹಾಗೂ ಈ ರೀತಿಯ ಎಲ್ಲ ಅಕ್ರಮ ನಿರ್ಮಾಣಗಳನ್ನು ಕೆಡವಲು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜಸ್ಥಾನದ ಬಿಕಾನೇರ್ನಲ್ಲಿ ನಡೆದ ಭದ್ರತಾ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸಚಿವರು, ಭಾರತ ಪಾಕಿಸ್ತಾನ ಗಡಿಯಲ್ಲಿರುವ ರಾಜಸ್ಥಾನದ ಗಡಿ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಭದ್ರತಾ ಸಂಬಂಧಿತ ಸಮಸ್ಯೆಗಳನ್ನು ಪರಿಶೀಲಿಸಿದರು. ಎಲ್ಲಾ ಬ್ಯಾಂಕ್ಗಳು ಗಡಿ ಪ್ರದೇಶಗಳಲ್ಲಿ ಬ್ಯಾಂಕಿಂಗ್ ವಹಿವಾಟಿನ ಕಾನೂನು ಮತ್ತು ಆರ್ಥಿಕ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳಲು, ದೊಡ್ಡ ವ್ಯಾಪಾರ ಸಂಸ್ಥೆಗಳನ್ನು ಹಾಗೂ ಅವುಗಳ ಹಣಕಾಸಿನ ಮೂಲಗಳನ್ನು ಪರಿಶೀಲಿಸಲು, ನಕಲಿ ಕಂಪನಿಗಳು ಮತ್ತು ಅವರ ಖಾತೆಗಳನ್ನು ಪತ್ತೆಹಚ್ಚಲು, ನಕಲಿ ಆಧಾರ್ ಕಾರ್ಡ್ಗಳನ್ನು ಗುರುತಿಸಲು ಮತ್ತು ಗಡಿಯಾಚೆಗಿನ ಕಳ್ಳ ಸಾಗಾಣಿಕೆಯನ್ನು ನಿಯಂತ್ರಿಸಲಿಕ್ಕೆ ಕೇಂದ್ರ ಗೃಹ ಸಚಿವಾಲಯ ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿಯನ್ನು ವಹಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಗುಜರಾತ್ಗೆ 3 ದಿನಗಳ ಭೇಟಿ ಕೈಗೊಳ್ಳಲಿದ್ದಾರೆ. ಪ್ರವಾಸದ ಭಾಗವಾಗಿ ಅವರು ನಾಳೆ ಗಡಿ ಜಿಲ್ಲೆ ಕಚ್ಗೆ ವಿಶೇಷ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಸಚಿವರು ಅಂತಾರಾಷ್ಟೀಯ ಗಡಿಯಲ್ಲಿರುವ ಅತ್ಯಂತ ಸೂಕ್ಷ್ಮ ಮತ್ತು ಕಾರ್ಯತಂತ್ರದ ಮಹತ್ವದ ಹರಾಮಿ ನಾಲಾ ಪ್ರದೇಶವನ್ನು ಪರಿಶೀಲಿಸಲಿದ್ದಾರೆ. ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಸ್ಥಾಪಿಸಿರುವ ಭದ್ರತಾ ವ್ಯವಸ್ಥೆಗಳನ್ನು ಪರಿಶೀಲಿಸಲು ಅವರು ಭೌಗೋಳಿಕವಾಗಿ ಸವಾಲಿನ ಮತ್ತು ಜೌಗು ಪ್ರದೇಶಗಳಿಗೆ ಭೇಟಿ ನೀಡಲಿದ್ದಾರೆ. ಪ್ರಸ್ತುತ ಗಡಿ ಪರಿಸ್ಥಿತಿ, ಭದ್ರತಾ ಸನ್ನದ್ಧತೆ, ಸುಧಾರಿತ ತಂತ್ರಜ್ಞಾನದ ಬಳಕೆ ಮತ್ತು ಭದ್ರತಾ ಸಿಬ್ಬಂದಿಯ ಕಾರ್ಯಾಚರಣೆಯ ಸನ್ನದ್ಧತೆಯನ್ನು ಪರಿಶೀಲಿಸಲು ಸಚಿವ ಅಮಿತ್ ಶಾ ಅವರು ಬಿಎಸ್ಎಫ್ ಮತ್ತು ರಕ್ಷಣಾ ಸಂಸ್ಥೆಗಳ ಉನ್ನತ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ. ಭಾರತ ಮತ್ತು ಚೀನಾ ಗಡಿ ಪ್ರದೇಶಗಳಲ್ಲಿನ ಪರಿಸ್ಥಿತಿಯನ್ನು ಪರಿಶೀಲಿಸಿ ಶಾಂತಿ ಮತ್ತು ನೆಮ್ಮದಿಯನ್ನು ಕಾಪಾಡುವಲ್ಲಿ ಆಗಿರುವ ಪ್ರಗತಿಯ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿವೆ. ಬೀಜಿಂಗ್ನಲ್ಲಿ ನಡೆದ ಭಾರತ ಚೀನಾ ಗಡಿ ವ್ಯವಹಾರಗಳ ಸಮಾಲೋಚನೆ ಮತ್ತು ಸಮನ್ವಯಕ್ಕಾಗಿ ಕಾರ್ಯವಿಧಾನದ 35ನೇ ಸಭೆಯಲ್ಲಿ ಉಭಯ ದೇಶಗಳು ಪರಿಸ್ಥಿತಿಯನ್ನು ಪರಿಶೀಲಿಸಿದವು. ಭಾರತೀಯ ನಿಯೋಗದ ನೇತೃತ್ವವನ್ನು ವಿದೇಶಾಂಗ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಿತ್ ಘೋಷ್ ವಹಿಸಿದ್ದರು. ಚೀನಾದ ನಿಯೋಗದ ನೇತೃತ್ವವನ್ನು ಚೀನಾ ವಿದೇಶಾಂಗ ಸಚಿವಾಲಯದ ಗಡಿ ಮತ್ತು ಸಾಗರ ವ್ಯವಹಾರಗಳ ಇಲಾಖೆಯ ಮಹಾನಿರ್ದೇಶಕ ಹೌ ಯಾಂಕಿ ವಹಿಸಿದ್ದರು. ಸಭೆಯಲ್ಲಿ ಗಡಿ ನಿರ್ಣಯ, ಗಡಿ ನಿರ್ವಹಣೆ ಮತ್ತು ಗಡಿಯಾಚೆಗಿನ ಸಹಕಾರಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಎರಡೂ ಕಡೆಯವರು ಚರ್ಚಿಸಿದರು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ 2026 ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ ಯುಜಿ ಪರೀಕ್ಷೆಗಳಿಗೆ ಪರಿಷ್ಕೃತ ಪರೀಕ್ಷಾ ದಿನಾಂಕಗಳು ಮತ್ತು ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಿದೆ. ಪರೀಕ್ಷೆಗಳು ಈ ತಿಂಗಳ 31 ಮತ್ತು ಮುಂದಿನ ತಿಂಗಳ 6 ಮತ್ತು 7 ನಡೆಸಲಾಗುವುದು. ಇಂದು ನಿಗದಿಯಾಗಿದ್ದ ಪರೀಕ್ಷೆಯನ್ನು ಬಕ್ರೀದ್ ಹಬ್ಬದ ಕಾರಣ ಮರು ನಿಗದಿಪಡಿಸಲಾಗಿದೆ. ಭಾನುವಾರ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳ ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಲಾಗಿದೆ. ಅವುಗಳನ್ನು ಎನ್ಟಿಎ ಅಧಿಕೃತ ಜಾಲತಾಣದಿಂದ ಡೌನ್ಲೋಡ್ ಮಾಡಬಹುದು. ಮುಂದಿನ ತಿಂಗಳ 6 ಮತ್ತು 7 ಪರೀಕ್ಷೆ ನಡೆಯಲಿರುವ ಉಳಿದ ಅಭ್ಯರ್ಥಿ

0: ಅಭ್ಯರ್ಥಿಗಳ ಪ್ರವೇಶ ಪತ್ರಗಳನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದು ಎಂದು ಎನ್ಟಿಎ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟ್ರೀಯ ಕೃಷಿ ಸಮ್ಮೇಳನವನ್ನು ಉದ್ಘಾಟಿಸಲಿದ್ದಾರೆ. 2 ದಿನಗಳ ಕಾರ್ಯಕ್ರಮದಲ್ಲಿ ವಿಷಯ ಆಧಾರಿತ ಚರ್ಚೆಗಳು, ರಾಜ್ಯವಾರು ಭಾಗವಹಿಸುವಿಕೆ, ಗುಂಪು ಚರ್ಚೆಗಳು ಹಾಗೂ ಕೃಷಿ ಮತ್ತು ಸಂಬಂಧಿತ ವಲಯಗಳಿಗೆ ಸಂಬಂಧಪಟ್ಟ ನಿರ್ಣಾಯಕ ವಿಷಯಗಳ ಕುರಿತು ಪ್ರಸ್ತುತಿಗಳು ನಡೆಯಲಿವೆ. ಸುಸ್ಥಿರ ಕೃಷಿ, ವರ್ಧಿತ ಉತ್ಪಾದಕತೆ, ಹವಾಮಾನ ಸ್ಥಿತಿಸ್ಥಾಪಕತ್ವ, ಮೂಲಸೌಕರ್ಯ ಬಲವರ್ಧನೆ ಮತ್ತು ರೈತರ ಸಮೃದ್ಧಿಯ ಮೇಲೆ ಕೇಂದ್ರೀಕರಿಸಿ ಮುಂಬರುವ ಮುಂಗಾರು ಋತುವಿನ ಕಾರ್ಯತಂತ್ರಗಳನ್ನು ಚರ್ಚಿಸುವ ಗುರಿಯನ್ನು ಈ ಸಮ್ಮೇಳನ ಹೊಂದಿದೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಸಿಬಿಎಸ್ಇ 12ನೇ ತರಗತಿಯ ಪರೀಕ್ಷಾ ಮೌಲ್ಯಮಾಪನ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಕೆಲವು ಸಮಸ್ಯೆಗಳು ಬೆಳಕಿಗೆ ಬಂದ ನಂತರ ಮರು ಮೌಲ್ಯಮಾಪನ ಪ್ರಕ್ರಿಯೆ ಆರಂಭವಾಗಲಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸಿಬಿಎಸ್ಇ ಅಧಿಕಾರಿಗಳೊಂದಿಗೆ ನಡೆದ ಸಭೆಯ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಆನ್ಸ್ಕ್ರೀನ್ ಮಾರ್ಕಿಂಗ್ ಒಂದು ಪ್ರಗತಿಪರ ಸಾಧನವಾಗಿದ್ದು ಭಾರತದ ಅನೇಕ ವಿಶ್ವವಿದ್ಯಾಲಯಗಳು ಮತ್ತು ಸಂಸ್ಥೆಗಳು ಹಾಗೂ ಪ್ರಪಂಚಾದ್ಯಂತ ಹಲವಾರು ಸಂಸ್ಥೆಗಳು ಈ ವ್ಯವಸ್ಥೆಯತ್ತ ಸಾಗುತ್ತಿವೆ. ದೇಶದಲ್ಲಿ ಸಿಬಿಎಸ್ಇ ಈ ವ್ಯವಸ್ಥೆಯನ್ನು ಜಾರಿಗೆ ತಂದಿರುವುದು ಇದೇ ಮೊದಲು. ಸುಮಾರು 40 ಕೋಟಿ ಸ್ಕ್ಯಾನ್ ಮಾಡಿದ ಪುಟಗಳನ್ನು ಸಿಬಿಎಸ್ಇ ಮೊದಲ ಬಾರಿಗೆ ಒಎಸ್ಎಂ ಪ್ರಕ್ರಿಯೆಯ ಮೂಲಕ ಮೌಲ್ಯಮಾಪನ ಮಾಡಿದೆ ಎಂದು ಸಚಿವ ಧರ್ಮೇಂದ್ರ ಪ್ರಧಾನ್ ಮಾಹಿತಿ ನೀಡಿದ್ದಾರೆ. ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿರುವ ಈದ್ ಉಜ್ ಜುಹಾ ಬಕ್ರೀದ್ ಹಬ್ಬವನ್ನು ದೇಶಾದ್ಯಂತ ಆಚರಿಸಲಾಗುತ್ತಿದೆ. ಈ ಪವಿತ್ರ ಸಂದರ್ಭವು ಪ್ರವಾದಿ ಇಬ್ರಾಹಿಂ ಅವರ ಸಂಪೂರ್ಣ ನಂಬಿಕೆಯನ್ನು ಗೌರವಿಸುತ್ತದೆ ಮತ್ತು ಕುರ್ಬಾನಿ ಆಚರಣೆಯಿಂದ ಗುರುತಿಸಲ್ಪಟ್ಟಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈದ್ ಉಲ್ ಅದಾ ಹಬ್ಬದ ಸಂದರ್ಭದಲ್ಲಿ ಜನರಿಗೆ ಶುಭಾಶಯ ಕೋರಿದ್ದಾರೆ. ಈ ಹಬ್ಬವು ಭಕ್ತಿ, ತ್ಯಾಗ ಮತ್ತು ನಿಸ್ವಾರ್ಥತೆಯನ್ನು ಸಂಕೇತಿಸುತ್ತದೆ ಎಂದು ರಾಷ್ಟಪತಿಗಳು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಇಂದು ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ್ ಸಾವರ್ಕರ್ ಅವರ ಜನ್ಮ ವಾರ್ಷಿಕೋತ್ಸವ. ಈ ಹಿನ್ನೆಲೆಯಲ್ಲಿ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕ ಗಣ್ಯರು ಸ್ಮರಿಸಿದ್ದಾರೆ. ವೀರ ಸಾವರ್ಕರ್ ಅವರ ಧೈರ್ಯ ಮತ್ತು ದೇಶಭಕ್ತಿ ಯಾವಾಗಲೂ ಜನರಿಗೆ ಸ್ಫೂರ್ತಿ ನೀಡುತ್ತದೆ. ವೀರ ಸಾವರ್ಕರ್ ಅವರ ಬುದ್ಧಿಶಕ್ತಿ ಮತ್ತು ಸಾಮಾಜಿಕ ಸುಧಾರಣೆಗೆ ಅವರ ಶ್ರಮ ಗಮನಾರ್ಹವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಮಂತ್ರಿ ಹೇಳಿದ್ದಾರೆ. ಸ್ವಾತಂತ್ರ್ಯ ಹೋರಾಟದ ನಿರ್ಭೀತ ಯೋಧ ವೀರ ಸಾವರ್ಕರ್ ಅವರು ತಮ್ಮ ಇಡೀ ಜೀವನವನ್ನು ಮಾತೃಭೂಮಿಯ ಸೇವೆಗೆ ಮುಡಿಪಾಗಿಟ್ಟರು. ಅವರ ಜೀವನ ಮತ್ತು ಬರಹಗಳಿಂದ ರಾಷ್ಟ್ರ ಮತ್ತು ಸಿದ್ಧಾಂತದ ಮೇಲಿನ ಅಚಲ ಭಕ್ತಿಯ ನಿಜವಾದ ಅರ್ಥವನ್ನು ನಾವು ಕಲಿಯಬಹುದು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ವೀರ ಸಾವರ್ಕರ್ ಅವರು ಅಸ್ಪೃಶ್ಯತೆಯಂತಹ ಸಾಮಾಜಿಕ ಅನಿಷ್ಟಗಳನ್ನು ತೀವ್ರವಾಗಿ ವಿರೋಧಿಸಿದರು ಮತ್ತು ದೇಶದ ಜನರನ್ನು ಒಗ್ಗೂಡಿಸಿದರು. ಅವರ ಜೀವನವು ಮುಂದಿನ ಪೀಳಿಗೆಗೆ ಸದಾ ಮಾರ್ಗದರ್ಶನ ನೀಡುತ್ತದೆ ಎಂದು ಅವರು ತಿಳಿಸಿದರು. ಸ್ವಚ್ಛ ಭಾರತ ಮಿಷನ್ 2.0 ಪರಿಣಾಮಕಾರಿ ಅನುಷ್ಠಾನದ ಅಗತ್ಯವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ 51ನೇ ಪ್ರಗತಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು, ಸ್ವಚ್ಛ ಭಾರತ ಮಿಷನ್ 2.0 ಮಿಷನ್ ಮೂಲಸೌಕರ್ಯ ಸೃಷ್ಟಿಯನ್ನು ಮೀರಿ ಸಾಗಬೇಕು ಮತ್ತು ನಿಯಮಿತ ಮೇಲ್ವಿಚಾರಣೆ, ನಾಗರಿಕರ ಭಾಗವಹಿಸುವಿಕೆ ಮತ್ತು ವಿವಿಧ ಪಾಲುದಾರರ ನಡುವಿನ ಸಮನ್ವಯದ ಮೂಲಕ ಉತ್ತಮ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಸೂಚಿಸಿದ್ದಾರೆ. ತ್ಯಾಜ್ಯ ಸಂಸ್ಕರಣಾ ಘಟಕಗಳು ಮತ್ತು ಗೋವರ್ಧನ್ ಸ್ಥಾವರಗಳು ಸೇರಿದಂತೆ ಘನತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟ ಮೂಲಸೌಕರ್ಯಗಳನ್ನು ಪೂರ್ಣಗೊಳಿಸುವುದನ್ನು ತ್ವರಿತಗೊಳಿಸುವಂತೆ ರಾಜ್ಯಗಳಿಗೆ ಮನವಿ ಮಾಡಿದರು. ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 9 ರಾಜ್ಯಗಳನ್ನು ಒಳಗೊಂಡಂತೆ ರೈಲ್ವೆ, ವಿದ್ಯುತ್ ಮತ್ತು ರಸ್ತೆ ವಲಯಗಳಲ್ಲಿ ಸುಮಾರು 30,000 ಕೋಟಿ ರೂಪಾಯಿಗಳ ಮೌಲ್ಯದ 7 ನಿರ್ಣಾಯಕ ಮೂಲಸೌಕರ್ಯ ಯೋಜನೆಗಳನ್ನು ಪರಿಶೀಲಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೊಲೀಸರು ಹೆಚ್ಚು ಜನಸ್ನೇಹಿ, ಸಂವೇದನಾಶೀಲರಾಗಿರಬೇಕು, ರಾಷ್ಟಪತಿ ದ್ರೌಪದಿ ಮುರ್ಮು ಸಲಹೆ.

0: ದೇಶದ ಗಡಿಯಿಂದ 15 ಕಿಲೋಮೀಟರ್ ಒಳಗೆ ಅಕ್ರಮ ನಿರ್ಮಾಣಗಳನ್ನು ಕೆಡವಲು ಕೇಂದ್ರ ಗೃಹ ಸಚಿವಾಲಯ ತೀರ್ಮಾನ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟೀಯ ಕೃಷಿ ಸಮ್ಮೇಳನ ಉದ್ಘಾಟನೆ. ದೇಶಾದ್ಯಂತ ಇಂದು ಬಕ್ರೀದ್ ಹಬ್ಬ ಆಚರಣೆ, ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಆಕಾಶವಾಣಿ ಮಂಗಳೂರು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸ್ವರ ಮಾಧುರ್ಯ.

0: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
1: ಹೇಳಿ.
0: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
1: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
0: ಆದ್ರೆ ಇದನ್ನು ಹೇಗ್ ಮಾಡೋದು?
1: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
0: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
0: ಅಷ್ಟೇ
1: ಅಷ್ಟೇ.
0: ಗೊತ್ತಾಯ್ತು.
1: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
0: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
5: ಇಂದಿನ ಸ್ವರ ಮಾಧುರ್ಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ವಿಜಯ ನಾರಸಿಂಹ ಅವರ ಭಕ್ತಿ ರಚನೆಗಳನ್ನು ಕೇಳುವಿರಿ. ಮೊದಲಿಗೆ ರಾಮನಾಮವೇ ಶಕ್ತಿಯಾಗಿ.

ಇದುವರೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ವಿಜಯನಾರಸಿಂಹ ಅವರ ಭಕ್ತಿ ರಚನೆಗಳನ್ನು ಕೇಳಿದಿರಿ. ಇದು ಇಂದಿನ ಸ್ವರ ಮಾಧುರ್ಯ. ಆಕಾಶವಾಣಿ ಮಂಗಳೂರು.

0: मुक्त भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जीत और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन-जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನು ಅರ್ಚನಾ. ಇಂದಿನ ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರಕವಿ ಕುವೆಂಪುರವರ ಜೀವನ ಚರಿತ್ರೆಯನ್ನು ಒಮ್ಮೆ ಮೆಲುಕು ಹಾಕುತ್ತಾ ಕಾರ್ಯಕ್ರಮದ ಜೊತೆ ಸಾಗೋಣ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಓ ನನ್ನ ಚೇತನ, ಆಗು ನೀ ಅನಿಕೇತನ. ಹೀಗೆ ರಾಷ್ಟ್ರಕವಿ ಕುವೆಂಪು ಅವರ ಹಲವಾರು ಕವನಗಳು ಕನ್ನಡಿಗರ ಮನದಾಳದಲ್ಲಿ ಹಾಸುಹೊಕ್ಕಾಗಿದೆ. ಕುವೆಂಪು ಅರ್ಥಾತ್ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ 1904 ಡಿಸೆಂಬರ್ 29 ತಂದೆ ವೆಂಕಟಪ್ಪಗೌಡ ಮತ್ತು ತಾಯಿ ಸೀತಮ್ಮ ಇವರ ಮಗನಾಗಿ ಜನಿಸಿದರು. ತಮ್ಮ ಪ್ರಾಥಮಿಕ ಶಿಕ್ಷಣ ತೀರ್ಥಹಳ್ಳಿಯಲ್ಲಿ ಪೂರೈಸಿ ಪ್ರೌಢಶಾಲಾ ಶಿಕ್ಷಣದಿಂದ ಹಿಡಿದು ಎಂಎ ಪದವಿಯವರೆಗೂ ಮೈಸೂರಿನಲ್ಲಿ ಓದಿದರು. ಇವರ ಬಗ್ಗೆ ಇನ್ನಷ್ಟು ತಿಳಿಯೋಣ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಕುವೆಂಪು ಅವರ ರಚನೆಯ ಒಂದು ಅದ್ಭುತ ಗೀತೆ ಗೌರಿ ಚಿತ್ರದಿಂದ. ಎಸ್ ಜಾನಕಿ ಅವರು ಹಾಡಿರುವ ಈ ಗೀತೆಗೆ ಸಂಗೀತ ಜಿ ಕೆ ವೆಂಕಟೇಶ್ ಅವರದು.

ಕನ್ನಡ ನವೋದಯ ಸಾಹಿತ್ಯದ ರಸಋಷಿಗಳಾದಂತಹ ಕುವೆಂಪುರವರು, ಕನ್ನಡದ ಅಗ್ರಮಾನ್ಯ ಕಾದಂಬರಿಕಾರ, ನಾಟಕಕಾರ, ವಿಮರ್ಶಕ ಮತ್ತು ಚಿಂತಕ. ಒಟ್ಟಿನಲ್ಲಿ 20ನೆಯ ಶತಮಾನ ಕಂಡ ಓರ್ವ ಅದ್ಭುತ ಪ್ರತಿಭೆ. ವಿಶ್ವಮಾನವ ಸಂದೇಶ ನೀಡಿದ ಕುವೆಂಪುರವರು ಕನ್ನಡದ ಎರಡನೆಯ ರಾಷ್ಟ್ರಕವಿ. ಜ್ಞಾನಪೀಠ ಪ್ರಶಸ್ತಿಯನ್ನು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಕನ್ನಡಕ್ಕೆ ತಂದುಕೊಟ್ಟವರು. ಅಷ್ಟೇ ಅಲ್ಲ, ಕರ್ನಾಟಕ ರತ್ನ ಮತ್ತು ಪಂಪ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಪಡೆದವರು. ಮೈಸೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಸೇವೆ ಕೂಡ ಸಲ್ಲಿಸಿದ್ದಾರೆ. ಈಗ ಕೇಳಿ ಕುವೆಂಪುರವರ ಮತ್ತೊಂದು ಅದ್ಭುತ ರಚನೆ, ಮಿಸ್ ಲೀಲಾವತಿ ಚಿತ್ರದ್ದು. ಎಸ್ ಜಾನಕಿ ಮತ್ತು ರಾಮಚಂದ್ರ ಅವರು ಹಾಡಿರುವ ಈ ಗೀತೆಗೆ ಸಂಗೀತ ಆರ್ ಸುದರ್ಶನಂ ಅವರದು.

ಕುವೆಂಪುರವರು ಕಥನ ಕವನಗಳು, ಕಲಾಸುಂದರಿ, ನವಿಲು, ಪಕ್ಷಿಕಾಶಿ, ಶ್ರೀರಾಮಾಯಣ ದರ್ಶನಂ, ಮಹಾಕಾವ್ಯವೂ ಸೇರಿದಂತೆ 30ಕ್ಕೂ ಹೆಚ್ಚು ಕಾವ್ಯಕೃತಿಗಳನ್ನು ರಚಿಸಿದ್ದಾರೆ. ಜಲಗಾರ, ಯವನ ಸೋಲು, ಬೊಮ್ಮನಹಳ್ಳಿ ಕಿಂದರಿ ಜೋಗಿ, ಸ್ಮಶಾನ ಕುರುಕ್ಷೇತ್ರ, ಮಹಾರಾತ್ರಿ, ರಕ್ತಾಕ್ಷಿ, ಬಿರುಗಾಳಿ, ಬೆರಳ್ಗೆ ಕೊರಳ್, ಶೂದ್ರ ತಪಸ್ವಿ ಇವರ ಇತರ ನಾಟಕಗಳು, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು ಕಾದಂಬರಿಗಳು ಸೇರಿದಂತೆ ಹಲವು ವಿಮರ್ಶೆ, ಕಾವ್ಯ ಮೀಮಾಂಸೆ, ಶಿಶು ಸಾಹಿತ್ಯ, ಹೀಗೆ ಸಾಹಿತ್ಯ ಲೋಕಕ್ಕೆ ನೀಡಿರುವ ಕೊಡುಗೆ ಅಪಾರ. ಹಂತಕನ ಸಂಚು ಚಿತ್ರಕ್ಕಾಗಿ ಜಯಚಂದ್ರನ್ ಮತ್ತು ವಾಣಿ ಜಯರಾಮ್ ಅವರು ಹಾಡಿರುವ ಗೀತೆ, ಕುವೆಂಪು ಅವರ ಸಾಹಿತ್ಯಕ್ಕೆ ಸಂಗೀತ ವಿಜಯ ಭಾಸ್ಕರ್ ಅವರದು.

ಕುವೆಂಪುರವರು 1937 ಏಪ್ರಿಲ್ 30ರಂದು ಹೇಮಾವತಿ ಇವರನ್ನು ಕೈಹಿಡಿದರು. ಇವರು ಪೂರ್ಣಚಂದ್ರ ತೇಜಸ್ವಿ ಮತ್ತು ಕೋಕಿಲೋದಯ ಚೈತ್ರ ಎಂಬ ಪುತ್ರರು, ಇಂದುಕಲಾ ಮತ್ತು ತರಣಿ ಎಂಬ ಪುತ್ರಿಯರನ್ನು ಹೊಂದಿದ್ದಾರೆ. ರಾಮಕೃಷ್ಣ ಪರಮಹಂಸರ ಜೀವನದಿಂದ ಪ್ರಭಾವಿತರಾದ ಕುವೆಂಪುರವರು ಸ್ವಾಮಿ ಶಿವಾನಂದರಿಂದ ದೀಕ್ಷೆಯನ್ನು ಪಡೆದಿದ್ದಾರೆ. ಇಂದಿಗೂ ಪುಟ್ಟಪ್ಪನವರ ಕುಟುಂಬ ಒಂದು ಆದರ್ಶ ಕುಟುಂಬವಾಗಿ ಅತ್ಯಂತ ಸರಳ ಸಜ್ಜನಿಕೆಗಳಿಂದ ಕೂಡಿದೆ. ಇಷ್ಟಕಾಮ್ಯ ಚಿತ್ರಕ್ಕಾಗಿ ಚಿಂತನ್ ವಿಕಾಸ್ ಅವರು ಹಾಡಿರುವ ಕುವೆಂಪುರವರ ರಚನೆ, ಸಂಗೀತ ಬಿ ಅಜನೀಶ್ ಲೋಕನಾಥ್ ಅವರದು.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕುವೆಂಪು ರಾಷ್ಟ್ರೀಯ ಪ್ರತಿಷ್ಠಾನ, ಕುವೆಂಪುರವರು ಜನಿಸಿದ ಮನೆಯನ್ನ ಕವಿ ಮನೆ ಹೆಸರಿನ ಮ್ಯೂಸಿಯಂ ಮಾಡಿದ್ದಾರೆ. 1987 ಶಿವಮೊಗ್ಗದಲ್ಲಿ ಕುವೆಂಪುರವರ ಗೌರವಾರ್ಥವಾಗಿ ಕುವೆಂಪು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಯಿತು. ವರಕವಿ ಬೇಂದ್ರೆಯವರಿಂದ ಯುಗದ ಕವಿ, ಜಗದ ಕವಿ ಎನಿಸಿಕೊಂಡ ನಮ್ಮ ಕುವೆಂಪುರವರು 1994 ನವೆಂಬರ್ 11 ನಿಧನರಾದರು. ಆದರೂ ಅವರ ರಚನೆಗಳು ಇಂದಿಗೂ ಜೀವಂತ. ರೈತರಿಗಾಗಿ ಕುವೆಂಪುರವರು ಬರೆದ ಒಂದು ಅದ್ಭುತ ಹಾಡು ಕಾಮನಬಿಲ್ಲು ಚಿತ್ರದ್ದು. ಹಾಡಿದ್ದಾರೆ ಅಶ್ವಥ್ ಮತ್ತು ಸಂಗೀತ ಉಪೇಂದ್ರ ಕುಮಾರ್.

ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು ಎಂಬುದು ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ಪ್ರಸಿದ್ಧ ಸಾಲು. ಹಳೆಯ ಸಂಪ್ರದಾಯ ಮೌಲ್ಯಗಳು ಮತ್ತು ಆಧುನಿಕ ಜ್ಞಾನ ವಿಚಾರಗಳು ಒಂದಾದಾಗ ಮಾತ್ರ ಜೀವನವು ಸುಂದರ ಮತ್ತು ಸಾರ್ಥಕವಾಗುತ್ತದೆ ಅಲ್ವೇ? ಒಟ್ಟಿನಲ್ಲಿ ಕುವೆಂಪುರವರೇ ಹೇಳಿದಂತೆ ನನಸಾಗದ ಕನಸೊಂದು ನೆನಪಾಗಿ ಕಾಡುತ್ತಿದೆ, ನಕ್ಕು ಮರೆಯಲೇ ಅತ್ತು ನೆನೆಯಲೇ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮಾರ್ಗದರ್ಶಿ ಚಿತ್ರದಿಂದ ಪಿಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ ಅವರು ಸಂಗಡಿಗರೊಂದಿಗೆ ಹಾಡಿರುವ ಕುವೆಂಪುರವರ ರಚನೆ, ಸಂಗೀತ ಎಂ ರಂಗರಾವ್ ಅವರದು.

0: ಸಂಯೋಜಿತ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
2: ಶಾಂಭವಿ ವಿಲಾಸ. ನಡೆಸಿಕೊಡುತ್ತಾರೆ ಮುಳಿಯ ಗೋವಿಂದ ಭಟ್ ಮತ್ತು ಬಳಗ ಕೋಡಪದವು.
3: ಜಯ ನಮೋ ಶಂಭೋ ಮಹಾದೇವ. ಗೋಪಾಳು ಎರಡನೆಯ ಬ್ರಹ್ಮನೆಂದು ಹೆಸರಾಂತ ಕಶ್ಯಪ ಬ್ರಹ್ಮನಿಗೆ ಇದ್ದ. ದಿತಿ ಅದಿತಿ ಸುರಸೆ ಧನು ಮೊದಲಾದ 13 ಮಂದಿ ಪತ್ನಿಯರಲ್ಲಿ ಧನು ದೇವಿಯವರ ಗರ್ಭಾಂಬುದಿಯನ್ನ ಪವಿತ್ರಗೊಳಿಸಿ ಧನು ಕುಮಾರಕ ಶುಂಭದಾನವನೆನಿಸಿದೆ.
1: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ

ಮುಂದೆ ಕೇಳಿ. ಬೆನ್ನಿ ದಯಾಲ್ ಮತ್ತು ನೀತಿ ಮೋಹನ್ ಅವರು ಹಾಡಿರುವ ಇಂದು ಕಿ ಜವಾನಿ ಚಿತ್ರದ ಗೀತೆ, ಸಾಹಿತ್ಯ ಗುರುಪ್ರೀತ್ ಸೈನಿ ಮತ್ತು ಗೌತಮ್ ಜಿ ಶರ್ಮಾ ಹಾಗೂ ಸಂಗೀತ ರೋಚಕ್ ಕೊಹ್ಲಿ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮಣಿಕರ್ಣಿಕ ಚಿತ್ರಕ್ಕಾಗಿ ಶಂಕರ್ ಮಹಾದೇವನ್ ಅವರು ಹಾಡಿರುವ ಗೀತೆ. ಪ್ರಸೂನ್ ಜೋಶಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಶಂಕರ್ ಎಹಸಾನ್ ಲಾಯ್.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಕೆಲವೇ ಕ್ಷಣಗಳಲ್ಲಿ ರಾಜಭವನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ, ಬಳಿಕ ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿ. ರಾಜ್ಯದಲ್ಲಿ ಅಸ್ಥಿರತೆ, ಅರಾಜಕತೆ ನಿರ್ಮಾಣ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪ.

0: ಕ್ವಾಂಟಮ್ ಕಂಪ್ಯೂಟಿಂಗ್ ಕುರಿತಂತೆ ಗೂಗಲ್ ಜೊತೆ ಒಪ್ಪಂದಕ್ಕೆ ವಿಟಿಯು ಸಜ್ಜು, ಕುಲಪತಿ ಡಾಕ್ಟರ್ ಎಸ್ ವಿದ್ಯಾಶಂಕರ್. ರಾಜ್ಯದೆಲ್ಲೆಡೆ ಬಕ್ರೀದ್ ಹಬ್ಬದ ಸಂಭ್ರಮ, ಮುಸ್ಲಿಂ ಬಾಂಧವರಿಂದ ವಿಶೇಷ ಪ್ರಾರ್ಥನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಮಧ್ಯಾಹ್ನ 2:30 ರಾಜಭವನಕ್ಕೆ ಭೇಟಿ ನೀಡಲಿದ್ದಾರೆ. ಮಧ್ಯಾಹ್ನ 3:00 ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದಕ್ಕೂ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾವೇರಿ ನಿವಾಸದಲ್ಲಿ ಸಂಪುಟದ ಸಹೋದ್ಯೋಗಿಗಳಿಗೆ ಉಪಹಾರಕೂಟ ಏರ್ಪಡಿಸಿದ್ದರು. ಈ ಉಪಹಾರಕೂಟದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಸಂಪುಟ ಸಹೋದ್ಯೋಗಿಗಳು ಭಾಗಿಯಾಗಿದ್ದರು. ಈ ಉಪಹಾರಕೂಟದಲ್ಲಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜಭವನಕ್ಕೆ ತೆರಳಿ ರಾಜೀನಾಮೆ ನೀಡಲಿದ್ದು ಡಿಕೆ ಶಿವಕುಮಾರ್ ಅವರನ್ನು ನೂತನ ಮುಖ್ಯಮಂತ್ರಿ ಮಾಡಲಿದ್ದಾರೆ ಎಂದು ದೃಢಪಡಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಬೆಂಗಳೂರಿನಲ್ಲಿ ಇಲ್ಲ ಎನ್ನಲಾಗಿದೆ. ರಾಜ್ಯಪಾಲರು ಪ್ರಸ್ತುತ ಬೆಂಗಳೂರಿನಿಂದ ಹೊರಗಿದ್ದರೂ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ರಾಜ್ಯಪಾಲರ ಕಚೇರಿಗೆ ಸಲ್ಲಿಸುವಂತೆ ಸೂಚಿಸಲಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ಮೂಲಗಳು ತಿಳಿಸಿವೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಧ್ಯಾಹ್ನ ರಾಜಭವನಕ್ಕೆ ತೆರಳಿ ರಾಜೀನಾಮೆ ನೀಡಲಿದ್ದಾರೆ ಎಂದು ಕಾಂಗ್ರೆಸ್ ಹಿರಿಯ ಮುಖಂಡ ಆರ್ವಿ ದೇಶಪಾಂಡೆ ದೃಢಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷದ ವರಿಷ್ಠರು ಈಗಾಗಲೇ ಡಿಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಲು ನಿರ್ಧರಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ರಾಜೀನಾಮೆ ನೀಡಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಪೌರಾಡಳಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯಪಾಲರಿಗೆ ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದ ನಂತರ ಮೋಸ್ಟ್ಲಿ ಸಿಎಂ ಡೆಪ್ಯೂಟಿ ಎಲ್ಲಿ ಹೋಗುತ್ತೆ, ಆದ ನಂತರ ರೆಸಿಗ್ನೇಷನ್ ಎಕ್ಸೆಪ್ಟ್ ಆದ ನಂತರ ಈಗಾಗಲೇ ನಮ್ಮ ಹೈಕಮಾಂಡ್ ಡಿಸೈಡ್ ಮಾಡಿದ್ದಾರೆ, ಪಕ್ಷ ನಿರ್ಣಯ ಮಾಡಿದೆ, ಹೈಸ್ಟ್ ಲೆವೆಲ್ ನಿರ್ಣಯ ಮಾಡಿದಾಗ.
0: ಇಂದು ನಡೆದ ಉಪಹಾರಕೂಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರಸ್ಪರ ಅಪ್ಪಿಕೊಂಡಿರುವ ಹಾಗೂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯವರಿಂದ ಆಶೀರ್ವಾದ ತೆಗೆದುಕೊಳ್ಳುವ ಫೋಟೋಗಳನ್ನು ಕರ್ನಾಟಕ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಹಂಚಿಕೊಂಡಿದೆ. ಅಂದು ಇಂದು ಎಂದೆಂದು ಒಗ್ಗಟ್ಟೆ ನಮ್ಮ ಶಕ್ತಿ, ಸಾರ್ವಜನಿಕರ ಸೇವೆಯೇ ನಮ್ಮ ಗುರಿ ಎಂದು ಟ್ವೀಟ್ ಮಾಡಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿವಾಸದ ಬಳಿ ಅವರ ಬೆಂಬಲಿಗರು ಹಾಗೂ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ. ಡಿಕೆ ಶಿವಕುಮಾರ್ ಪರ ಘೋಷಣೆ ಕೂಗುತ್ತಾ ಸಿಹಿ ಹಂಚುತ್ತಾ ಸಂಭ್ರಮಿಸುತ್ತಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಜನಸಂದಣಿ ನಿರ್ವಹಿಸಲು ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡಲು ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕಾಂಗ್ರೆಸ್ ವರಿಷ್ಠರು ನಡೆಸಿಕೊಂಡ ರೀತಿ ಸರಿಯಾದುದಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಅಸ್ಥಿರತೆ, ಅರಾಜಕತೆ ನಿರ್ಮಾಣವಾಗಿದೆ ಎಂದು ಆರೋಪಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಸಕಾರಾತ್ಮಕ ಚಿಂತನೆಗಳ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೇವೆ ಎಂದು ತಿಳಿಸಿದ್ದಾರೆ. ಸಿದ್ದರಾಮಯ್ಯ ಅವರ ಬಳಿಕ ಮುಂದಿನ ಮುಖ್ಯಮಂತ್ರಿ ಯಾರು ಎಂಬುದು ಈಗ ರಾಜ್ಯದ ಮುಂದಿರುವ ದೊಡ್ಡ ಪ್ರಶ್ನೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಹೊಸಪೇಟೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 3 ವರ್ಷಗಳಲ್ಲಿ ಉಂಟಾಗಿರುವ ಆರ್ಥಿಕ ಕುಸಿತವನ್ನು ಯಾವ ಮುಖ್ಯಮಂತ್ರಿಗಳಿಂದಲೂ ಸುಧಾರಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಮಳೆ ಬಂದಿರುವುದರಿಂದ ಕೃಷಿ ಚಟುವಟಿಕೆಗಳು ನಡೆಯುತ್ತಿದ್ದು ವಿವಿಧ ಜಿಲ್ಲೆಗಳಲ್ಲಿ ರಸಗೊಬ್ಬರದ ಕೃತಕ ಅಭಾವ ಉಂಟಾಗಿದೆ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬದಲಾಗುತ್ತಿರುವ ತಾಂತ್ರಿಕತೆಗೆ ಅನುಗುಣವಾಗಿ ವಿದ್ಯಾರ್ಥಿಗಳನ್ನು ಜಾಗತಿಕ ಮಟ್ಟಕ್ಕೆ ಸಜ್ಜುಗೊಳಿಸಲು ಬೆಳಗಾವಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯವು ನಾವೀನ್ಯತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದು ವಿಟಿಯುನ ಕುಲಪತಿ ಡಾಕ್ಟರ್ ಎಸ್ ವಿದ್ಯಾಶಂಕರ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕ್ಯಾಂಪಸ್ಗೆ ಭೇಟಿ ನೀಡುವ ಅನೇಕ ತಜ್ಞರಿಂದ ವಿಟಿಯು ಪಠ್ಯಕ್ರಮ ದೇಶದ ಪ್ರತಿಷ್ಠಿತ ಐಐಟಿ ಸಂಸ್ಥೆಗಳಿಗೆ ಸಮಾನವಾಗಿದೆ ಎಂಬ ಶ್ಲಾಘನೆ ವ್ಯಕ್ತವಾಗುತ್ತಿದೆ ಎಂದು ತಿಳಿಸಿದ್ದಾರೆ. ತಂತ್ರಜ್ಞಾನದ ಹೊಸ ಆವಿಷ್ಕಾರಗಳಿಗೆ ವಿದ್ಯಾರ್ಥಿಗಳನ್ನು ತೆರೆದಿಡುವ ಉದ್ದೇಶದಿಂದ ವಿಶ್ವವಿದ್ಯಾಲಯದ ವತಿಯಿಂದ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ 19

0: 10 ಕ್ಯೂಬಿಕ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನು ಶೀಘ್ರದಲ್ಲೇ ಸ್ಥಾಪಿಸಲಾಗುವುದು ಎಂದು ಹೇಳಿದ್ದಾರೆ. ಇಡೀ ದೇಶದಲ್ಲಿಯೇ ಇಂಟರ್ನ್ಶಿಪ್ ಪ್ಲಾಟ್ಫಾರ್ಮ್ ಒದಗಿಸಿದ ಮೊದಲ ವಿಶ್ವವಿದ್ಯಾಲಯ ಎಂಬ ಹೆಗ್ಗಳಿಕೆಗೆ ವಿಟಿಯು ಪಾತ್ರವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ.
1: Google is going to make MOU with the first university in the country. ಇಲ್ಲಿವರೆಗೂ ಅವರು ಯಾವ ವಿಶ್ವವಿದ್ಯಾಲಯದ ಜೊತೆಯೂ ಎಂಒಯು ಮಾಡಿಕೊಂಡಿಲ್ಲ. 25,000 ವಿದ್ಯಾರ್ಥಿಗಳಿಗೆ ಎಐ ಮೇಲೆ ಇಂಟರ್ನ್ಶಿಪ್ ಟ್ರೈನಿಂಗ್ ಅನ್ನ ಕೊಡೋದಕ್ಕೆ ಒಪ್ಪಿದ್ದಾರೆ ಮತ್ತೆ ವಿದ್ಯಾರ್ಥಿಗಳಿಗೆ ಅನೇಕ ಕಾರ್ಯಕ್ರಮಗಳನ್ನ ಗೂಗಲ್ ಜೊತೆಗೆ ಸೇರಿ ಕೊಡಬೇಕು ಅಂತ ನಮ್ಮ ಮೂಲ ಉದ್ದೇಶ. ಇಡೀ ವಿಶ್ವವಿದ್ಯಾಲಯದ 400,000 ಅಂದ್ರೆ ಪ್ರತಿ ವರ್ಷ 80,000 ಮಕ್ಕಳು ಏನ್ ಹೊರಗೆ ಬರ್ತಾರೆ ಅವರನ್ನ ಉದ್ಯೋಗಿಗಳನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ.
0: ಈ ಡಿಜಿಟಲ್ ವೇದಿಕೆಯ ಮೂಲಕ ಈಗಾಗಲೇ 83,000 ವಿದ್ಯಾರ್ಥಿಗಳು ಮನೆಯಲ್ಲಿಯೇ ಕುಳಿತು ತಮಗೆ ಬೇಕಾದ ಕೈಗಾರಿಕೆಗಳನ್ನು ಆಯ್ಕೆ ಮಾಡಿಕೊಂಡು ಇಂಟರ್ನ್ಶಿಪ್ ಪಡೆಯುವ ಅವಕಾಶ ಕಲ್ಪಿಸಲಾಗಿದೆ. ಜಾಗತಿಕ ತಂತ್ರಜ್ಞಾನ ದೈತ್ಯ ಗೂಗಲ್ ಸಂಸ್ಥೆಯು ವಿಟಿಯು ಜೊತೆ ಒಪ್ಪಂದ ಮಾಡಿಕೊಳ್ಳಲು ಮುಂದೆ ಬಂದಿದೆ. ಭಾರತದ ಯಾವುದೇ ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿ ಗೂಗಲ್ ಸಂಸ್ಥೆ ಒಪ್ಪಂದ ಮಾಡಿಕೊಳ್ಳುತ್ತಿರುವುದು ಇದೇ ಮೊದಲು. ಈ ಒಪ್ಪಂದದ ಅಡಿಯಲ್ಲಿ 25,000 ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಷಯದ ಮೇಲೆ ಇಂಟರ್ನ್ಶಿಪ್ ತರಬೇತಿ ನೀಡಲು ಗೂಗಲ್ ಸಮ್ಮತಿಸಿದೆ. ಅಂತಾರಾಷ್ಟ್ರೀಯ ಶೃಂಗಸಭೆಯಲ್ಲಿ ಭಾಗವಹಿಸಿ ಬಂದ ಬಳಿಕ ಈ ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಲಾಗುವುದು ಎಂದು ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ಸ್ಪಷ್ಟಪಡಿಸಿದ್ದಾರೆ. ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ರಾಜ್ಯದೆಲ್ಲೆಡೆ ಇಂದು ಸಂಭ್ರಮದಿಂದ ಆಚರಿಸಲಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದ್ದಾರೆ. ಈ ಪವಿತ್ರ ಹಬ್ಬವು ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಹಾಗೂ ಸಹೋದರತ್ವ ನೆಲೆಗೊಳ್ಳಲು ಪ್ರೇರಣೆಯಾಗಲಿ ಎಂದು ಹಾರೈಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ ಹಾಗೂ ನೆಲಮಂಗಲಗಳಲ್ಲಿ ಮುಸ್ಲಿಂ ಬಾಂಧವರು ಸಡಗರ ಸಂಭ್ರಮದಿಂದ ಬಕ್ರೀದ್ ಹಬ್ಬ ಆಚರಿಸುತ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಮುಸ್ಲಿಂ ಬಾಂಧವರು ಮುಂಜಾನೆಯಿಂದಲೇ ಮಸೀದಿಗಳಿಗೆ ತೆರಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಬಕ್ರೀದ್ ಹಬ್ಬವನ್ನು ಗದಗ, ಬೆಟಗೇರಿ, ಅವಳಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಮುಸ್ಲಿಂ ಬಾಂಧವರು ಆಚರಿಸಿದರು. ಜಿಲ್ಲೆಯ ನರಗುಂದ, ಗಜೇಂದ್ರಗಡ, ರೋಣ, ಶಿರಹಟ್ಟಿ, ಲಕ್ಷ್ಮೇಶ್ವರ, ಮುಳಗುಂದ ಪಟ್ಟಣಗಳ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರಿಂದ ಸಾಮೂಹಿಕ ಪ್ರಾರ್ಥನೆ ಜರುಗಿತು. ಕೋಲಾರದ ಈದ್ಗಾ ಮೈದಾನದಲ್ಲಿ ನಡೆದ ಸಾಮೂಹಿಕ ಪ್ರಾರ್ಥನೆ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಗುರುಗಳು ಪ್ರವಚನ ನೀಡಿದರು. ಬೆಳಗಾವಿ ಕೋಟೆ ಆವರಣದ ಹಳೆಯ ಮಸೀದಿ, ನ್ಯಾಯಾಲಯ ಸಮೀಪದ ಈದ್ಗಾ ಮೈದಾನ ಸೇರಿದಂತೆ ನಗರದ ವಿವಿಧೆಡೆ ಮತ್ತು ಜಿಲ್ಲೆಯ ಮಸೀದಿಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಯಿತು. ದಾವಣಗೆರೆ ನಗರದ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಸಮರ್ಥ ಶಾಮನೂರು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದರು. ತ್ಯಾಗ ಬಲಿದಾನದ ಪ್ರತೀಕವಾದ ಬಕ್ರೀದ್ ಹಬ್ಬವನ್ನು ವಿಜಯಪುರ ಜಿಲ್ಲೆಯಾದ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಬೇಗೂರು ಗ್ರಾಮದಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ 10 ಎಕರೆ ಜಾಗದಲ್ಲಿ 35 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಶ್ರಮಿಕ ವಸತಿ ಶಾಲೆ ಕಟ್ಟಡ ಸಮುಚ್ಚಯ ನಿರ್ಮಾಣವಾಗಲಿದೆ ಎಂದು ಹೊಸಕೋಟೆ ಶಾಸಕ ಶರತ್ ಕುಮಾರ್ ಬಚ್ಚೇಗೌಡ ತಿಳಿಸಿದ್ದಾರೆ. ಶ್ರಮಿಕ ವಸತಿ ಶಾಲೆ ಕಟ್ಟಡ ಸಮುಚ್ಚಯದ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಶ್ರಮಿಕ ವರ್ಗದವರ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಈ ವಸತಿ ಶಾಲೆ ಸಹಕಾರಿಯಾಗಲಿದೆ ಎಂದರು. ಕಟ್ಟಡ ಕಾಮಗಾರಿಯ ಮುಂದಿನ 15 ತಿಂಗಳ ಒಳಗೆ ಪೂರ್ಣಗೊಂಡು ಶ್ರಮಿಕರ ಮಕ್ಕಳಿಗೆ ಜ್ಞಾನಾರ್ಜನೆ ಮಾಡಲು ನೆರವಾಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಬನ್ನೇರುಘಟ್ಟ ಮೃಗಾಲಯದಲ್ಲಿ ಕಳೆದ ರಾತ್ರಿ ಜನಿಸಿರುವ ನವಜಾತ ನೀರಾನೆ ಮಡಿ ಹೆಣ್ಣಾಗಿದ್ದಲ್ಲಿ ತಾವರೆಕೊಪ್ಪ ಮೃಗಾಲಯದಲ್ಲಿ ವೈದ್ಯರಾಗಿದ್ದ ದಿವಂಗತ ಡಾ ಸಮೀಕ್ಷಾ ರೆಡ್ಡಿ ಗೌರವಾರ್ಥ ಸಮೀಕ್ಷಾ ಎಂದು ಹೆಸರು ಇಡಲು ಅರಣ್ಯ ಜೀವಿಶಾಸ್ತ್ರ ಪರಿಸರ ಸಚಿವ ಈಶ್ವರ ಖಂಡ್ರೆ ಸೂಚಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಲವೇ ಕ್ಷಣಗಳಲ್ಲಿ ರಾಜಭವನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ, ಬಳಿಕ ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿ. ರಾಜ್ಯದಲ್ಲಿ ಅಸ್ಥಿರತೆ, ಅರಾಜಕತೆ ನಿರ್ಮಾಣ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪ. ಕ್ವಾಂಟಮ್ ಕಂಪ್ಯೂಟಿಂಗ್ ಕುರಿತಂತೆ ಗೂಗಲ್ ಜೊತೆ ಒಪ್ಪಂದಕ್ಕೆ ವಿಟಿಯು ಸಜ್ಜು, ಕುಲಪತಿ ಡಾ ಎಸ್ ವಿದ್ಯಾಶಂಕರ್. ರಾಜ್ಯದೆಲ್ಲೆಡೆ ಬಕ್ರೀದ್ ಹಬ್ಬದ ಸಂಭ್ರಮ, ಮುಸ್ಲಿಂ ಬಾಂಧವರಿಂದ ವಿಶೇಷ ಪ್ರಾರ್ಥನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
2: ಆಕಾಶವಾಣಿ ಮಂಗಳೂರು, ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಒರಟ ಐ ಲವ್ ಯು ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ ಅವರು ಹಾಡಿರುವ ಕೆ ಕಲ್ಯಾಣವರ ರಚನೆ, ಸಂಗೀತ ಜಿ ಆರ್ ಶಂಕರ್ ಅವರದು.

ಮುಂದೆ ಕೇಳಿ ಸ್ನೇಹಲೋಕ ಚಿತ್ರಕ್ಕಾಗಿ ಸೋನು ನಿಗಮ್ ಅವರು ಹಾಡಿರುವ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಗಾನ ಬಜಾನಾ ಚಿತ್ರಕ್ಕಾಗಿ ಕಾರ್ತಿಕ್ ಮತ್ತು ಶ್ವೇತಾ ಅವರು ಹಾಡಿರುವ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನವೀನ್ ಮತ್ತು ಜೋಶುವಾ ಶ್ರೀಧರ್ ಅವರದು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕೂಲ್ ಚಿತ್ರಕ್ಕಾಗಿ ಸೋನು ನಿಗಮ್ ಅವರು ಹಾಡಿರುವ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ವಿ ಹರಿಕೃಷ್ಣ ಅವರದು.

0: ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಶಾಂಭವಿ ವಿಲಾಸ.

0: ಕೊಡುತ್ತಾರೆ ಮುಳಿಯ ಗೋವಿಂದ ಭಟ್ ಮತ್ತು ಬಳಗ ಕೋಡಪದವು.
1: ಜಯ ನಮೋ ಶಂಭೋ ಮಹಾದೇವ. ಗೋಪಾಳು ಎರಡನೆಯ ಬ್ರಹ್ಮನೆಂದು ಹೆಸರಾಂತ ಕಶ್ಯಪ ಬ್ರಹ್ಮನಿಗೆ ಇದ್ದ. ದಿತಿ ಅದಿತಿ ಸುರಸೆ ಧನು ಮೊದಲಾದ 13 ಮಂದಿ ಪತ್ನಿಯರಲ್ಲಿ ಧನು ದೇವಿಯವರ ಗರ್ಭಾಂಬುದಿಯನ್ನ ಪವಿತ್ರಗೊಳಿಸಿ ಧನು ಕುಮಾರಕ ಶುಂಭದಾನವನೆನಿಸಿದೆ.
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ ಸಿರಿ ನಾಳೆ ರಾತ್ರಿ 9:30.
2: ಕೇಳುಗರೆ, ಇಂದಿನ ಸಾಯಂಕಾಲದ ಪ್ರಸಾರದಲ್ಲಿ ಸಂಜೆ 5 ಗಂಟೆಗೆ ಜನಪದ ಸಂಗೀತ. ಪಡುಕೊಣಾಜೆ ಶ್ರೀಮತಿ ಕುಸುಮಾ ಶೆಟ್ಟಿ ಮತ್ತು ಬಳಗದವರಿಂದ ಮಹಲಿಂಗ ಶೆಟ್ಟಿಯ ಪಾಡ್ದನ. 5:30 ಕನ್ನಡ ಚಿತ್ರಗೀತೆಗಳು. 6 ಗಂಟೆಗೆ ತುಳು ಸುದ್ದಿ ಸಾರಾಂಶ. 6:30 ಜಿಲ್ಲಾ ವಾರ್ತಾಪತ್ರ.

0: ಕಳುಹಿಸಿದೆ.
1: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30
2: ಕೇಳುಗರೆ. ಇಂದಿನ ಸಾಯಂಕಾಲದ ಪ್ರಸಾರದಲ್ಲಿ ಸಂಜೆ 5:00 ಜನಪದ ಸಂಗೀತ. ಪಡುಕೊಣಾಜೆ ಶ್ರೀಮತಿ ಕುಸುಮ ಶೆಟ್ಟಿ ಮತ್ತು ಬಳಗದವರಿಂದ ಮಹಾಲಿಂಗ ಶೆಟ್ಟಿಯ ಪಾಡ್ದನ. 5:30 ಕನ್ನಡ ಚಿತ್ರಗೀತೆಗಳು. 6:00 ತುಳು ಸುದ್ದಿ ಸಾರಾಂಶ. 6:30 ಜಿಲ್ಲಾ ವಾರ್ತಾಪತ್ರ.

6:50ಕ್ಕೆ ಕಿಸಾನ್ ವಾಣಿಯಲ್ಲಿ ಸುಮಾ ಕಲ್ಲಡ್ಕ ಅವರ ತರಕಾರಿ ಕೃಷಿ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45ಕ್ಕೆ ಹಿಂದಿ ಚಿತ್ರಗೀತೆಗಳು. 8:00ಗೆ ಯುವವಾಣಿಯಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕಾಲೇಜು ಉಜಿರೆ, ಇಲ್ಲಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 8:30ಕ್ಕೆ ಕೊಂಕಣಿ ಕಾರ್ಯಕ್ರಮದಲ್ಲಿ ಪರಿಸ್ಥಿತಿಗಳನ್ನು ನಿಭಾಯಿಸುವುದು ಹೇಗೆ, ಈ ಕುರಿತು ಕುಲಶೇಖರದ ಕೆ ಜಯಶ್ರೀ ಪೈ ಅವರಿಂದ ಭಾಷಣ.

9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30ಕ್ಕೆ ಕನ್ನಡ ಚಿತ್ರಗೀತೆಗಳು, 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಟಿಆರ್ ಮಹಾಲಿಂಗಂ ಅವರ ವೇಣುವಾದನ, 10:30ಕ್ಕೆ ಹಿಂದಿ ಚಿತ್ರಗೀತೆಗಳ ನಿಶಾ ಗೀತ್, 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: ಇವು ನಮ್ಮ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ಸಮಯ 3:05:03. ನಮ್ಮ ಮುಂದಿನ ಪ್ರಸಾರ ಸಾಯಂಕಾಲ 5:00 ಆರಂಭ. ಎಲ್ಲ ಕೇಳುಗರಿಗೆ ನಿಲಯದ ಸಮಸ್ತರ ಪರವಾಗಿ ಅರ್ಚನಾ ಮಾಡುವ ನಮಸ್ಕಾರಗಳು.

0: ಆಕಾಶವಾಣಿ ಮಂಗಳೂರು, ಸಮಯ 5:05. ಮೀಡಿಯಂ ವೇವ್ನ ತರಂಗಾಂತರ 275.5 ಮೀಟರ್, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಲ್ಮೆಯ ಕೇಳುಗರಿಗೆಲ್ಲ ಸಾಯಂಕಾಲದ ಈ ಪ್ರಸಾರಕ್ಕೆ ನಿಲಯದ ಪರವಾಗಿ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ. ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ನಶ್ಮಿತಾ ಡಿ ನಾರಾಯಣ್. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸ್ವಲ್ಪ ಹೊತ್ತಿನಲ್ಲಿ.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
1: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ಮಂಗಳೂರು ಜನಪದ ಸಂಗೀತ ಇಂದಿನ ಕಾರ್ಯಕ್ರಮದಲ್ಲಿ ಈಗ ಪಡುಕೋಣಾಜಯ ಶ್ರೀಮತಿ ಕುಸುಮಾ ಶೆಟ್ಟಿ ಮತ್ತು ಬಳಗದವರಿಂದ ಮಾಲಿಂಗ ಶೆಟ್ಟಿನ ಪಾಡ್ದನ.

ದಂಡೆಗೆ ಯಾನಾಂಡ ಪಿದಾಡ್ವೇ ಅಪ್ಪರೆ ಒನ್ನೊನು ಜಾಗೃತಿ ಇಡು ತುಲೇಂಡೆಯೇ ಇರೇನ ಮರ್ಮ.

ಮುಂದೂಲ ಏರೇನ ಸಿರೆಯ ಚೆಲುವೆಯೇ ಸಿರೆತ್ ಬೊರೋಲೋ ಉಪ್ಪೋನಗ ಪುಣ್ಯತ್ ಬೊರೋಲೋ.

ಮಾಲಿಂಗ ಸಿಟ್ರೇನ ಬುಡಿದಿಯೇ ಅರದ ದಂಡಗದನೇನೆ ಪುತೇರಿಯೇ ಕಲತಿಡದಾರದು ಬಯ್ಯಾಡು ದಂಡಗ ಮಾಲಿಂಗ ಸಿಟ್ಯಾಲ ಪುತೇರಿಯೇ ದಾರದ ಸಿರೆ.

ಅವನ್ಯಿ ಪೊನ್ನಾನೆ ಎನ್ನ ಬುಡುಗೊರ ಲೆತ್ತೋನು ಬರ್ಪಾನಾಗೇನೇ ಅವ ಪೊನ್ನಾನೇಲ ಲೆತ್ತೋನು ಬತ್ತಡ ಗೋನಿಡಿ ಗೊರಲಾತ್ ಕುರುಪೇಂಡಿಯೇ ಕಲಸೆಡ್ ಲಪ್ಪಲಾತ್ ಪನವು.

ತಿರೇ ಹಾಪುಂಡು ಮಗಾನೆ ಪನ ಪಾಲಿ ಹೇ ಬರಿ ಮಲ್ಲ ಜಾತ್ರೆ ಇನಿತ ರಾತ್ರಿ ಉಂಡು ಮಗ ಉನ್ನೊಂದು ಪನ್ ಪಾಲಿಯೇ

ಮಾಮಿಲ ಪಂಡಿರಡ ಬರುಪೆನೆ ತಿಳುವಯ್ಯೇ ಮಾಮಿಡಾಕೇನು ಲಾಪನ ಪಾಲೆಯೇ ಮಾಮಿ ಪುಣುಂಗೇವೇನು ಲತ್ತಲ ತಿಳುವೆ

ಬಾರಿ ಮಲ್ಲ ಜಾತರ ನಡ್ತೋನು ಉಂಡಮ್ಮ ಒಣ್ಣೂಲ ಯಾನೇಲ ಒಂಜಿ ಗಲ್ಗೆ ಜಾತ್ರೆಗೆ ಕತ್ತಲೆ.

ಆತಿಲ ಪುರುತೋಗು ಅವಲ ಪನ ಪಲೆ ಉಟ್ಟುಗು ನಮಾಲ ಪೊಯೇ ಎಂದು ಮಡ್ಡಿಲ್ದಿ ಚೆಲುವೆ.

ಒಂದೊಂಜಿ ಬುಡೋಡೆ ಮಿತ್ ಮಿತ್ ನಮಲ ಮೇಲ್ಮಾಲಿಗೆ ಗದಾನೆ ಪುಯಾಡೆಯೇ ನೆಲ ಮಾಲಿ.

ಮುಟ್ಟುಡೆ ಮಿತ್ತಲ ಪೊನಗ ನನೇ ಅರದನ ಬುಡೋಗೋ ಪುತೂಂಡುಯೇ ದುಮ್ಮುಡ್ದು ಒನ್ನೋನೋ ಮಲೆ ತಲೆ ಚೆಲುವೆ

ಅನಿದ ದಿನ ಆಲ ಪುತುಂಡೆ ಅವುಲೋ ಮಗರ್ ಮನ ದೀನ ಬನ್ನಾಗಯೇ ಆಜಿ ದೀನೋತ ದಂಡನ ಸಿಟ್ಟಿಲ ಮುಜಿ ದಿನೋಟೂಲ ಸಾದೀದೇ ಸಾದೀದ ನನ್ನಾನೆ ಬುಡುಗು.

ಗೋಲಿದ ಮರತ ಮುದೇಲಿಡು ಸಿಟ್ಟಿಲ ದುಂಬುಗುದಾನೇನೆ ಕುಲುದೇರಿಯೇ ಕೈ ಕಂಜಿ ಮೇ ಪೋನ ಜೋಕುಲು ಗುಬ್ಬನೆ ಗುಡ್ಡಿಡಿದಾನೇನೆ ಗುಬ್ಬಾಂಡಿಯೇ ಮಾಲಿಂಗ ಸಿಟ್ಟಿ.

ಕತೆಲ ಪುರುತೋಗು ತುರುಕನ ಒಟ್ಟುಗೆ ಹೊನ್ನು ಪೂತಾಲೆಗೆ ಪನ ಪಾಂಡಿ ಶೆಟ್ಟಿಯಾಲೆ ದಂಡೆ ಹಿಡ್ದು ಬನ್ನಾಗ ಒನ್ನು

ಕಾಜಿದ ಬೊಗಾರ ಎಸಲ ಅವನು ಕಾಜಿದಂಗಡಿ ಪುಪೇರೇ ಕೋಪೆ ಕೋಪೆ ಕಾಜೀಲ ದೆತ್ತುಂಡೆನೆ ಬೊಗರೇ ಕೋಪೆದಾನೇನೆ ಮಲೆತದ ಜೋಲಿ ಗಿಡ ಕಾಜಿದ ಕೋಪೆ.

ಏರಪ್ಪ ಇಲ್ಲಾಲ ಕೈ ಕಾಪಿ ಕಾಜಿಂಡೋ ಕಾಜಿದಿಲ ಎಂದು ಪನಪೂಂಡುಯೇ ಬಂಗಾರದ ಕಾಜೀಲ ಉಂಡು ಬೊಗರಂಕ ಮನ್ನಾ ಕಾಜಿ ಬುಡ್ಕೆಂದು ಪನಪಾಲೆಯೇ ಹಾ ಬಂಗಾರದ ಕಾಜೆ.

ಕನ್ನ ಸಾಲೇತ ಎಂಕೊಂತ ಕಮ್ಮಿಂಡು ಎರು ಅರದೇರೆ ಪನಪೇಂಡಿ ರಾತ್ರಿ ಪುಲ್ಯ ಅನೇ

ಸೈಯಾಡು ಯಾವೋನು ಪೊತ್ತಾಡು ಯಾವನ್ನು ಬೆಂದಿರ ಕೊಟ್ಟಾಡು ಜಪ್ಪಾಡು ಯಾ ಬೆಂದಿರ ಕೊಟ್ಟಾಡು ಜಿತ್ತಂಡ ಎಂಕಂಡ ಮೀಯರ ಪೋನಗ ಪೋಡಿಗೆ ಆ ಪೋಡೊಂದು ಆತಲ ಒನ್ನೂಲ ಪಾನೆ ಪೀನ ಕೆಂಡೇನೆ ಮಲೆನಾಡ.

ಸೈಯಾಡೆಯವನ್ನು ಪುತ್ತಡೆಯವನ್ನು ಕಿದೆ ಕಿಲ ರೋಡು ಜಪ್ಪಾಡೆಯ ಕಿದೆ ಕಿಲ ರೋಡು ಜಿತ್ತೇನೆ ಬೊಗರೆ.

ಕತ್ತಲದ ಪುರಾತ್ರೆ ಪುರೋತು ಅಪಿನ ತುಯೇನೆ ಕಜಿದ ಬೊಗಾರೆ ತುಯೇಂಡೆಯೇ ಉನ್ನುಲ ಅರದೇಲ ಜಿಪ್ಪುನ ತುಪುಂಡೆ ಕಜಿದ ಬೊಗಾರೆ ತುಪೇಂಡೆಯೇ ಕಿದತ ಕೈಕಂಜಲೇನು ಬುಡುದು ಬೊಗಾರೆ ಪುಟ್ಟದ ಕೀಕ ಮಲತೇಂಡೆಯೇ ಹಾ ಪೊಟ್ಟೆದಕ್ಕೆ.

ಅಬೋಗಾರೇ ಬಾಕಿಲ್ದಾಯಿ ಡೇಟ್ ಒಂದು ನಗ ಕೈ ಕಂಜಿ ಕಟ್ಟೇದ ಬತ್ತೇನೆ ಅರದೆ ಹುನ್ನೂನ ಕೈತಾಲ ಜಿತ್ತೇ ಒನ್ನೂನ ಕೈತಾಲ ಜಿಪ್ಪುನ ತೂ ಪೂಂಡೆ ಕಾಜಿದ ಬೋಗಾರೇ ತೂ ಪೇಂಡೆಯೇ ಮಲೆನಾಡ ಅರದಾನ

ರಗಾಂದ ಪೊನ್ನುಲೇನ ತುರ್ಕಯ್ಯೇ ದುಂಬೇತು ಕನಾದ ಪಂಡೇಂಡೆಯೇ ನನಗೇತು ಉಕ್ಕಿ ತೀರಿ ಬರಗಂದ ಪೊನ್ನುಲೇನೆ ಕನಯರೆ ಉಂಡು ಕೆಂಡೇಂಡಿಯೇ ತಿಗಲೇಡಿಯವ.

ಮಡ್ಡೆಯಲ್ಲಿ ಚೆಲುವೇನು ನಡೋನು ನಡೋನೋ ಕಜಿದ ಬೊಗಾರೇ ಬರಪೋಂಡು ಚೆಲುವೇಗ ಸುದ್ದಿಲ ತಿಕ್ಕದಂಡು ಅವಲೋ ಮಡ್ಡೆಯಲ್ಲಿ ಚೆಲುವೇಗ ಕೇನೋಡು ಕಜಿದ ಬೊಗಾ.

ಕೇದ ಕುಡೀಡ ಕುಲ್ಯಾಲೇ ಚಿಲ್ವೆ ಮೇಲಿಗೆ ಕನಕ ಪಡ್ಯಾಲೆಯೇ ಐತ ಮೇಲೆಗೆ ಮೈಸೂಡಿದಿದಲಾ ಅಲು ಚೆಲುವೇನೆ ಕುಲುದಾಲೆಯೇ ಚೆಲುವೆನ ಇಲ್ಲೇ.

ಮೈಪುಸುಡಿಗ ಕುಂಬಾರು ನಾತಿಯೇರೇ ಮೈಪುಸುಡಿ ದೇವಾಲೇರೆಯೇ ಕನಕ ದೆಪ್ಪನಾಗ ಐತಾವು ಲಾಯಿಡ್ದ ಚೆಲು

ವ್ಯಾನ್ ಆಜಿದೀನೋತ ದಂಡನ ಅಪ್ಪರೇ ಮೂಜಿದಿ ನೋಟು ಸಾದಿದು ಬತ್ತೇ ಯಾನ್ ಬನ್ನೇಟ ಉನ್ನೋನು ಇರ ಕುಲ್ಲಾಯರೆ ಆಯ್ದಿಂದೆ ಪಂಡೇರಿ ತುರುಕ ಸ್ವಾಧೀನ ಒನ್ನೋನು ಕುರಿಯಾರ ಅಪ್ಪರೆಂದದು ಪಂಡದ ಚಂದ್ರ ಇದಾದಿರುತ್ತು ಪಾತ್ ನಾಗ ನಿರಕಾರೆ.

0: ಇದುವರೆಗೆ ಪಡುಕೋಣ ಜಯ ಶ್ರೀಮತಿ ಕುಸುಮಾ ಶೆಟ್ಟಿ ಮತ್ತು ಬಳಗದವರಿಂದ ಮಾಲಿಂಗಶೆಟ್ಟಿನ ಪಾರ್ಧನ ಕೇಳಿದಿರಿ. ಇದು ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ. ನಮಸ್ಕಾರ.
1: ಆಕಾಶವಾಣಿ ಮಂಗಳೂರು.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಆಕಾಶವಾಣಿ ಮಂಗಳೂರು. ಇದೀಗ ಕನ್ನಡ ಚಿತ್ರಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಒಡದಿ ಹುಟ್ಟಿದವರು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಮಂಜುಳಾ ಗುರುರಾಜ್ ಧ್ವನಿಯಾಗಿರುವ ಗೀತೆ ಕೇಳೋಣ. ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಮುಂದೆ ಕೇಳೋಣ ಬಬ್ರುವಾಹನ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ದನಿಯಾಗಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಹುಣಸೂರು ಕೃಷ್ಣಮೂರ್ತಿಯವರದು, ಸಂಗೀತ ಸಂಯೋಜನೆ ನೀಡಿದ್ದಾರೆ ಟಿಜಿ ಲಿಂಗಪ್ಪ.

ತಿಂ ತಗಿಟ ತಕ ತಿಂ ತಗಿಟ ತತ್ತ ಧಿಂ ತಗಿಟ ತಕ ದಿಮಿತ ತಕ ತರಿ ತಕ ಝಣ್ಣು ತಕ ತರಿ ತಕ ಧಿಮಿ ತಕ ತರಿ ತಕ ಝಣ್ಣು ತಾಂಗಿಡ್ತಾಂಗಿಡ್ತ ತಕಿಟ ಧಿಕಿಟ ಧಿಮಿ ತಕ ಝಣ್ಣುತ ತಕಿಟ ಧಿಕಿಟ ಝಣ್ಣು ತಾಂಗಿಡ್ತಾಂಗಿಡ್ತಾಂಗಿಡ ತಗಡಿ ತಾಂಗಿಡ್ತೋಂ ತರಗಿಡ್ತೋಂ ತರಗಿಡ್ತೋಂ

0: ಮುಂದೆ ಕೇಳೋಣ ರವಿಚಂದ್ರ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ದನಿಯಾಗಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಜಿ ಉದಯಶಂಕರ್ ಅವರದು, ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.
1: ಕಂಡೊಡನೆ ಕರ ಪಿಡಿದು

ಭಾಮಾಮಣಿ, ಚಿಂತಾಮಣಿ, ಕಾಮನರಗಿಣಿ, ಮುತ್ತಿನ ಮಣಿ, ಕರಿಮಣಿ, ರಿಮಣಿ, ಮಣಿ, ನೀ ರಾಣಿ, ರಾಣಿ ಪ್ರತಿಭಾಮೇ.

0: ಸರಸಕ್ಕೆ ಕರೆದರೆ ವೀರ ಸಭ ತೋರುವೆ, ಸರಸಕ್ಕೆ ಕರೆದರೆ ವೀರ ಸಭ ತೋರುವೆ, ಸರಸಕ್ಕೆ ಕರೆದರೆ ವೀರ ಸಭ ತೋರುವೆ. ಏಕೆ ನನ್ನಲ್ಲಿ
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
4: ಮುಂದೆ ಕೇಳೋಣ ಸಂಪತ್ತಿಗೆ ಸವಾಲ್ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಹಾಡಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಜಿ ಉದಯಶಂಕರ್ ಅವರದು, ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಮಂಗಳೂರು.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ?
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
1: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
3: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್.
2: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
1: ಸರ್, 2 ಲಕ್ಷ
4: ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
2: ಅರೆ,
1: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
1: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
3: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಆಕಾಶವಾಣಿ ತುಳು ಸುದ್ದಿ ಸಾರಾಂಶ. ಸಂಪಲ್ತಿನಾರು ರಾಯ್ ಚಾಕೋ, ಅನುವಾದ ಮಲ್ತುವುದನಾರು ಸೌಮ್ಯ ಉರ್ವಸ್ಟೋರ್. ರಾಜ್ಯದ ಜನಕುಲ್ನ ಆಶೀರ್ವಾದದೊಟ್ಟಿಗೆ ಅಧಿಕಾರಗೂ ಬತೆದು ಮೂಜಿ ವರ್ಷ ಮುಗಿತಲ ಮಲ್ತಿನ ಈ ಸಾರ್ಥಕ ಸಂದರ್ಭಡು ಸರಕಾರದ ಮಾತಾ ಸಾಧನೆಲೆನ ಎಡ್ಡೆಪ್ಪನು ಪ್ರತಿ ಒರಿ ಕನ್ನಡಿಗಗ್ಲ ಅರ್ಪಣೆ ಮಲ್ತೊಂದುಂಡು ಪಂದ್ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಸಾಮಾಜಿಕ ಜಾಲತಾಣೋಡು ತೆರಿಪಾದಿರು. ರಾಷ್ಟ್ರೀಯ ರಾಜಮಾರ್ಗ ಅಜಿಪತಾಜೇಟ್ ಬೈಕಂಪಾಡಿರ್ದು KIOCL ಜಂಕ್ಷನ್ ಮುಟ್ಟ ಒಟ್ಟು 414 ಬೊಟ್ಟ 14 ಕೋಟಿ ರೂಪಾಯಿ ಖರ್ಚಿಡು ಎಲಿವೇಟೆಡ್ ಫ್ಲೈಓವರ್ ಬೊಕ ಸರ್ವಿಸ್ ಮಾರ್ಗ ಮಲ್ಪೆರೆ ಕೇಂದ್ರ ಸರಕಾರದು ಒಪ್ಪಿಗೆ ತಿಕ್ಕಿದಿತ್ತು. ರಾಷ್ಟ್ರೀಯ ರಾಜಮಾರ್ಗ ಪ್ರಾಧಿಕಾರ ಟೆಂಡರ್ ಕೆಲಸ ಸುರು ಮಲ್ತದಂಡು ಪಂದು ದಕ್ಷಿಣ ಕನ್ನಡ ಸಂಸದರಾಯಿನ ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರು ತೆರಿಪಾದಿರು. ನವಮಂಗಳೂರು ಬಂದರ್ಗೂ ಸೀದಾ ಸಂಪರ್ಕ ಸುಧಾರ್ಯನ ಒಟ್ಟು ಮೂಜಿ ಬೊಟ್ಟ ಪುಜ್ಜ 7.5 ಕಿಲೋಮೀಟರ್ ಉದ್ದದ ಮಾರ್ಗದ ಬುಳಿಚಿಲು ಯೋಜನೆ ಉಂದಾದಿತದು. ನೆಟ್ಟು ಒಂಜಿ ಬೊಟ್ಟ 5 ರಡ್ಡು ಪುಜ್ಜ ಕಿಲೋಮೀಟರ್ ಉದ್ದದ ಪೊಸತ್ತರ ಆಜಿ ಮಾರ್ಗದ ಎಲಿವೇಟೆಡ್ ಫ್ಲೈಓವರ್ ತಯಾರಾಯರೆ ಉಂಡು ಪಂದು ಪಂತೀರು. ರಾಜ್ಯಸಭೆತ ಓಟುದ ದಿನ ಘೋಷಣೆ ಆಯ್ನ ಪಿರೌಡೆ ವಿಧಾನ ಪರಿಷತ್ ಓಟುಗೂ ದಿನ ಗೊತ್ತಾತುಂಡು. June 20 ಖಾಲಿ ಆಪಿನ ಪರಿಷತ್ತದ 7 ಸ್ಥಾನೊಲೆಗ್ June 18 ಓಟು ನಡಪರೆ ಉಂಡು. June 1 ಅಧಿಸೂಚನೆ ಪಿದೈ ಬರ್ರೆ ಇತದು. ನಾಮಿನೇಷನ್ ಸಂದಾಯರೆ June 8 ಅಕೇರಿದ ದಿನ ಅದುಂಡು. June 9 ನಾಮಿನೇಷನ್ ಪರಿಶೀಲನೆ ನಡಪರೆ ಇತದು. ನಾಮಿನೇಷನ್ ಪಿರದೆಪ್ಪರೆ June 11 ಅಕೇರಿದ ದಿನ ಅದುಂಡು. ಓಟು June 18 ನಡಪರೆ ಇತದು. ಆನೆಯೇ ಫಲಿತಾಂಶ ಪಿದೈ ಬರ್ಪುಂಡು. BK ಹರಿಪ್ರಸಾದ್, ನಾಜೀರ್ ಅಹಮದ್, ತಿಪ್ಪಣ್ಣ, ಪ್ರತಾಪ್ ಸಿಂಹ ನಾಯಕ್, ಎನ್ ನಾಗರಾಜು, ಸುನೀಲ್ ವಲ್ಯಾಪುರೆ ಬೊಕ ಗೋವಿಂದರಾಜು ಮೊಕಲ್ಲ ಅಧಿಕಾರವಧಿ ಜೂನುಡು ಮುಗಿತಲ ಆಯರೆ ಉಂಡು. ಕೇಂದ್ರ ಸರಕಾರ ನೀಟ್ ಪರೀಕ್ಷೆ ಉಂತಾದು ಪರ ಪದ್ಧತಿ ದಂಚ ಆಯಾ ರಾಜ್ಯೊಡೆ CET ಮುಖಾಂತರ ವೈದ್ಯಕೀಯ ಶಿಕ್ಷಣ ಪ್ರವೇಶ ದೇತೊನ್ನ ವ್ಯವಸ್ಥೆಯನ್ನು ದುಂಬರಿಪಿನಂಚ ಕೇಂದ್ರ

ಸರಕಾರನು ಒತ್ತಾಯ ಮಲ್ತದಿಂಡು ಪಂದು ಮಿತ್ತ ಮಟ್ಟದ ಶಿಕ್ಷಣ ಮಂತ್ರಿ ಡಾಕ್ಟರ್ ಎಂಸಿ ಸುಧಾಕರ್ ತೆರಿಪಾದಿರು. ಕುಡ್ಲಡು ಸುದ್ದಿದಕಡ ಪಾತೀರ್ನ ಆರು ಇತ್ತೆನೆ ಸದನೊಡು ನಿರ್ಣಯ ಕೈಕೊಂದು ಕೇಂದ್ರಗೂ ಓಲೆ ಬರೆತಂಡು ಕೇಂದ್ರ ಸರಕಾರ ತನ್ನ ಅಹಂಬೊಡ್ದು ನಿಜನು ಒಪ್ಪಿದ್ದು ಈ ಬಗೆಟು ಗಂಭೀರವಾದ ಚಿಂತನೆ ಮಲ್ಪೊಡು ಪಂದು ಒತ್ತಾಯ ಮಲ್ತದಿರು. ತಿಗಲದ ಆಘಾತೊಡ್ದು ಬೊಕ್ಕ ನಿರ್ಣಾಯಕ ಅವಧಿಡು ತುರ್ತು ಚಿಕಿತ್ಸೆ ಒದಗಾವನ ಉದ್ದೇಶಾರ್ಧಾದ ಜಾರಿಗೆ ಕನದಿನ ಪುನೀತ್ ಹೃದಯ ಜ್ಯೋತಿ ಯೋಜನೆನು ಬೇಗುಡೆ ರಾಜ್ಯದ ಮಾತಾ ತಾಲೂಕ್ಲೆಗ್ಲ ಇಸ್ತಾರ ಮಲ್ಪುಂಡು.

0: ಸದಸ್ಯವದಗಾವನ ಉದ್ದೇಶಾರ್ಧಾದ ಜಾರಿಗ ಕನದಿನ ಪುನೀತ್ ಹೃದಯ ಜ್ಯೋತಿ ಯೋಜನೆನ ಬೇಗುಡೆ ರಾಜ್ಯದ ಮಾತಾ ತಾಲೂಕ್ ಲೆಗ್ಲ ಇಸ್ತಾರ ಮಲ್ಪುಂಡು ಪಂದ್ ಆರೋಗ್ಯ ಬೊಕ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಮಂತ್ರಿ ದಿನೇಶ್ ಗುಂಡೂರಾವ್ ತೆರಿಪಾದಿರು. ದಕ್ಷಿಣ ಕನ್ನಡ ಜಿಲ್ಲೆದ ಮುಖ್ಯ ಸರಕಾರಿ ಆಸ್ಪತ್ರೆ ಲಾಯ್ನ ವೆನ್ಲಾಕ್ ಬೊಕ ಲೇಡಿಗೋಷನ್ ಆಸ್ಪತ್ರೆಲೇನು ಪ್ರಾದೇಶಿಕ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆದ ಕೂಡ್ಲೆ ಅಧಿಕೃತ ಘೋಷಣೆ ಮಲ್ಪುಂಡು ಬರ್ಪಿನ ದಿನೊಕ್ಲೆಡು ವೆನ್ಲಾಕ್ ದೇಶೊಡೆ ಮಾದರಿ ಸರಕಾರಿ ಆಸ್ಪತ್ರೆ ಆಯರೆ ಉಂಡು ಪಂದ್ ಮಂತ್ರಿಲು ಪಂತೆರು. ವೆನ್ಲಾಕ್ಡು ಇತ್ತೆನೆ ಆಂಜಿಯೋಪ್ಲಾಸ್ಟ್, ಕಿಮೋಥೆರಪಿ, ಡಯಾಲಿಸಿಸ್, ನ್ಯೂರೋ ಸರ್ಜರಿಲೆನು ಮಲ್ತೊಂದಿತ್ತದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆದ ತಯಾರಾತಂಡು ಪಂದ್ ತೆರಿಪಾದಿರು. ಪಶ್ಚಿಮ ಬಂಗಾಳಡು ಎಸ್ಐಆರ್ ದಾದ ಇತ್ತೆನೆ ಲಕ್ಷಗಟ್ಟಲೆ ಜನ ಓಟದ ಹಕ್ಕನ್ನು ಕಳೆಯೊಂದಿರು ಅಂಚಾದ ಕರ್ನಾಟಕದ ಎಸ್ಐಆರ್ ವಿರುದ್ಧ ಕಾನೂನ್ದ ಹೋರಾಟ ದುಂಬರಿಯರೆ ಉಂಡು ಪಂದ್ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಮಂತ್ರಿ ದಿನೇಶ್ ಗುಂಡೂರಾವ್ ಪಂತಿರು. ರಾಜ್ಯದೊರ್ಮೆಲ 781 ಹೋಬಳಿ ಮಟ್ಟದ ನಾಡ ಕಚೇರಿಲು ಕೆಲಸ ಮಲ್ತೊಂದಿತ್ತದು ಇಂಚಿನ ಜನಸಂಪರ್ಕ ಉಪ್ಪುನ ಕಚೇರಿಲೆಗು ಜಿಂಜ ಕಡೆಟು ಸ್ವಂತ ಕಟ್ಟಣಲು ಇಜ್ಜಿ ಪಂದ್ ಕಂದಾಯ ಮಂತ್ರಿ ಕೃಷ್ಣ ಭೈರೇಗೌಡರು ತೆರಿಪಾದಿರು. ಒಟ್ಟು 105 ನಾಡ ಕಚೇರಿಲೆಗು ಎಡ್ಡ ವ್ಯವಸ್ಥೆ ಇತ್ತಿನ ಹೊಸ ಕಟ್ಟಣ ಕಟ್ಟರೆ ನಿರ್ಧಾರ ಮಲ್ತದುಂಡು ಪಂದ್ ಸ್ಪಷ್ಟ ಮಲ್ತದಿರು. ನಗರ ಪ್ರದೇಶಲೆಡು 85 ಲಕ್ಷ ರೂಪಾಯಿ ಬೊಕ್ಕ ಗ್ರಾಮೀಣ ಪ್ರದೇಶಲೆಡು 55 ಲಕ್ಷ ರೂಪಾಯಿ ಖರ್ಚಿಡು ನಾಡ ಕಚೇರಿಲೆನು ಕಟ್ಟರೆ ಮಂಜೂರಾತಿ ಕೊಡ್ತುಂಡು ಪಂದ್ ಆರು ಪಂತೆರು. ರಾಜ್ಯಡು ವರದಿಯಾದಿತ್ತಿನ ಗುಮಾನಿ ಇತ್ತಿನ ಎಬೋಲಾ ಕೇಸ್ ದ ಪ್ರಯೋಗಾಲಯ ತಪಾಸಣೆ ವರದಿ ಬತ್ತಿತ್ತದು ಮಾತಾ ರೀತಿಡು ನೆಗೆಟಿವ್ ಆತಂಡು ಪಂದ್ ಸಾಮಾಜಿಕ ಮಾಧ್ಯಮ ಎಕ್ಸಿಡ್ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ತೆರಿಪಾದಿರು. ಆ ವ್ಯಕ್ತಿಗೂ ಒವ್ವೆ ಸೋಂಕು ಇಜ್ಜಿ ಪಂದ್ ಸ್ಪಷ್ಟ ಮಲ್ತಿದೆರು. ರೇಷನ್ ಪಟ್ಟುನೇಟು ಕೇಂದ್ರ ಸರ್ಕಾರದ ಯೋಜನೆದಡಿಟು ಪ್ರತಿ ಫಲ ಪಡೆಪಿನಾಯಗ್ಲ ತಲಾ 5 ಕೆಜಿ ಅರಿ ಕೊರೊಂದಿತ್ತದು ನೆತ್ತ ಒಟ್ಟಿಗೆ ರಾಜ್ಯ ಸರ್ಕಾರ ಹೆಚ್ಚಿಗೆ ಆದ ರಾಗಿ ಬೊಕ್ಕ ಅರಿನು ಪಟ್ಟೊಂದುಂಡು ಪಂದ್ ತೆನಸು ಬೊಕ್ಕ ನಾಗರಿಕ ವಹಿವಾಟ್ಲೆನ ಮಂತ್ರಿ ಕೆಎಚ್ ಮುನಿಯಪ್ಪ ಮೇರು ತೆರಿಪಾದಿರು. ಇಡೆಗು ಈ ವಾರದ ತುಳು ಸುದ್ದಿ ಸಾರಾಂಶ ಮುಗಿಂಡು ನನ್ನ ಬರ್ಪಿ ಗುರುವಾರ ಬಯ್ಯ ಆಜಿ ಗಂಟೆಗೆ ತುಳು ಸುದ್ದಿ ಸಾರಾಂಶ.
1: ಆಕಾಶವಾಣಿ ಮಂಗಳೂರು. ಈಗ ಸಮಯ
2: ಆಕಾಶವಾಣಿ ದ ನ್ಯೂಸ್ ರೆಡ್ ಬೈ ನಿಶಿತ್ ಕುಮಾರ್. Karnataka Chief Minister Siddaramaiah has formally submitted his resignation as the Governor's Secretary at Lok Bhavan today. Addressing media, he confirmed that the resignation letter was officially handed over to the Secretary. Mr. Siddaramaiah said he requested the Governor to invite the Chief Minister Designate D.K. Shivakumar to assume office as his government enjoys an absolute majority in the Assembly with the support of over 136 MLAs. He informed that the High Command had offered him a Rajya Sabha seat, which he added he had humbly refused. Saying that he is not interested in national politics, the outgoing chief minister said that he will continue to work for the people of the state. Siddaramaiah became the chief minister of Karnataka for the second time in May 2023 after the Congress secured victory in the assembly elections. He previously served as the chief minister from 2013 to 2018. He has the distinction of being the longest serving chief minister of the state, completing 8 years in 2 tenures. With his resignation, the long-drawn power tussle in the state has come to an end. Union Home and Cooperation Minister Amit Shah has reiterated the government's firm commitment to identify and deport every illegal immigrant from the country. He was addressing a public rally after inaugurating and laying the foundation stone for various developmental projects worth 340 crore rupees in the Gandhinagar Lok Sabha constituency today.
3: Our government's resolve is to identify and deport every single infiltrator from across the country. For this purpose, Prime Minister Narendra Modi ji has decided to constitute a demographic change committee. This high-powered committee will examine the causes behind the artificial demographic changes taking place across the country, suggest measures to address them, and also consider whether any new laws are required for this purpose. The demographic change committee will submit its report within 1 year, and we will work towards preventing artificial demographic changes.
4: Demographic change jo hai usko rokne ka hum kaam karenge.
2: Mr. Shah recalled the contributions of Veer Savarkar on the occasion of his birth anniversary. The National Testing Agency NTA has released revised examination dates and admit cards for Common University Entrance Tests undergraduate CUET UG 2026 examinations for admissions to programs across central and participating universities. The examinations will now be conducted on the 31st of this month and the 6th and 7th of next month. The examination, which was scheduled for today, was rescheduled due to Eid al-Adha. NTA said that admit cards for candidates appearing for the test on Sunday can be downloaded from the official website of NTA, CUET. et.nta.nic.in.

ನಾಳೆ ಬೆಳಗಿನ ಪ್ರಸಾರದಲ್ಲಿ 6:10 ವಂದನ ಭಕ್ತಿಗೀತೆಗಳು, 6:30 ಚಿಂತನ, ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಅವರಿಂದ 6:40 ತತ್ವಪದ, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ಶಿಲ್ಪಾ ಸೂರಜ್ ಅವರಿಂದ, 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ.

7:45ಕ್ಕೆ ರಾಗರಂಜನಿ ಕನ್ನಡ ಚಿತ್ರಗೀತೆಗಳು, 8:30ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಜುಲೇಖಾ ಎನಪೋಯ ಆರೋಗ್ಯ ಸಂಪದ ವಿಷಯ ಸ್ತನದ ಕ್ಯಾನ್ಸರ್. ಭಾಗವಹಿಸುವವರು ಡಾ ಜಲಾಲುದ್ದೀನ್ ಅಕ್ಬರ್, ಪ್ರಾಯೋಜಕರು ಜುಲೇಖಾ ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ. 9:05ಕ್ಕೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ನಾಯಕ್ ಎಕೆ ಶಂಕರ್ ಪರಿಕಲ್ಪನೆ ಮತ್ತು ಪ್ರಸ್ತುತಿ, ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ.

9:30ಕ್ಕೆ ಭಾವಗಾನ ತಿಂಗಳ ಹಾಡು ರಚನೆ ಕೊಳಿಜಪ್ಪೆ ಗೋವಿಂದ ಭಟ್, ಸಂದೀಪ್ ಆರ್ ಬಳ್ಳಾಲ್ ಅವರ ಸಂಗೀತ ಸಂಯೋಜನೆಯಲ್ಲಿ ಹಾಡಿದವರು ಜೇಸನ್ ಲೋಬೋ. 9:40ಕ್ಕೆ ಗಾಂಧಿ ಸ್ಮೃತಿ.

9:50ಕ್ಕೆ ಸುಗಮ ಸಂಗೀತ, 10:00ಗೆ ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಾಂಗ್, 10:30ಕ್ಕೆ ತುಳು ಕಾರ್ಯಕ್ರಮ ಪೂ ಪನ್ನೀರ್ ಪುಂಜೋವಕ್ಲೇಗಾದಿ ಕಾರ್ಯಕ್ರಮ, ಸುಮಾನಾ ಆರ್ಎ ವಾಮಂಜೂರು ಬುಕ್ಕ ಕೂಟದ ಕ್ಲಿಡ್ ಕಾರ್ಯಕ್ರಮ ವೈವಿಧ್ಯ, 11:00ಗೆ ವನಿತಾವಾಣಿ, 11:30ಕ್ಕೆ ಹಿಂದಿ ಚಿತ್ರಗೀತೆಗಳು, 11:05ಕ್ಕೆ ವನಿತಾ ವಿಹಾರ ಪ್ರಸಾರವಾಗುವುದು.

12:35ಕ್ಕೆ ಆರೋಗ್ಯ ಸಂಚಿಕೆ, ಅಂಡವಾಯು ಅಥವಾ ಹರ್ನಿಯಾ ಈ ಕುರಿತು ಡಾಕ್ಟರ್ ಸುಶ್ರುತಾ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಸುಜಾತಾ ಎಫ್ ತಳ್ವಾರ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ಒಂದು ಗಂಟೆ 10:00ಕ್ಕೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಯೋಗೀಶ್ ಎಂಎನ್. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:20ಕ್ಕೆ ಸ್ವರ ಮಾಧುರ್ಯದಲ್ಲಿ ಇಂದು ವಿಶ್ವನಾಥ್ ಅವರು ಹಾಡಿರುವ ವಚನಗಳನ್ನು ಆಲಿಸಲಿರುವಿರಿ. 1:30ಕ್ಕೆ ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 2:15ಕ್ಕೆ ಹಿಂದಿ ಚಿತ್ರಗೀತೆಗಳು. 2:40ಕ್ಕೆ ಕನ್ನಡ ಚಿತ್ರಗೀತೆಗಳು.

ಸಾಯಂಕಾಲದ ಪ್ರಸಾರದಲ್ಲಿ ಸಂಜೆ 5 ಗಂಟೆಗೆ ಕುಂದಸಿರಿ ಯಕ್ಷಗಾನ ಹವ್ಯಾಸಿ ಕಲಾವಿದರು ಕುಂಬೆಯಾಟ ಕಲಾವಿದರಾದ ಶಂಕರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಶೋಭಿತ. 5:30ಕ್ಕೆ ಸಿನಿಮಾ ಎಕ್ಸ್ಪ್ರೆಸ್. ಬಾಲಿವುಡ್ ನಟಿ ಮಾಧುರಿ ದೀಕ್ಷಿತ್ ವಿಶೇಷ ಪ್ರಸ್ತುತಿ ಕಶ್ಯಪ್ ಪುತ್ತೂರು. 6:10ಕ್ಕೆ ತುಳು ಕಾರ್ಯಕ್ರಮ ಪದರಂಗೀತ. 6:50ಕ್ಕೆ ಕೃಷಿರಂಗ ಮಂಗಳೂರಿನ ಅಶೋಕ್ ಸಾಲಿಯಾನ್ ಅವರ ಕಬ್ಬು ಕೃಷಿ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. 7:20ಕ್ಕೆ ಮಾರುಕಟ್ಟೆ ಧಾರಣೆ. 7:45ಕ್ಕೆ ಕನ್ನಡ ಚಿತ್ರಗೀತೆಗಳು. 8:00ಕ್ಕೆ ಮಾನ್ಯ ಉಪರಾಷ್ಟಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಭಾಗವಹಿಸಲಿರುವ ದಾವಣಗೆರೆಯ ಬಿಡಿಟಿ ಕಾಲೇಜಿನ 75ನೇ ವಾರ್ಷಿಕೋತ್ಸವದ ಬಾನುಲಿ ವರದಿ.

0: 9:30 ಯಕ್ಷಗಾನ ತಾಳಮತ್ತಳೆ ಕಾರ್ಯಕ್ರಮ, ಯಕ್ಷಸಿರಿ ಪ್ರಸಂಗ, ಶಾಂಭವಿ ವಿಲಾಸ ನಡೆಸಿಕೊಡುತ್ತಾರೆ ಮುಳಿಯ ಗೋವಿಂದ ಭಟ್ ಮತ್ತು ಬಳಗ ಕೊಡಪದವು. 10:30 ಹಿಂದಿ ಚಿತ್ರಗೀತೆಗಳು, 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಇವು ನಮ್ಮ ನಿಲಯದಿಂದ ಇಂದು ಮತ್ತು ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ.
1: ಪ್ರಿಯ ಕೇಳುಗರೆ,
2: ನನ್ನ ರಾಗತಾನ ಪಲ್ಲವಿ
1: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
3: ಸೂರ್ಯೋದಯದ ವೈಭವ, ಪ್ರಕೃತಿಯ ಪರಿಸರದ ವರ್ಣನೆಯ ಜೊತೆಯಲ್ಲಿ ಮುಂದಿನ ಬದುಕಿನ ಭರವಸೆಯ ಕಿರಣವನ್ನು ನಾವು

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30 ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
1: ಶಾಂಭವಿ ವಿಲಾಸ ನಡೆಸಿಕೊಡುತ್ತಾರೆ ಮುಳಿಯ ಗೋವಿಂದ ಭಟ್ ಮತ್ತು ಬಳಗ ಕೋಡಪದವು.
2: ಜಯ ನಮೋ ಶಂಭೋ ಮಹಾದೇವ. ಗೋಪಾಳು ಎರಡನೆಯ ಬ್ರಹ್ಮನೆಂದು ಹೆಸರಾಂತ ಕಶ್ಯಪ ಬ್ರಹ್ಮನಿಗೆ ಇದ್ದ. ದಿತಿ ಅದಿತಿ ಸುರಸೆ ಧನು ಮೊದಲಾದ 13 ಪತ್ನಿಯರಲ್ಲಿ ಧನು ದೇವಿಯವರ ಗರ್ಭಾಂಬುದಿಯನ್ನ ಪವಿತ್ರಗೊಳಿಸಿ ಧನು ಕುಮಾರಕ ಶುಂಭದಾನವನೆನಿಸಿದೆ.
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30

ಕೇಳುಗರೇ, ಇಂದು ಸಂಜೆ 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸುಮಾ ಕಲ್ಲಡ್ಕ ಅವರ ತರಕಾರಿ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಆಕಾಶವಾಣಿ ಮಂಗಳೂರು. ಈಗ ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ಕೇಳುವಿರಿ ದೆಹಲಿ ಕೇಂದ್ರದಿಂದ.

0: मन्त्रणाम् एतेषां विसङ्गतीनां विषये छात्राणां शङ्का समानार्थं दृढ आश्वासनं प्रदत्तम्। शिक्षामन्त्री प्रोक्तं यत् इयं पटलाधारित अङ्कनप्रणाली पारदर्शितां सुनिश्चेतुं कश्चन प्रगतिशील उपायात्मक मञ्चः वर्तते। सः नवदिल्ल्यां CBSE अधिकारिभिः सह उच्चस्तरीयोपवेशनं विधाय अनन्तरं वार्ताहरान् सम्बोधितवान्। तेन स्पष्टीकृतं यत् सर्वे अधिकारिणः इदं सुनिश्चयन्ति यत् कस्यापि छात्रस्य जिज्ञासा यथावत् न तिष्ठेत तथा च सर्वेषु स्तरेषु उत्तरदायित्वं सुदृढं स्यात्।
1: बच्चों को ट्रांसपेरेंटली अपने मार्क के बारे में जानकारी मिले, उनको ट्रांसपेरेंटली स्कैन कॉपी के माध्यम से उनकी आंसर शीट उनके हाथ में आए, ये OSM की व्यवस्था है। पहली बार देश में CBSE ने इसको प्रयोग किया, उसमें कुछ विसंगति ध्यान में आ रही, इसको मैं दायित्व लेता हूँ, उसको इसे ठीक करा जाए। हम एक भी विद्यार्थी की ऑन आंसर्ड क्वारी को असमाधित नहीं छोड़ेंगे।
0: पुर ओपन बैडमिंटन प्रतिस्पर्धायां अद्यतनः दिवसः भारतस्य कृते अतीव गौरवपूर्णः आसीत्। भारतस्य प्रमुख क्रीडकाः लक्ष्य सेनः, PV सिंधुः, चिराग शेट्टी, सात्विक साईराज, रंगी रेड्डी इत्यनयोः पुरुषयुगलदलं तथा च ध्रुव कपिला तनीसा क्रेष्टो इत्यनयोः मिश्रितयुगलदलं च स्वस्व प्रतिस्पर्धासु विजयं प्राप्य प्रागुपान्त्यचक्रे प्रविष्टवन्तः। महिला एकलक्रीडायां षोडशचक्रे PV सिंधु जापानदेशस्य रीको गुंजी 21:09, 21:12 इत्यंकान्तरालेन पराजितवती। आगामी स्पर्धायां सा दक्षिण कोरिया देशस्य NK यंग इत्यनेन सह स्पर्धिष्यन्ते। अत्रांतरे पुरुष एकल क्रीडायां थाईलैंड देशस्य द्वितीय वारीयता प्राप्त क्रीडक कुनलावुत विदितर शार्नः स्पर्धायाः आरंभे एव आहतो भूत्वा क्रीडांगणात् बहिर्जातः, येन लक्ष्यसेनः आसयान स्वकीय स्थानं सुरक्षितवान् इति वार्ताः।
2: ಜಿಲ್ಲಾ ವಾರ್ತಾಪತ್ರ
3: ಬೆಂಗಳೂರು ದಕ್ಷಿಣ ಜಿಲ್ಲಾ ವಾರ್ತಾಪತ್ರ, ಬರೆದವರು HS ರೂಪೇಶ್ ಕುಮಾರ್, ಓದುತ್ತಿರುವವರು ಲಿಂಗಾನಂದ. ಅತಿ ಹೆಚ್ಚು ಮಾವು ಬೆಳೆಯುವ ಜಿಲ್ಲೆಯಲ್ಲಿ ರಾಮನಗರ ಜಿಲ್ಲೆಯು ಎರಡನೇ ಸ್ಥಾನ ಪಡೆದಿದೆ. ಆದರೆ ಈ ಬಾರಿ ಮಾವಿನ ಫಸಲಿಗೆ ಕೀಟಬಾಧೆ, ಜೋನಿ ರೋಗ, ಹವಾಮಾನ ವೈಪರೀತ್ಯ ಇವುಗಳಿಂದ ಶೇಕಡ 50% ಫಸಲು ಕುಂಠಿತಗೊಂಡಿದೆ. ಜಿಲ್ಲೆಯಲ್ಲಿ ಕಳೆದ ಬಾರಿ 235,104 metric tons ಫಸಲು ಬಂದಿತ್ತು. ಆದರೆ ಈ ಬಾರಿ 121,945 metric tons ಮಾವಿನ ಫಸಲು ಬಂದಿದ್ದು ಸುಮಾರು ಅರ್ಧದಷ್ಟು ಫಸಲು ಇಳಿಮುಖವಾಗಿದೆ. ಈ ಬಾರಿ ಅತಿ ಉಷ್ಣಾಂಶದ ಕಾರಣದಿಂದ ಮಾವಿನ ಫಸಲು ಕುಂಠಿತಗೊಂಡಿದೆ ಎಂದು ತೋಟಗಾರಿಕೆ ಇಲಾಖೆ ಮಾಹಿತಿ ನೀಡಿದ್ದು, ಸಮಯಕ್ಕೆ ಸರಿಯಾಗಿ ಕೀಟನಾಶಕ ಮತ್ತು ಔಷಧಗಳನ್ನು ಸಿಂಪಡಣೆ ಮಾಡಿದರೂ ಸಹ ಅತಿಯಾದ ಉಷ್ಣಾಂಶದಿಂದ ಹೂಗಳನ್ನು ಗಿಡದಲ್ಲಿ ಉಳಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ಈ ಕಾರಣದಿಂದ ಫಸಲು ಇಳಿಮುಖವಾಗಿದೆ ಎಂದು ಇಲಾಖಾ ಅಧಿಕಾರಿಗಳು ಹೇಳುತ್ತಾರೆ. ಜಿಲ್ಲೆಯಲ್ಲಿ ಈ ಬಾರಿ ಬೆಂಬಲ ಬೆಲೆ ಯೋಜನೆಯಡಿ 132 crore rupees ಮೌಲ್ಯದ 2.71 lakh quintal ರಾಗಿಯನ್ನು ಖರೀದಿಸಲಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಶೇಕಡ 20% ಹೆಚ್ಚುವರಿ ರಾಗಿ ಖರೀದಿಸಲಾಗಿದೆ. ಕಳೆದ ಬಾರಿ 18,082 ರೈತರು 2,74,804 quintal ರಾಗಿ ಮಾರಾಟ ಮಾಡುವುದಾಗಿ ನೋಂದಣಿ ಮಾಡಿಕೊಂಡಿದ್ದರು. ಇದರಲ್ಲಿ 12,773 ರೈತರು 83,57 crore rupees ಮೌಲ್ಯದ 1,94,804 quintal ರಾಗಿಯನ್ನು ಸರಬರಾಜು ಮಾಡಿದ್ದರು. ಈ ಬಾರಿ ರೈತರಿಂದ ಹೆಚ್ಚು ರಾಗಿ ಖರೀದಿ ಮಾಡಲು ಗುರಿ ನಿಗದಿಪಡಿಸಿಕೊಂಡ ಆಹಾರ ಇಲಾಖೆ ಹಾಗೂ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಕ್ರಮ ವಹಿಸಿದ್ದು, ಈ ಹಿನ್ನೆಲೆಯಲ್ಲಿ 11,693 ರೈತರು 132.89 crore ಮೌಲ್ಯದ 2,71,982 quintal ರಾಗಿಯನ್ನು ಸರಬರಾಜು ಮಾಡಿದ್ದು, ಇದರಲ್ಲಿ ಶೇಕಡ 90% ರೈತರಿಗೆ ರಾಗಿ ಹಣವನ್ನು ಅವರ ಖಾತೆಗಳಿಗೆ ನೇರ ವರ್ಗಾವಣೆ ಮಾಡಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ವ್ಯಾಪ್ತಿಯಲ್ಲಿ ಕಳೆದ ಸಾಲಿಗಿಂತ ಈ ಬಾರಿ ಮುಂಗಾರು ಮಳೆ ಕುಂಠಿತಗೊಂಡಿದೆ. ಕಳೆದ ಸಾಲಿಗೆ ಹೋಲಿಸಿದರೆ ಈ ಬಾರಿ ಶೇಕಡ 40% ಮಳೆ ಕೊರತೆ ಉಂಟಾಗಿದೆ. ಕಳೆದ ಜನವರಿಯಿಂದ ಮೇವರೆಗೆ ವಾಡಿಕೆ ಮಳೆ 130 mm ಇದ್ದರೆ ಈ ಬಾರಿ ಕೇವಲ 90 mm ಮಳೆಯಾಗಿದೆ. ಮುಂಗಾರು ಹಂಗಾಮಿನಲ್ಲಿ ಜಿಲ್ಲೆಯಲ್ಲಿ 86,360 hectares ಪ್ರದೇಶದಲ್ಲಿ ಬಿತ್ತನೆ ಗುರಿ ಹಾಕಿಕೊಳ್ಳಲಾಗಿದೆ. ವಾಡಿಕೆ ಮಳೆಯ ಅನುಸಾರವಾಗಿ ರೈತರಿಗೆ ಸರಬರಾಜು ಮಾಡಲು ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳನ್ನು ದಾಸ್ತಾನು ಮಾಡಿಕೊಳ್ಳಲಾಗಿದ್ದು, ಮುಂದಿನ ತಿಂಗಳಿನಿಂದ ಕೃಷಿ ಇಲಾಖೆ ರೈತರಿಗೆ ಯಾವುದೇ ತೊಂದರೆಯಾಗದಂತೆ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಸರಬರಾಜು ಮಾಡಲು ಅಗತ್ಯ ಸಿದ್ಧತೆ ಮಾಡಿಕೊಂಡಿದೆ ಎಂದು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕಿ ಅಂಬಿಕಾ ಅವರು ತಿಳಿಸಿದ್ದಾರೆ. ಜಿಲ್ಲೆಯ ನ್ಯಾಯಾಲಯದಲ್ಲಿ ಬಾಕಿ ಇರುವ ಹಾಗೂ ರಾಜಿಯಾಗಬಹುದಾದ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಅನುಕೂಲವಾಗಲೆಂದು July 11 ರಾಷ್ಟ್ರೀಯ ಲೋಕ ಅದಾಲತ್ ಹಮ್ಮಿಕೊಂಡಿದೆ. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಬೆಂಗಳೂರು

0: ದಕ್ಷಿಣ ಜಿಲ್ಲೆಯಾದ್ಯಂತ ಜುಲೈ 11ರಂದು ರಾಷ್ಟ್ರೀಯ ಲೋಕ ಅದಾಲತ್ ಆಯೋಜಿಸಲಾಗಿದೆ. ಈ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶವಿದ್ದು, ಸಾರ್ವಜನಿಕರು ಇದರ ಲಾಭ ಪಡೆದುಕೊಳ್ಳಬಹುದಾಗಿದೆ. ಜಿಲ್ಲೆಯಾದ್ಯಂತ ಏಕಕಾಲಕ್ಕೆ ಜುಲೈ 11ರಂದು ನಡೆಯುವ ಲೋಕ ಅದಾಲತ್ಗಾಗಿ ಜುಲೈ 10ರವರೆಗೆ ಪ್ರಕರಣಗಳನ್ನು ನೋಂದಣಿ ಮಾಡಿಕೊಳ್ಳಲಾಗಿದೆ. ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿ ಕಾರ್ಯಕ್ರಮಗಳು ಜಿಲ್ಲೆಯಾದ್ಯಂತ ಯಶಸ್ವಿಯಾಗಿ ನಡೆಯುತ್ತಿದೆ. ಶಕ್ತಿ ಯೋಜನೆಯಡಿ 2023ರ ಜೂನ್ ಮಾಹೆಯಿಂದ 2026ರ ಏಪ್ರಿಲ್ ಮಾಹೆಯವರೆಗೆ 11.77 ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸಿದ್ದಾರೆ. ಅವರು ಪ್ರಯಾಣಿಸಿದ ದರದ ಮೊತ್ತ 349 ಕೋಟಿ ರೂಪಾಯಿಗಳಾಗಿದೆ. ಜಿಲ್ಲೆಯಲ್ಲಿ ಯುವನಿಧಿ ಯೋಜನೆಯಡಿ 2024ರ ಜನವರಿ ಮಾಹೆಯಿಂದ 2026ರ ಜನವರಿ ಮಾಹೆಯವರೆಗೆ ಒಟ್ಟು ಅರ್ಹ 4,860 ಡಿಪ್ಲೊಮಾ ಹಾಗೂ ಪದವೀಧರ ಫಲಾನುಭವಿಗಳಿಗೆ ನೇರ ನಗದು ವರ್ಗಾವಣೆ ಮೂಲಕ 117 ಕೋಟಿ ರೂಪಾಯಿಗಳನ್ನು ಪಾವತಿಸಲಾಗಿದೆ. ಗೃಹಲಕ್ಷ್ಮಿ ಯೋಜನೆಯಡಿ ಜಿಲ್ಲೆಯ 294,399 ಅರ್ಹ ಫಲಾನುಭವಿಗಳ ಪೈಕಿ 29 ಕಂತುಗಳಲ್ಲಿ ಅಂದರೆ 2026ರ ಫೆಬ್ರವರಿ ಮಾಹೆಯವರೆಗೆ 269,060 ಫಲಾನುಭವಿಗಳಿಗೆ 1,534 ಕೋಟಿ ರೂಪಾಯಿಗಳನ್ನು ಪಾವತಿಸಲಾಗಿದೆ. ಗೃಹಜ್ಯೋತಿ ಯೋಜನೆಯಡಿ ಜಿಲ್ಲೆಯಲ್ಲಿ 334,365 ಮಂದಿ ನೋಂದಾಯಿಸಿಕೊಂಡಿದ್ದು, ಈ ಯೋಜನೆ ಪ್ರಾರಂಭವಾದಾಗಿನಿಂದ ಇದುವರೆಗೂ ಒಟ್ಟಾರೆ 407.65 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗಿದೆ. ರಾಸುಗಳ ವಿಮೆ ಪರಿಹಾರದ ಹಣ ಪಾವತಿಯಲ್ಲಿ ಆಗುತ್ತಿದ್ದ ಅಕ್ರಮ ಮತ್ತು ವಿಳಂಬ ತಡೆಗಟ್ಟಲು ಬೆಂಗಳೂರು ಹಾಲು ಒಕ್ಕೂಟ ರಾಸುಗಳಿಗೂ ಬಯೋಮೆಟ್ರಿಕ್ ಜಾರಿಗೊಳಿಸಿದ್ದು, ಇದರಿಂದಾಗಿ ವಿಮಾ ಹಣ ಪಾವತಿಯಲ್ಲಿ ಉಂಟಾಗುತ್ತಿದ್ದ ಅಕ್ರಮ ಮತ್ತು ವಿಳಂಬವನ್ನು ತಡೆಗಟ್ಟಲು ಅನುಕೂಲವಾಗಲಿದೆ. ಮನುಷ್ಯರ ಬೆರಳಿನಲ್ಲಿ ಇರುವಂತೆ ರಾಸುಗಳ ಮೂಗಿನ ಮೇಲಿರುವ ಗೆರೆಗಳು ಸಹ ಒಂದು ಹಸುವಿನಿಂದ ಮತ್ತೊಂದು ಹಸುವಿಗೆ ಭಿನ್ನವಾಗಿರುತ್ತದೆ. ಇದನ್ನೇ ಬಯೋಮೆಟ್ರಿಕ್ನಲ್ಲಿ ಅಳವಡಿಸಲಾಗಿದ್ದು, ರಾಸುಗಳು ಮೃತಪಟ್ಟ ಸಂದರ್ಭದಲ್ಲಿ ಇವುಗಳನ್ನು ಗಣನೆಗೆ ತೆಗೆದುಕೊಂಡು ಹಣ ಪಾವತಿಸಲು ಅನುಕೂಲವಾಗಲಿದೆ ಎಂದು ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಮಂಗಳೂರು.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
1: ಪ್ರಿಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕಾಲೇಜು ಉಜಿರೆ ಇಲ್ಲಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗುವುದು. ಎಂಟು ಗಂಟೆ 8:30 ಕೊಂಕಣಿ ಕಾರ್ಯಕ್ರಮದಲ್ಲಿ ಪರಿಸ್ಥಿತಿಗಳನ್ನು ನಿಭಾಯಿಸುವುದು ಹೇಗೆ, ಈ ಕುರಿತು ಕುಲಶೇಖರದ ಕೆ ಜಯಶ್ರೀ ಪೈ ಅವರಿಂದ ಭಾಷಣ ಕೇಳುವಿರಿ.

ಆಕಾಶವಾಣಿ ಮಂಗಳೂರು, ಸಮಯ 6:37 ಆಗುತ್ತಲಿದೆ. ಮೊದಲು ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 6:40ಕ್ಕೆ ಪ್ರದೇಶ ಸಮಾಚಾರ ಕೇಳುವಿರಿ ಬೆಂಗಳೂರು ಕೇಂದ್ರದಿಂದ.

0: हर परिवार को घर में बिजली बनाकर वही बिजली बेचकर कमाई का एक और साधन देना चाहता है।
1: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ಅಲ್ಲಿ. ಸೂರ್ಯಘರ್
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ?

0: ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ, ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರ ಸಲ್ಲಿಕೆ. ರಾಷ್ಟ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಮುಂದುವರಿಯುವುದಾಗಿ ಮುಖ್ಯಮಂತ್ರಿ ಸ್ಪಷ್ಟನೆ. ಯಾರು ನೂತನ ಮುಖ್ಯಮಂತ್ರಿಯಾದರೂ ರಾಜ್ಯದ ಜನತೆಗೆ ಪ್ರಯೋಜನವಿಲ್ಲ, ಬಿಜೆಪಿ ಅಭಿಮತ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಮಂಗಳೂರು ತಣ್ಣೀರು ಬಾವಿ ಇಕೋ ಬೀಚ್ನಲ್ಲಿ ನಾಳೆ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಪಂದ್ಯಾವಳಿಗಳಿಗೆ ಚಾಲನೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಸಲ್ಲಿಸಿದ್ದಾರೆ. ಲೋಕಭವನಕ್ಕೆ ಸಂಪುಟ ಸಹೋದ್ಯೋಗಿಗಳೊಂದಿಗೆ ತೆರಳಿದ ಅವರು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅನುಪಸ್ಥಿತಿಯಲ್ಲಿ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪ್ರಭುಶಂಕರ್ ಅವರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ರಾಜೀನಾಮೆ ಪತ್ರವನ್ನು ಸ್ವೀಕರಿಸಿದ ಪ್ರಭುಶಂಕರ್ ಶಿಷ್ಟಾಚಾರದ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಮನವರಿಕೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ರಾಜ್ಯಪಾಲರನ್ನು ಮತ್ತೊಮ್ಮೆ ಭೇಟಿಯಾಗಲಿದ್ದಾರೆ. ವರಿಷ್ಠರ ಸೂಚನೆಯಂತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಪಾಲರು ತಮ್ಮ ರಾಜೀನಾಮೆಯನ್ನು ಅಂಗೀಕರಿಸುವ ವಿಶ್ವಾಸವಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎರಡು ಬಾರಿ ಮುಖ್ಯಮಂತ್ರಿ, ಎರಡು ಬಾರಿ ವಿರೋಧ ಪಕ್ಷದ ನಾಯಕನಾಗಲು ಅವಕಾಶ ನೀಡಿದ ಕಾಂಗ್ರೆಸ್ನ ಹಿರಿಯ ನಾಯಕರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ.
1: ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದೇನೆ. ಹೈಕಮಾಂಡ್ ನವರು ಯಾವಾಗ ಸೂಚಿಸ್ತಾರೆ ಅವಾಗ ರಾಜೀನಾಮೆಯನ್ನ ಕೊಡ್ತೇನೆ ಅಂತ ಹೇಳಿದ್ದೆ. ಕರ್ನಾಟಕದ ಮೇರು ನಟ ರಾಜ್ಕುಮಾರ್ ಅವರು ಅಭಿಮಾನಿ ದೇವರು ಅಂತ ಕರಿತಾ ಇದ್ರು. ನಾನು ರಾಜಕಾರಣಿ, ನಾನು ಸಂವಿಧಾನನೇ ನಮ್ಮ ಧರ್ಮ ಅಂತ ತಿಳ್ಕೊಂಡಿರ್ತಕ್ಕಂಥವನು. ಮತದಾರರೇ ನಮ್ಮ ಅಭಿಮಾನಿ ದೇವರು. 2023 ಇಲ್ಲಿವರೆಗೆ ಇರತಕ್ಕಂಥ ಸರ್ಕಾರ ಸಮಾನ ಅವಕಾಶಗಳು, ಸಮಾನತೆ ಬರಲಿಕ್ಕೆ ಪ್ರಯತ್ನಗಳನ್ನು ಮಾಡಿದ್ದೇವೆ. ಈ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಮೊದಲನೇ ವರ್ಷವೇ ಈಡೇರಿಸಿದ್ದೀವಿ. ನಾವು ಜನತೆಗೆ ಕೊಟ್ಟಂತ ಭರವಸೆಗಳನ್ನು ಈಡೇರಿಸತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ಇದು ನನಗೆ ಮತ್ತು ನಮ್ಮ ಪಕ್ಷಕ್ಕೆ ಸಂತೃಪ್ತಿಯನ್ನ ಕೊಟ್ಟಿರತಕ್ಕಂಥ ವಿಚಾರ.
0: ರಾಷ್ಟ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ಹೀಗಾಗಿ ರಾಜ್ಯ ರಾಜಕಾರಣದಲ್ಲೇ ಮುಂದುವರಿಯುವುದಾಗಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಜ್ಯದ ಜನತೆ 5 ವರ್ಷಗಳ ಕಾಲ ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ. ಇನ್ನು 2 ವರ್ಷ ಅವಧಿಯಿದ್ದು ಅಲ್ಲಿಯವರೆಗೆ ಕರ್ನಾಟಕ ಹಾಗೂ ಕ್ಷೇತ್ರದ ಜನತೆ ಪರವಾಗಿ

0: ಸೇವೆ ಸಲ್ಲಿಸುವುದಾಗಿ ಹೇಳಿದ್ದಾರೆ. ಇದೇ ವೇಳೆ ಮುಂದಿನ ಮುಖ್ಯಮಂತ್ರಿ ಯಾರು ಎಂಬ ಪ್ರಶ್ನೆಗೆ ಉತ್ತರಿಸಿದ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಶಾಸಕಾಂಗ ಪಕ್ಷದ ಸಭೆ ಮತ್ತು ವರಿಷ್ಠರು ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂದರು. ತಮ್ಮ ರಾಜಕೀಯ ಜೀವನ ಹಾಗೂ ನಡೆದು ಬಂದ ಹಾದಿಯನ್ನ ಸ್ಮರಿಸಿದರು. ನಟ ರಾಜ್ಕುಮಾರ್ ಅಭಿಮಾನಿಗಳನ್ನು ದೇವರು ಎಂದು ಕರೆದಿದ್ದರು. ಅದೇ ರೀತಿ ಮತದಾರರೇ ತಮಗೆ ಅಭಿಮಾನಿ ದೇವರಾಗಿದ್ದಾರೆ. ಸಂವಿಧಾನವೇ ನಮ್ಮ ಧರ್ಮ ಎಂದು ತಿಳಿದಿದ್ದೇನೆ ಎಂದರು. 2006ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಬಳಿಕ ಎಲ್ಲಾ ಕಾರ್ಯಕರ್ತರು, ಶಾಸಕರು, ಸಂಸದರು ಪ್ರೀತಿ ತೋರಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರೆಲ್ಲರಿಗೂ ಧನ್ಯವಾದ ಸಲ್ಲಿಸುವುದಾಗಿ ಹೇಳಿದರು. ಗ್ಯಾರಂಟಿ ಯೋಜನೆ ಜಾರಿಯಾದ ಬಳಿಕ ಕರ್ನಾಟಕದ ಆದಾಯ ಮೊದಲ ಸ್ಥಾನದಲ್ಲಿದೆ ಎಂದು ಹೆಮ್ಮೆ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿ ಬಳಿಕ ಎಲ್ಲಾ ನಾಯಕರು ಒಗ್ಗಟ್ಟು ಪ್ರದರ್ಶನ ಮಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು 17 ಬಾರಿ ಆಯವ್ಯಯ ಮಂಡಿಸಿದ ಕೀರ್ತಿಯು ಅವರಿಗೆ ಸಲ್ಲುತ್ತದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏರ್ಪಡಿಸಿದ್ದ ಉಪಹಾರ ಕೂಟದಲ್ಲಿ ರಾಜೀನಾಮೆ ಘೋಷಿಸುವ ನಿರ್ಧಾರ ಪ್ರಕಟಿಸುತ್ತಿದ್ದಂತೆಯೇ ಇಡೀ ಸಚಿವ ಸಂಪುಟ ಭಾವುಕವಾಯಿತು ಎಂದು ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವರು ಭಾವುಕರಾಗಿರುವುದನ್ನು ಕಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾವುಕರಾಗಿದ್ದರು. ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂದು ವರಿಷ್ಠರು ತಮಗೆ ತಿಳಿಸಿದ್ದಾರೆ ಎಂದು ಮುಖ್ಯಮಂತ್ರಿ ಉಪಹಾರ ಕೂಟದಲ್ಲಿ ಹೇಳಿದರು. ತಮ್ಮ ರಾಜಕೀಯ ಜೀವನ ಕೊನೆಗೊಂಡಿದೆ ಎಂದು ಭಾವಿಸಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ತಮ್ಮನ್ನು ಪರಿಷತ್ ಸದಸ್ಯರನ್ನಾಗಿ ಮಾಡಿ ಸಂಪುಟಕ್ಕೆ ಸೇರ್ಪಡೆಗೊಳಿಸಿದರು ಎಂದು ಸ್ಮರಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವುದು ಕಾಂಗ್ರೆಸ್ ಪಕ್ಷದ ಮೇಲೋ ಹಾಗೂ ಕರ್ನಾಟಕದ ಚುನಾವಣಾ ರಾಜಕಾರಣದ ಮೇಲೆ ಪರಿಣಾಮ ಬೀರಲಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಅಭಿಪ್ರಾಯಪಟ್ಟಿದ್ದಾರೆ. ಕಾಂಗ್ರೆಸ್ನಿಂದ ಹಿಂದುಳಿದವರಿಗೆ ನಂಬಿಕೆ ದ್ರೋಹವಾಗಿದೆ ಎಂದು ತಿಳಿಸಿದ್ದಾರೆ. ಹೊಸದಾಗಿ ಯಾರು ಮುಖ್ಯಮಂತ್ರಿಯಾಗಿ ಬಂದರೂ ಅದು ಕನ್ನಡಿಗರಿಗೆ ಅಥವಾ ಕರ್ನಾಟಕಕ್ಕೆ ಪ್ರಯೋಜನವಿಲ್ಲ ಎಂದು ಬಿಜೆಪಿ ರಾಜ್ಯ ಘಟಕ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ. ಬಡವರು, ಕಾರ್ಮಿಕರು, ರೈತರು, ಯುವಕರು, ಮಹಿಳೆಯರು, ದೀನ ದಲಿತರು ಮತ್ತು ಹಿಂದುಳಿದವರನ್ನು ಘೋಷಿಸುವ ಮೂಲಕ ಸರ್ಕಾರವನ್ನು ನಡೆಸುವ ಈ ಜನರ ಪ್ರವೃತ್ತಿ ನಿರಂತರವಾಗಿ ಮುಂದುವರಿಯಲಿದೆ ಎಂದು ತಿಳಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾದ ಪರಿಸ್ಥಿತಿ ಎದುರಾದ ಕ್ಷಣದಲ್ಲಿ ಅಧಿಕಾರದ ಕೊನೆಯ ದಿನಗಳಲ್ಲಿ ತರಾತುರಿಯಲ್ಲಿ ಜಾತಿ ಜನಗಣತಿ ವರದಿ ಸ್ವೀಕರಿಸುವುದು, ಅದರ ಮಾಹಿತಿಯನ್ನು ಮಾಧ್ಯಮಗಳಿಗೆ ಸೋರಿಕೆ ಮಾಡುವುದು ಎಷ್ಟು ಸರಿ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪ್ರಶ್ನಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ವಿಫಲವಾಗಿದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರವಾದ ವಾತಾವರಣ ಇಲ್ಲ ಎಂದು ತಿಳಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದಾರೆ. ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಫೌಂಡೇಷನ್ನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿರುವ ಅವರು ಬಳಿಕ ದಾವಣಗೆರೆಯಲ್ಲಿರುವ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್, ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಭಾಗಿಯಾಗಲಿದ್ದಾರೆ. ಕಾಲೇಜಿನಲ್ಲಿ ಓದಿದ 1,500ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. ಭಾನುವಾರ ಉಪರಾಷ್ಟಪತಿಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ವನ ಉದ್ಘಾಟಿಸಲಿದ್ದಾರೆ. ಅಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಾಲಯಕ್ಕೂ ಭೇಟಿ ನೀಡಲಿದ್ದಾರೆ. ಬನ್ನೇರುಘಟ್ಟ ಮೃಗಾಲಯದಲ್ಲಿ ಕಳೆದ ರಾತ್ರಿ ಜನಿಸಿರುವ ನವಜಾತ ನೀರಾನೆ ಮರಿ ಹೆಣ್ಣಾಗಿದ್ದಲ್ಲಿ ತ್ಯಾವರೆಕೊಪ್ಪ ಮೃಗಾಲಯದಲ್ಲಿ ವೈದ್ಯರಾಗಿದ್ದ ದಿವಂಗತ ಡಾ ಸಮೀಕ್ಷಾ ರೆಡ್ಡಿ ಗೌರವಾರ್ಥ ಸಮೀಕ್ಷಾ ಎಂದು ಹೆಸರಿಡಲು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚಿಸಿದ್ದಾರೆ. ಕಳೆದ ಬಾರಿ ಇದೇ ನೀರಾನೆ ಜನ್ಮ ನೀಡಿದ್ದ ಮರಿ ಸೋಂಕಿನಿಂದ ಮೃತಪಟ್ಟಿತ್ತು. ಈ ನಿಟ್ಟನಲ್ಲಿ ಮರಿಯ ಆರೋಗ್ಯದ ಬಗ್ಗೆ ಸತತ ನಿಗಾ ಇಟ್ಟು ಯಾವುದೇ ಸೋಂಕು ತಗುಲದಂತೆ ಕಟ್ಟುನಿಟ್ಟಾಗಿ ಕಾರ್ಯಾಚರಣೆ ಮಾನದಂಡಗಳನ್ನು ಅನುಸರಿಸಲು ಸಚಿವರು ನಿರ್ದೇಶನ ನೀಡಿದ್ದಾರೆ. ನಾಳೆಯಿಂದ ಇದೇ 31ರವರೆಗೆ ಮಂಗಳೂರು

0: ಸ್ವಿಡ್ಜರ್ಲೆಂಡ್ನ ಬ್ಲೂ ಬೇ ತಣ್ಣೀರು ಬಾವಿ ಎಕೋ ಬೀಚ್ನಲ್ಲಿ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ 2026 ನಡೆಯಲಿದೆ. ವಿವಿಧ ರಾಜ್ಯಗಳ ಸುಮಾರು 80 ಹೆಚ್ಚು ಸರ್ಫರ್ಗಳು ಭಾಗವಹಿಸಲಿದ್ದಾರೆ. ಈ ವರ್ಷದ ಕೊನೆಯ ವೇಳೆಗೆ ಐಚಿ ನೊಗೊಯಾ ಏಷ್ಯನ್ ಕ್ರೀಡಾಕೂಟದಲ್ಲಿ ಸರ್ಫಿಂಗ್ ಚೊಚ್ಚಲ ಪ್ರವೇಶಕ್ಕೆ ಸಿದ್ದತೆ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಈ ಕ್ರೀಡಾಕೂಟ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಪುರುಷರ ಓಪನ್, ಮಹಿಳಾ ಓಪನ್, 18 ವರ್ಷದೊಳಗಿನ ಬಾಲಕರು ಹಾಗೂ ಬಾಲಕಿಯರು, 14 ವರ್ಷದೊಳಗಿನ ಬಾಲಕರು ಹಾಗೂ ಬಾಲಕಿಯರ ವಿಭಾಗಗಳಲ್ಲಿ ಸ್ಪರ್ಧೆ ಆಯೋಜಿಸಲಾಗಿದೆ. ಕರ್ನಾಟಕ, ಕೇರಳ, ತಮಿಳುನಾಡು, ತೆಲಂಗಾಣ, ಆಂಧ್ರಪ್ರದೇಶ ಮತ್ತು ಗೋವಾದ ಸರ್ಫರ್ಗಳು ಈ ಕ್ರೀಡಾಕೂಟದಲ್ಲಿ ಭಾಗಿಯಾಗಲಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳಕ್ಕೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರೋಷಕ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಾಳೆ ಭೇಟಿ ನೀಡಲಿದ್ದಾರೆ. ಭಾನುವಾರ ಭಟ್ಕಳದ ಶಿರಾಲಿ ಬಳಿ ಚಿಪ್ಪಿಕಲ್ಲು ತೆಗೆಯುವ ಉಂಟಾದ ದುರಂತದಲ್ಲಿ ಮೃತರಾದ ಸಂತ್ರಸ್ತ ಕುಟುಂಬವನ್ನು ಭೇಟಿಯಾಗಿ ಉಭಯ ನಾಯಕರು ಸಾಂತ್ವನ ಹೇಳಲಿದ್ದಾರೆ. ನಂತರ ಮುರಿನಕಟ್ಟೆ ಧ್ವಂಸವನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷದಿಂದ ನಡೆಯುವ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ನಡುವೆ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಾದ್ಯಂತ ತಾತ್ಕಾಲಿಕವಾಗಿ ಮದ್ಯ ನಿಷೇಧ ಜಾರಿಗೊಳಿಸಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಆದೇಶ ಹೊರಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ, ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗಳಿಗೆ ರಾಜೀನಾಮೆ ಪತ್ರ ಸಲ್ಲಿಕೆ. ರಾಷ್ಟ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಮುಂದುವರಿಯುವುದಾಗಿ ಮುಖ್ಯಮಂತ್ರಿ ಸ್ಪಷ್ಟನೆ. ಯಾರು ನೂತನ ಮುಖ್ಯಮಂತ್ರಿಯಾದರೂ ರಾಜ್ಯದ ಜನತೆಗೆ ಪ್ರಯೋಜನವಿಲ್ಲ, ಬಿಜೆಪಿ ಅಭಿಮತ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಮಂಗಳೂರು ತಣ್ಣೀರು ಬಾವಿ ಇಕೋ ಬೀಚ್ನಲ್ಲಿ ನಾಳೆ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಪಂದ್ಯಾವಳಿಗಳಿಗೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ಆಕಾಶವಾಣಿ ಮಂಗಳೂರು.
2: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
2: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆಕಾಶವಾಣಿ ಮಂಗಳೂರು, ಕಿಸಾನ್ ವಾಣಿ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಕೃಷಿಕ ಬಂಧುಗಳಿಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸುಮಾ ಕಲ್ಲಡ್ಕ ಇವರೊಂದಿಗಿನ ತರಕಾರಿ ಕೃಷಿ ಅನುಭವಗಳ ಕುರಿತು ಸಂದರ್ಶನ ಕೇಳೋಣ. ಸಂದರ್ಶಕರು ಗಾಯತ್ರಿ ಎಂ.
3: ತಮ್ಮ ತಮ್ಮ ಮನೆಗಳ ಅಂಗಳದಲ್ಲಿ ಬೆಳೆದ ತರಕಾರಿಗಳನ್ನು ದಿನನಿತ್ಯದ ಅಡುಗೆಯಲ್ಲಿ ಬಳಸುವುದು ಬಹಳ ಸುಲಭದ ಕೆಲಸ. ಆದರೆ ಅಂಗಳದಲ್ಲಿ ಬೆಳೆಯುವ ತರಕಾರಿಗಳ ಹಿಂದಿನ ಶ್ರಮದ ಕುರಿತು ಬೆಳೆದವರ ಹತ್ರ ಕೇಳಿದರೆ ಗೊತ್ತಾಗ್ತದೆ. ಹಾಗಿದ್ರೆ ಇವತ್ತು ತರಕಾರಿ

0: ತರಕಾರಿ ಬೆಳೆಗಳ ಅನುಭವ ಇಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಕಲ್ಲಡ್ಕದ ಸುಮಾ ಇವರು. ಇವರು ತಮ್ಮ ಮನೆಯಂಗಳದಲ್ಲಿ ವಿಶೇಷ ತರದ ವಿಧ ವಿಧವಾದ ತರಕಾರಿಗಳನ್ನ ಬೆಳೀತಾ ಇದ್ದಾರೆ. ಅವರನ್ನೀಗ ಮಾತನಾಡಿಸೋಣ. ನಮಸ್ಕಾರ ಮೇಡಮ್.
1: ನಮಸ್ತೆ.
0: ನೀವು ಯಾವ ಯಾವ ರೀತಿ ತರಕಾರಿಗಳನ್ನ ಬೆಳೀತಾ ಇದ್ದೀರಿ?
1: ಬಸಳೆ, ಅಲಸಂಡೆ, ಮತ್ತೆ ಗಿಡ ಅಲಸಂಡೆ, ಬೆಂಡೆ, ಬದನೆ, ಪಡುವಲ, ತೊಂಡೆಕಾಯಿ, ಮತ್ತೆ ಕಾನಕಲ್ಲಟೆ ಅಂತ ಹೇಳ್ತಾರಲ್ಲ ಅದು, ಹಾಗಲಕಾಯಿ, ಗೆಣಸು, ಚೀನಿಕಾಯಿ, ಮತ್ತೆ ಪುದೀನ ಸೊಪ್ಪು, ಮತ್ತೆ ಟೊಮೆಟೊ, ಅದನ್ನೆಲ್ಲ ಬೆಳೆಸ್ತೇನೆ.
0: ಈಗ ಇದೆಲ್ಲ ಮನೆಯಂಗಳದಲ್ಲೇ ಬೆಳೀತಾ ಇರುವಂತದ್ದಲ್ಲ, ಪ್ರತ್ಯೇಕ ಜಾಗ ಮಾಡ್ಕೊಂಡು ಬೆಳೀತಾ ಇದ್ದೀರಿ?
1: ಸ್ವಲ್ಪ ಜಾಗ ಇದೆ ಮಣ್ಣಿರುವಂತದ್ದು, ಅಲ್ಲಿ ಬೆಳೆಸ್ತೇನೆ. ನಾನು ನೆಲದಲ್ಲಿಯೂ ಹಾಕಿದ್ದೇನೆ, ಕೆಲವೊಂದು ಗ್ರೋ ಬ್ಯಾಗ್ ಗಳಲ್ಲಿಯೂ ಕೂಡ ಹಾಕಿದ್ದೇನೆ.
0: ಈಗ ಇದೆಲ್ಲ ನೀವು ವರ್ಷ ಪೂರ್ತಿ ಮಾಡ್ತೀರಾ ಅಥವಾ ಸೀಸನ್ಗೆ ತಕ್ಕಂತೆ ಮಾಡುವಂಥದ್ದು?
1: ನಾನು ಕೆಲವೆಲ್ಲ ವರ್ಷ ಪೂರ್ತಿ ಮಾಡ್ತೇನೆ. ಗೆಣಸೆಲ್ಲ ಮಾಡ್ತಾ ಇರ್ತೇನೆ, ಒಮ್ಮೆ ಅಗ್ದು ತೆಗೆದ್ರೆ ವಾಪಸ್ ಅದೇ ಜಾಗದಲ್ಲಿ ಮಣ್ಣು ದಿಬ್ಬ ಮಾಡಿ ಗೆಣಸನ್ನ ಆಗ್ಲೇ ನೆಟ್ಟು ಬಿಡ್ತೇನೆ ನಾನು. ಹಾಗೆ
0: ಸೊಪ್ಪು ತರಕಾರಿಗಳನ್ನೆಲ್ಲ ಸುಲಭವಾಗಿ ಬೆಳೆಸಬಹುದಲ್ವಾ? ನೀವು ಯಾವೆಲ್ಲ ಸೊಪ್ಪು ತರಕಾರಿಗಳನ್ನ ಬೆಳೆಸ್ತಾ ಇದ್ದೀರಿ?
1: ಸೊಪ್ಪು, ಬಸಳೆ ಬೆಳೆಸ್ತೇನೆ. ಬಸಳೆ ಅಷ್ಟೇನು ಕಷ್ಟ ಆಗುದಿಲ್ಲ, ಅದನ್ನು ನಿರ್ವಹಣೆ ಮಾಡುವುದೆಲ್ಲ ಸುಲಭ, ಹಾಗಾಗಿ ಬಸಳೆ ಒಂದು ಬೆಳೆಸ್ತೇನೆ. ಹರಿವೆ ಕೂಡ ಬೀಜ ಹಾಕಿ ಬೆಳೆಸ್ತೇವೆ. ಮತ್ತೆ ಇದು ಪುದೀನ ಆ ತರದ್ದೆಲ್ಲ, ಪುದೀನ ನಮಗೀಗ ನಾವು ಪಲಾವ್ ಮಾಡ್ತಿದ್ರೆ ನಮ್ಮ ಮನೆಯದೇ ಸಾಕಾಗ್ತದೆ. ಹಾಗೆ ಮತ್ತೆ ಬೇರೆ ಈ ಗೋಂಗುರ ಅಂತ ಹೇಳಿರ್ತದಲ್ಲ, ಪುಂಡಿ ಸೊಪ್ಪು ಅಂತ ಹೇಳ್ತೇವೆ, ಅದನ್ನು ಬೆಳೆಸ್ತೇವೆ. ಹಾಗೆ ಅದು ಪಲ್ಯಕ್ಕೆಲ್ಲ ಒಳ್ಳೇದಾಗ್ತದೆ ಈ ಗೋಂಗುರ ಸೊಪ್ಪು. ಗೋಂಗುರ ಅಂದ್ರೆ ಅದು ಹುಳಿ ರುಚಿಯ ಅಂತ ಒಂದು ಸೊಪ್ಪದು, ಅದರದ್ದು ಕಾಯಿ ಕೂಡ ಉಪಯೋಗಕ್ಕೆ ಬರ್ತದೆ. ಕಾಯಿ ಅಂದ್ರೆ ಒಳಗಿನ ಬೀಜ ಇರುವುದು ಬೇಡ, ಅದರ ಹೊರಗಡೆ ಸಿಪ್ಪೆ ಇರ್ತದೆ, ಅದು ಸಾರೆಲ್ಲ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ಅದು ಒಳ್ಳೇದು ಗೋಂಗುರ. ಮತ್ ಗೋಂಗುರ ಸೊಪ್ಪು ಅದರದ್ದು ಪಲಾವ್ ಕೂಡ ಮಾಡ್ಲಿಕ್ಕೆ ಆಗ್ತದೆ, ಪಲ್ಯ ಮಾಡ್ಲಿಕ್ಕೆ ಆಗ್ತದೆ, ಚಟ್ನಿ ಮಾಡ್ಲಿಕ್ಕೆ ಆಗ್ತದೆ. ಹೀಗೆ ಮತ್ತೆ ಇನ್ನು ಹುಡಿ ಮಾಡಿ ತೆಗೆದಿಟ್ಟುಕೊಳ್ಳುದು ಮಾಡ್ಲಿಕ್ಕೆ ಆಗ್ತದ ಗೊತ್ತಿಲ್ಲ ನನಗೆ, ಅದು ಕೂಡ ಮಾಡಬಹುದು.
0: ಗೋಂಗುರ ಅಂದ್ರೆ ಯಾವ ರೀತಿ ಗಿಡ ಅದು?
1: ಅದು ಬೆಂಡೆಕಾಯಿಯ ಗಿಡ ಇರ್ತದಲ್ಲ, ಬೆಂಡೆ ಗಿಡದ ಹಾಗೆ ಅದು ಕಾಣ್ಲಿಕ್ಕೆ, ಅದೇ ಜಾತಿಗೆ ಸೇರಿದ್ದಿರ್ಬಹುದು ಅದು, ಅದೇ ತರದ್ದು ಗಿಡ. ಆದ್ರೆ ಅದರಲ್ಲಿ ತುರಿಕೆ ಎಲ್ಲ ಬರುದಿಲ್ಲ. ಈಗ ಬೆಂಡೆ ಗಿಡದಲ್ಲ ಸೊಪ್ಪು ಸ್ವಲ್ಪ ತುರಿಸ್ತದೆ ನಮ್ಮ ಮೈಗೆ ತಾಗಿದ್ರೆ, ಇದು ತುರಿಸುದಿಲ್ಲ. ಮತ್ತೆ ಗೋಂಗುರದಲ್ಲಿ ಇನ್ನೊಂದಿದೆ ಕೆಂಪು ಬಣ್ಣದ್ದು, ಅದು ಸ್ವಲ್ಪ ಮುಳ್ಳಿದೆ ಅದರಲ್ಲಿ, ಅದು ತಾಗಿದ್ರೆ ಸ್ವಲ್ಪ ಚುಚ್ಚುತ್ತದೆ ಅಷ್ಟೇ, ತುರಿಸಿ ಎಲ್ಲ ಏನಾಗುದಿಲ್ಲ. ಅದರ ಸೊಪ್ಪಿಂದ ಮಾಡ್ತಾರೆ, ಅದರ ಕಾಯಿಯಿಂದ ಮಾಡ್ಲಿಕ್ಕೆ ಆಗುದಿಲ್ಲ. ಕಾಯಿಯಲ್ಲಿ ತುಂಬಾ ಮುಳ್ಳಿದೆ ಕೆಂಪು ಬಣ್ಣದ್ದು. ಈ ಬಿಳಿ ಬಣ್ಣದ್ದು ಕೆಂಪು ದಂಟಿದೆ ಇದಕ್ಕೆ, ಇದು ಬಹಳಷ್ಟು ಉಪಯುಕ್ತ ಆಗ್ತದೆ. ಅಂದ್ರೆ ನಾವು ಇದನ್ನು ಕಟ್ಟಿಂಗ್ ಮಾಡ್ತಾ ಇದ್ರೆ ಸ್ವಲ್ಪ ಪೊದೆ ತರ ಬಂದು ಬೇಕಷ್ಟ ಆಗ್ತದೆ. ಮತ್ತೆ ಇದರದ್ದು ವಂಶಾಭಿವೃದ್ಧಿ ಹೇಗೆ ಅಂದ್ರೆ ಬೀಜದಿಂದ ಮಾಡಬಹುದು ಗಿಡ, ಹಾಗೆ ತುಂಬಾ ಗಿಡ ಮಾಡ್ಕೊಳ್ಬಹುದು. ಸಾರು ಕೂಡ ಮಾಡ್ಲಿಕ್ಕೆ ಆಗ್ತದೆ, ಇದರ ಬೀಜ ಬರ್ತದೆ ಅದರಲ್ಲಿ, ಸೈಡ್ ಅಲ್ಲಿ ಹೂವಿನ ಎಸಳಿನ ಆಗಿರ್ತದೆ, ಅದನ್ನು ತೆಗೆದು ಸಾರು ಕೂಡ ಮಾಡ್ಲಿಕ್ಕೆ ಆಗ್ತದೆ. ಬೆಳ್ಳುಳ್ಳಿ ಒಗ್ಗರಣೆ ಎಲ್ಲ ಹಾಕಿ ಸಾರು ಮಾಡಿದ್ರೆ ಅದು ಕೂಡ ತುಂಬಾ ರುಚಿಯಾಗಿರ್ತದೆ.
0: ಇದಕ್ಕೆ ಹೇಗೆ ನಿರ್ವಹಣೆ ಎಲ್ಲ ಯಾವ ರೀತಿ ಗಿಡಕ್ಕೆ ಅಂದ್ರೆ ಜಾಸ್ತಿ ಏನು ಬೇಕು?
1: ಏನು ಬೇಡ, ಏನು
0: ಬಿಟ್ರಾಯ್ತು,
1: ಬಿಟ್ಟು ಬಿಟ್ರಾಯ್ತು, ನಾವು ನೆಲದಲ್ಲಿ ನೆಟ್ಟು ಬಿಟ್ಟು ಬಿಟ್ರಾಯ್ತು, ದೊಡ್ಡ ವಿಷಯ ಏನಿಲ್ಲ. ನೀರೊಂದು ಕೊಟ್ರೆ ಚಂದ ಆಗ್ತಾ ಇರ್ತದೆ, ಅದಕ್ಕೆ ಏನು ದೊಡ್ಡ ವಿಶೇಷವಾದ ಗೊಬ್ಬರ ಏನು ಬೇಡ.
0: ಆಮೇಲೆ ಪಾಲಕ್ ಸೊಪ್ಪು ಬೆಳೆಸುವ ಪ್ರಯತ್ನ ಮಾಡಿದ್ದೀರಾ?
1: ಹೌದು, ಪಾಲಕ್ ಸೊಪ್ಪು ಬೆಳೆಸಿದ್ದೆ ನಾನು. ತುಂಬಾ ಸೊಪ್ಪು ಸಿಗ್ತದೆ, ನಾವು ಅದರಲ್ಲಿ ಕಿತ್ತು ತೆಗೆಯುವಂತದ್ದಲ್ಲ, ನಾವು ಕಟ್ ಮಾಡಿ ತೆಗೆದ್ರೆ ಸೊಪ್ಪು ಬರ್ತಾನೆ ಇರ್ತದೆ.
0: ಅಂದ್ರೆ ನೀವು ಯಾವ ರೀತಿ ನೆಲದಲ್ಲಿ ನೆಟ್ರ ಅಥವಾ ಪಾಟ್ಗಳನ್ನು?
1: ನಾನು ಸ್ವಲ್ಪ ಅಗಲವಾದ ಟ್ರೇ ತರ ಇರುವ ಪಾಟ್ ಅಲ್ಲಿ ಹಾಕಿದ್ದು ಬೀಜ, ಅದರಲ್ಲೇ ನಾನು ತೆಗೆದು ನೆಡುವ ಪ್ರಯತ್ನ ಮಾಡ್ಲಿಲ್ಲ, ಅದರಲ್ಲೇ ಇತ್ತು, ಅದರಿಂದಲೇ ತೆಗೆದು ಪಲ್ಯಕ್ಕೆಲ್ಲ ತೆಗೆದು ಉಪಯೋಗ ಮಾಡ್ತಾ ಇದ್ದೆ.
0: ಬೀಜ ಎಲ್ಲ ಎಲ್ಲಿಂದ ತಂದ್ರಿ ನೀವು?
1: ನಾನು ಬೀಜ ಇದು ಈ ಫರ್ಟಿಲೈಸರ್ ಅಂಗಡಿ ಇರ್ತದಲ್ಲ, ಅಲ್ಲಿಂದ ಈ ತೋಟಕ್ಕೆ ಹಾಕುವ ಗೊಬ್ಬರ ಏನಾದ್ರೂ ತರ್ತಾರಲ್ಲ, ಆಗ ಆ ಟೈಮಲ್ಲಿ ನಾನು ತಕೊಂಡು ಬಂದದ್ದು ಬೀಜ.
0: ಅದೆಲ್ಲ ನೆಡುವ ಕ್ರಮ ಎಲ್ಲ ಹೇಗೆ, ಬೀಜ ಎಲ್ಲ ಹಾಕುವ ಕ್ರಮ?
1: ನಾನು ಸ್ವಲ್ಪ ಕೋಕೋ ಪೀಟ್ ಮಿಕ್ಸ್ ಮಾಡಿಯೇ ಬೀಜ ಹಾಕುದು ಪ್ರತಿಯೊಂದನ್ನು ಕೂಡ, ಅದು ಇದು ಎಂತ ಹೇಳುದು ಸ್ಮೂತ್ ಆಗಿರ್ತದಲ್ಲ, ಹಾಗಾಗಿ ಅದರಲ್ಲೇ ಹಾಕುದು. ಅದರಲ್ಲೇ ಇತ್ತು ಅದು ಸ್ವಲ್ಪ ಸಮಯವರೆಗೆ ಇತ್ತದು, ಒಂದು 2-3 ತಿಂಗಳ ತನಕವೂ ಇತ್ತು ನನಗೆ ಸಿಕ್ಕಿದೆ ಅದರಲ್ಲಿ ಸೊಪ್ಪು.
0: ಈಗ ಬೀಜ ಹಾಕಿದ ಎಷ್ಟು ಸಮಯ ಆಗ್ತದೆ ನೀವು ಸೊಪ್ಪು ತೆಗೆದುಕೊಳ್ಬೇಕಿದ್ರೆ?
1: ಒಂದು 20 ದಿವಸ ಎಲ್ಲ ಬೇಕು ಮೇಲೆ ಬರ್ಲಿಕ್ಕೆ, ಅದು ಸ್ವಲ್ಪ ಬೆಳಿಬೇಕಲ್ಲ, ಬೆಳೆದಾಮೇಲೆ ಮತ್ತೆ ತೆಗೆದುಕೊಳ್ಬೇಕು, 20-30 ದಿನ ಎಲ್ಲ ಬೇಕಾಗ್ತದೆ.
0: ಆಮೇಲೆ ನೀವು ಹೊಸ ಗಿಡಗಳು ಬೇಕಾದ್ರೆ ಏನ್ ಮಾಡ್ತೀವಿ?
1: ಹೊಸ ಗಿಡಗಳು ಬೇಕಿದ್ರೆ ಅದನ್ನ ಹಾಗೆ ಬಿಡ್ಬೇಕು, ಅದನ್ನು ಹೂವಾಗ್ಲಿಕ್ಕೆ ಅದರಲ್ಲಿ ಬೀಜ ಆಗ್ತದೆ, ಅದನ್ನು ಹಾಕ್ಬೇಕಾಗ್ತದೆ.
0: ಇನ್ನೊಂದು ಟ್ರೇಯನ್ನು ನೀವು?
1: ಹೌದು ಹೌದು,
0: ಹೊಸತ್ತು.
1: ಹೊಸತ್ತು ಮಾಡ್ಲಿಕ್ಕೆ ಉಪಯೋಗ, ಮತ್ತೆ ಅದಲ್ಲಿಗೆ ಸಾಯ್ತದೆ ಒಣಗಿ ಈ ಗಿಡಗಳು. ಮತ್ತೆ ನಾನು ಪ್ರಯತ್ನ ಮಾಡಿದ್ದೇನೆ ಮಾತ್ರ.
0: ಕೀಟ ರೋಗಗಳು ಏನು ಬರುದಿಲ್ವಾ?
1: ಕೀಟಗಳು ಬರ್ತದೆ ಅದಕ್ಕೆ, ಏನೋ ಎಲೆ ತಿನ್ನುವ ಹುಳ ಏನೋ ಬರ್ತದೆ, ಸಣ್ಣ ಕೊತ್ತಂಬರಿ ಹುಳದಂತದ್ದೇನೋ ಬರ್ತದೆ, ಎಲೆಗಳನ್ನು ತೂತು ಮಾಡಿ ಹೋಗ್ತದೆ. ಅದಕ್ಕೆ ಈ ಕಹಿಬೇವಿನ ಎಣ್ಣೆ ಸ್ಪ್ರೇ ಮಾಡಿದ್ರೆ ಸಾಕಾಗ್ತದೆ. ಸ್ವಲ್ಪ ನೀರು ಮಾಡಿ 1-5 ಬಿಂದು ಕಹಿಬೇವಿನ ಎಣ್ಣೆ 1 ಲೀಟರ್ ನೀರಿಗೆ ಹಾಕಿ, ಮತ್ತೆ ಸ್ವಲ್ಪ ಈ ಶಾಂಪು ಏನಾದ್ರೂ ಇದ್ರೆ ಅದು ಕೂಡ 2 ಬಿಂದು ಸೇರಿಸಿ ಸ್ಪ್ರೇ ಮಾಡಬಹುದು.
0: ಈಗ ಬಳ್ಳಿ ತರಕಾರಿ ಕುರಿತು ಹೇಳೋದಾದ್ರೆ,

0: ನಿಮ್ಮ ಹತ್ರ ಯಾವುದೆಲ್ಲ ಬಳ್ಳಿ ತರಕಾರಿಗಳಿವೆ?
1: ಪಡುವಲ ಇದೆ, ಮತ್ತೆ ಅಲಸಂಡೆ ಇದೆ, ಬೀನ್ಸ್ ಕೂಡ ಹಾಕಿದ್ದೇನೆ, ಮತ್ತೆ ಇದು ಚೀನಿಕಾಯಿ ಇದೆ, ಬೇರೆ ಮುಳ್ಳು ಸೌತೆ ಇದೆ. ಹಾಗೆ
0: ಸೊರೆ ಬೆಳೆಸಲಿಲ್ಲ?
1: ಸೊರೆ ನಾನು ಬೆಳೆಸಲಿಲ್ಲ, ಮೊದಲು ಬೆಳೆಸಿದ್ದೆ, ಈಗ ಬೆಳೆಸಲಿಲ್ಲ. ಅಂದ್ರೆ ಅತ್ತೆ ಮಾವ ಎಲ್ಲ ತಿನ್ನುವುದಿಲ್ಲ ಅದನ್ನು. ಮತ್ತೆ ಈ ಕಾನಕಲ್ಲಟೆ ಅಂತ ಹೇಳಿ ಒಂದು ವಿಶೇಷ ತರಕಾರಿ ಇದೆ, ಅದು ನಿಜವಾಗಿ ಕಾಡಲ್ಲಿ ಬೆಳೀತಾ ಇದ್ದ ತರಕಾರಿ ಅದು ಮೊದಲೆಲ್ಲ. ಈಗ ಅದನ್ನು ನಮ್ಮ ಮನೆ ಹಿತ್ತಿಲಲ್ಲಿ ಕೂಡ ಬೆಳೆಸಬಹುದು, ಅದನ್ನು ಕಟ್ಟಿಂಗ್ಸ್ ಅಲ್ಲಿ ಬೆಳೆಸಬಹುದು, ಬೀಜದಿಂದ ಬೆಳೆಸಬಹುದು. ನಾನು ಕಟ್ಟಿಂಗ್ಸ್ ತಂದು ನೆಟ್ಟದ್ದು. ಹಾಗೆ ಅದು ನಾವು ಈ ತೊಂಡೆಕಾಯಿಗೆ ಚಪ್ಪರ ಮಾಡ್ತೇವಲ್ಲ, ಅದೇ ತರ ಚಪ್ಪರಕ್ಕೆ ಹಬ್ಬಿಸಿ ಬೆಳೆಸಿದ್ರೆ ಬೇಕಾಷ್ಟು ನೀರೊಂದಿತ್ತು ಅಂದ್ರೆ ಬೇಕಾಷ್ಟು ಅದರಲ್ಲಿ ಸಿಗ್ತದೆ, ನಮಗೆ ವರ್ಷ ಇಡೀ ಸಿಗ್ತದೆ. ಒಳ್ಳೆ ತರಕಾರಿ ಅದು, ಆರೋಗ್ಯಕ್ಕೂ ಒಳ್ಳೇದು. ಮಾತ್ರ ಅದು ನಾವು ಅದನ್ನು ಅಡುಗೆಗೆ ಉಪಯೋಗ ಮಾಡುವಾಗ ಅದರ ಒಳಗಿನ ಬೀಜ ತೆಗೆದು ಉಪಯೋಗ ಮಾಡಬೇಕು, ಬೀಜದಿಂದ ತುರಿಕೆ ಬರ್ತದೆ. ಹಾಗೆ ಅದು ತುಂಬಾ ಒಳ್ಳೇದಂತೆ ಆರೋಗ್ಯಕ್ಕೂ ಕೂಡ.
0: ಈಗ ಅದು ನೀವು ನೆಡುವ ಕ್ರಮ ಎಲ್ಲ ಹೇಗೆ? ತೊಂಡೆಕಾಯಿ ಗಿಡ,
1: ತೊಂಡೆಕಾಯಿ ಆತರ ನೆಟ್ಟ ಹಾಗೆ ಆತರವೇ, ಅದಕ್ಕೆ ಗೊಬ್ಬರ ಎಲ್ಲ ಸ್ವಲ್ಪ ಕೊಟ್ಟರೆ ಆಯ್ತು, ಹಟ್ಟಿ ಗೊಬ್ಬರ ಸಾಕಾಗ್ತದೆ ಅದಕ್ಕೆ.
0: ಅದಕ್ಕೆಲ್ಲ ಇದು ಕೀಟಗಳೆಲ್ಲ ರೋಗ ಏನಾದ್ರು ಬರುತ್ತೆ?
1: ತುಂಬಾ ಕಮ್ಮಿ, ಅದಕ್ಕೆ ಕೀಟಗಳೆಲ್ಲ ಬರುದು ಬಾರಿ ಕಮ್ಮಿ. ಅದಂದ್ರೆ ಅದರಲ್ಲಿ ಏನೋ ಒಂದು ರೋಮದ ತರ ಇದೆ ಅದರಲ್ಲಿ, ಹಾಗಾಗಿ ಅದಕ್ಕೆ ಅಷ್ಟೇನು ಪಕ್ಕ ಬರುದಿಲ್ಲ ಕೀಟಗಳು.
0: ಈಗ ಗೆಣಸು ವೆರೈಟಿ ನೀವು ಮಾಡಿದ್ರಿ ಅಂತ ಹೇಳಿದ್ರಿ, ಇದನ್ನೆಲ್ಲ ಹೇಗೆ ನೀವು ಮಾಡುವ ಕ್ರಮ ಎಲ್ಲ?
1: ಗೆಣಸನ್ನು ಈ ಮಣ್ಣು ಎತ್ತರ ಮಾಡಿ ದಿಬ್ಬದ ತರ ಮಾಡಿ ಉದ್ದ ಸಾಲು ಮಾಡಿ ನೆಡುದು, ಅಂದ್ರೆ ನೀರು ನಿಲ್ಬಾರ್ದಲ್ಲ ಹಾಗೆ. ಮತ್ತೆ ನೆಡುವಾಗ ಒಮ್ಮೆ ಅದಕ್ಕೆ ಬೂದಿ, ಆ ಮಣ್ಣಿಗೆ ಬೂದಿ ಮಿಶ್ರಣ ಮಾಡ್ತೇನೆ, ಮತ್ತೆ ಸ್ವಲ್ಪ ಸಗಣಿ ನೀರು ಮಾಡಿ ಹಾಕ್ತೇನೆ. ಅಂದ್ರೆ ನಮಗೆ ಹಟ್ಟಿ ಇರುದು ಸಗಣಿ ಆತರ ಇರುದು, ಹಾಗೆ ಸಗಣಿ ನೀರು ಮಾಡಿಯೇ ಹಾಕ್ಬೇಕಾಗ್ತದೆ. ಅದು 3 ತಿಂಗಳಾಗುವಾಗ ಗೆಣಸು ಸಿಗ್ತದೆ ನಮಗೆ ನೆಟ್ಟು, ಕೆಲವೊಮ್ಮೆ 6 ತಿಂಗಳಾಗ್ತದೆ ಕೆಲವು ಜಾತಿಯ ಗೆಣಸಲ್ಲಿ. ಹಾಗೆ ಅದರಲ್ಲಿ 4 ವಿಧ ಇದೆ ನಮ್ಮಲ್ಲಿ ಗೆಣಸಲ್ಲಿ.
0: ಅದು ನೀವು ಯಾವ ರೀತಿ ಅಂದ್ರೆ ಈಗ ನೆಡುವಾಗ ಗೊಬ್ಬರ ಎಲ್ಲ ಹಾಕಿ ನೆಡ್ತೀರಾ?
1: ಹೌದು, ನೆಡುವಾಗಲೇ ಸ್ವಲ್ಪ ಬೂದಿ ಮಿಕ್ಸ್ ಮಾಡಿ ನೆಡುದು, ಆಮೇಲೆ ಇದು ಗಿಡಕ್ಕೆ ಜೀವ ಬಂದ ಮೇಲೆ ಈ ಹಟ್ಟಿಯ ಸಗಣಿ ಗೊಬ್ಬರ ಒಮ್ಮೆ ಹಾಕಿದ್ರೆ ಸಾಕು, ಹೆಚ್ಚೇನು ಬೇಡ ಅದಕ್ಕೆ, ಒಮ್ಮೆ ಹಾಕಿದ್ರೆ ಸಾಕಾಗ್ತದೆ. ಮತ್ತೆ ನಾನು ನೀರು ಮಾತ್ರ ಕೊಡುದು, ನಾನು ಮತ್ತೆ ಬೇರೆ ಗೊಬ್ಬರ ಯಾವ್ದು ಹಾಕ್ತಾ ಇಲ್ಲ ಅದಕ್ಕೆ ಹಾಕುದಿಲ್ಲ.
0: ಈಗ ನೆಟ್ಟು ಎಷ್ಟು ಸಮಯ ಆದ್ಮೇಲೆ ಅದು ನಿಮಗೆ ಸಿಗ್ತದೆ?
1: 3 ತಿಂಗಳಾಗುವಾಗ ಸಿಗ್ತದೆ ಕೆಲವೊಂದು ವೆರೈಟಿಯಲ್ಲಿ, ಕೆಲವೊಂದರಲ್ಲಿ 6 ತಿಂಗಳು ಬೇಕಾಗ್ತದೆ. ಈ ಪೇಟೆಯಲ್ಲಿ ಒಂದು ಸಿಗ್ತದೆ ಉದ್ದದು ಸಿಹಿ ಗೆಣಸದು, ಅದು 6 ತಿಂಗಳು ಬೇಕು ಬೆಳಿಲಿಕ್ಕೆ, ಬೇಗನೆ ಬೆಳೆಯುವುದಿಲ್ಲ ಅದು.
0: ಈಗ ಹೆಗ್ಗಣದಗಳ ಕಾಟ ಎಲ್ಲ ಇರುವುದಿಲ್ಲ ನೀವು ನೆಟ್ರೆ, ಈಗ ಯಾವ ರೀತಿ ನೀವು ಅದನ್ನು?
1: ಹೆಗ್ಗಣದ ಕಾಟ ನಮ್ಮಲ್ಲಿ ಅಷ್ಟಿಲ್ಲ, ಅಂದ್ರೆ ನಮ್ಮಲ್ಲಿ ಬೆಕ್ಕುಗಳಿವೆ, ಹಾಗಾಗಿ ಹೆಗ್ಗಣದ ಕಾಟ ಸದ್ಯಕ್ಕೆ ಇಲ್ಲ. ಈಗ
0: ರೋಗ ಎಲ್ಲ ಬರುವಂತದ್ದು
1: ಇಲ್ಲ, ಗೆಣಸಿಗೆ ಬಾರಿ ಕಮ್ಮಿ ರೋಗ ಬರುದು.
0: ಗೆದ್ದಲೆಲ್ಲ ಬರುವಂತ ಸಾಧ್ಯತೆ?
1: ಗೆದ್ದಲು ಕೂಡ ಕಮ್ಮಿ ಬರುದು, ಬೂದಿ ಎಲ್ಲ ಹಾಕಿರ್ತೇವಲ್ಲ, ಹಾಗಾಗಿ ಗೆದ್ದಲು ಬರುದು ಕಮ್ಮಿ. ಒಮ್ಮೊಮ್ಮೆ ನಾವು ಅದನ್ನು ಮಣ್ಣಿಂದ ತೆಗೆಯುವುದು ತಡ ಆದ್ರೆ ಮಾತ್ರ ಗೆದ್ದಲು ಬರುವ ಸಾಧ್ಯತೆ ಇದೆ. ಹಾಗೆ ಗೆಡ್ಡೆಗಳು ಹಾಳಾಗುವ ಸಾಧ್ಯತೆ ಇದೆ. ಮತ್ತೆ ನಾನು ಬೀನ್ಸ್ ಮಾಡಿದ್ದೇನೆ, ಬೀನ್ಸ್ ಈ ಅಂಗಡಿಯಲ್ಲಿ ಬೆಳೆದ ಬೀನ್ಸ್ ಬರ್ತದಲ್ಲ, ಅದನ್ನೇ ಬೀಜ ಹಾಕಿ ಮಾಡಿದ್ದು. ಅದರಲ್ಲಿ ತುಂಬಾ ಆಗಿದೆ, ಈಗ ಇಲ್ಲ, ತುಂಬಾ ಸಿಕ್ಕಿತ್ತು ನನಗೆ, ತುಂಬಾ ಆಗಿದೆ, ತುಂಬಾ ಆಗ್ತದೆ ಕೂಡ. ಅದು ಈ ಡಬಲ್ ಬೀನ್ಸ್ ಅಂತ ಹೇಳ್ತಾರಲ್ಲ ಅದು. ಹಾಗೆ
0: ಅದನ್ನೆಲ್ಲ ಯಾವ ಅಲಸಂಡೆಯ ತರವೇ ಬೆಳೆಸುವ?
1: ಹೌದು ಹೌದು, ಅದು ಅಲಸಂಡೆ ಹಾಗೆ ಹಬ್ತದೆ, ಮೇಲೆ ಬಳ್ಳಿ ತರ ಹೋಗುದು, ಅದು ಹಬ್ತದೆ. ಅಲಸಂಡೆ ಕೂಡ ಮಾಡಿದ್ದೇನೆ ನಾನು, ಬೇಕಾಷ್ಟು ಅಲಸಂಡೆ ಕೂಡ ಆಗಿದೆ.
0: ಈ ಬಳ್ಳಿ ತರಕಾರಿಗಳಲ್ಲಿ ಇದನ್ನೆಲ್ಲ ನೀವು ರೋಗ ಕೀಟ ಎಲ್ಲ ಬಂದ್ರೆ ಯಾವ ರೀತಿ ನಿರ್ವಹಣೆ ಮಾಡುವಂತದ್ದು?
1: ಅದಕ್ಕೆ ಬೂದಿ ಎರಚಿದ್ರೆ ಆಗ್ತದೆ, ಸ್ವಲ್ಪ ಬೂದಿಗಳನ್ನು ಎರಚಿದ್ರೆ ಆ ಕೀಟಗಳೆಲ್ಲ ಬರುದು ಕಮ್ಮಿ ಆಗ್ತದೆ. ಅಷ್ಟೇನು ಕೀಟ ಬರುದು ನಾನು ನೋಡ್ಲಿಲ್ಲ, ಬೂದಿ ಹಾಕಿದ್ರೆ ಸರಿ ಆಗ್ತದೆ. ಸ್ವಲ್ಪ ನಾವು ಈಗ ನಿನ್ನೆ ತೆಗೆದದನ್ನು ಇವತ್ತು ಹಾಕ್ಬಹುದು ಬೂದಿಯನ್ನು, ಅಂದ್ರೆ ಆ ಬೂದಿ ಸ್ವಲ್ಪ ಸ್ಟ್ರಾಂಗ್ ಇರ್ತದೆ. ಬುಡಕ್ಕೆ ಹಾಕಬಾರದು, ಬುಡಕ್ಕೆ ಹಾಕಿದ್ರೆ ಸುಟ್ಟು ಹೋಗ್ತದೆ. ಹಾಗಾಗಿ ಆ ಬೂದಿಯನ್ನು ಸ್ವಲ್ಪ ಎರಚಿದ್ರೆ ಸಾಕು, ಹುಳಗಳ ಬಾಧೆಗೆ ಕಮ್ಮಿ ಆಗ್ತದೆ ಅದು. ಮತ್ತೆ ನೀರು ಹಾಕಿದ್ರೆ ಆಯ್ತು ಗಿಡಗಳಿಗೆ.
0: ಈಗ ಬೀನ್ಸ್ ಎಲ್ಲ ವರ್ಷ ಪೂರ್ತಿ ಮಾಡಬಹುದಾ ಅಲ್ಲ ಚಳಿಗಾಲದಲ್ಲಿ ಮಾತ್ರ ಆಗುವಂತದ್ದು?
1: ನಾನು ಒಂದು ಸಲ ಮಾಡಿ ನೋಡಿದ್ದೆ, ನಾನು ಮಾಡಿದಾಗ ಆಗಿತ್ತದ, ಅಂದ್ರೆ ವರ್ಷ ಪೂರ್ತಿ ನಾನು ಮಾಡಿ ನೋಡ್ಲಿಲ್ಲ, ಒಮ್ಮೆ ಆಗಿತ್ತು ತುಂಬಾ. ಈಗ ಬೀನ್ಸ್ ಬೀಜ ಹಾಕಿದ್ದೇನೆ, ಗಿಡ ಆಗಿದೆ.
0: ಆಗ ನೀವು ಗಿಡ ಅಲಸಂಡೆ ಅಂತ ಹೇಳಿದ್ರಲ್ಲ, ಅದು ಯಾವ ರೀತಿಯದ್ದು, ಏನಿದ್ರ ವಿಶೇಷತೆ?
1: ವಿಶೇಷತೆ ಅಂದ್ರೆ ಅದು ಪೊದರು ತರವೇ ಆಗುದು, ಅದು ಬಳ್ಳಿ ಹೋಗುದೇ ಇಲ್ಲ, ಅಲ್ಲಿಗೆ ನೆಲದಲ್ಲೇ ಆಗುದು. ಅದು ನೀವು ನೆಡುವಾಗ್ಲೇ ಗೊಬ್ಬರ ಎಲ್ಲ ಹಾಕಿ ನೆಟ್ಟು ಬಿಟ್ರೆ ಅದಕ್ಕೆ ಮತ್ತೆ ಗೊಬ್ಬರ ಏನು ಬೇಡ, ಅದೊಂದು 1.5-2 ತಿಂಗಳಿಗೆ ಸಾಕದು ಅಷ್ಟೇ ಆಗುದು, ಅದ್ರ ಆಯಸ್ ಅಷ್ಟೇ 1.5-2 ತಿಂಗಳಷ್ಟೇ. ಒಮ್ಮೆಗೆ ತುಂಬಾ ಆಗ್ತದೆ ಮಾತ್ರ ಆಗುವಾಗ, ತುಂಬಾ 10 ಗಿಡ ಇದ್ರೆ ಬೇಕಷ್ಟಾಯ್ತು ತರಕಾರಿ. ಮೆತ್ತಗೆ ಅದು ತುಂಬಾ ಇದು
0: ನೋಡ್ಲಿಕ್ಕೆ ಅಲಸಂಡೆ,
1: ನೋಡ್ಲಿಕ್ಕೆ ಇದೆ ಅಲಸಂಡೆ, ತಿನ್ಲಿಕ್ಕೆಲ್ಲ ಆಗ್ತದೆ. ಸೇಮ್ ಇದೇ ಅಲಸಂಡೆ, ಸ್ವಲ್ಪ ಮೀಟರ್ ಅಲಸಂಡೆ.

0: ತರ ಅದು, ಅಂದ್ರೆ ಅಷ್ಟು ಉದ್ದ ಇಲ್ಲ, ಆದ್ರೆ ಅದೆಲ್ಲ ಶೇಪ್ ಎಲ್ಲ ಅದೇ ತರ, ಸ್ವಲ್ಪ ರೌಂಡ್ ಶೇಪ್ ಆಗಿ ತುಂಬಾ ಒಳ್ಳೇದಿದೆ ಅದು. ಅದರಲ್ಲಿ ನಂತರ ಒಂದೇ ಬಣ್ಣ ಇದ್ದದ್ದು, ಕೆಂಪು ಬಣ್ಣ ಎಲ್ಲ ಇಲ್ಲ, ಗೊಬ್ಬರ ಜಾಸ್ತಿ ಬೇಡ ಅದಕ್ಕೆ.
1: ರೋಗ ಕೀಟಗಳ
0: ಕಮ್ಮಿ, ರೋಗ ಕೀಟಗಳ ಬಾಧೆ ಎಲ್ಲ ಬರುದಿಲ್ಲ ಅದಕ್ಕೆ. ಈಚೆ ಅಲಸಂಡೆಗೆ ಬರುವಷ್ಟು ಅದಕ್ಕೆ ಬರುದಿಲ್ಲ, ಬಾರಿ ಕಮ್ಮಿ.
1: ಈಗ ಇದು ಪಡುವಲ ಅಥವಾ ಚೀನಿಕಾಯಿ ಅದನ್ನೆಲ್ಲ ನೀವು ಚಪ್ಪರ ಮಾಡಿ ಹಬ್ಬಿಸ್ತೀರಾ ಯಾವ ರೀತಿ?
0: ಇಲ್ಲ, ಚೀನಿಕಾಯಿ ನೆಲದಲ್ಲೇ.
1: ಈಗ ಪಡುವಲ ಅಲಸಂಡೆ ಎಲ್ಲ ಮಾಡುವಾಗ ನೀವು ಚಪ್ಪರ ಹಾಕಿ ಮಾಡ್ತೀರಾ ಅಥವಾ?
0: ಹೌದು, ಪಡುವಲಕ್ಕೆ ಚಪ್ಪರ ಹಾಕ್ಬೇಕಾಗ್ತದೆ, ಅಂದ್ರೆ ಅದು ನೆಲದಲ್ಲಿ ಹಬ್ಬಿಸಿದ್ರೆ ಆಗ್ಲಿಕ್ಕಿಲ್ಲ, ಅದಕ್ಕೆ ಮಣ್ಣು ತಾಗಿದ ಕೂಡಲೇ ಅದು ಕೊಳ್ತು ಹೋಗ್ತದಲ್ವಾ, ಹಾಗಾಗಿ ಅದಕ್ಕೆ ಚಪ್ಪರ ಬೇಕು. ಅದಕ್ಕೆ ಗೊಬ್ಬರವೂ ಜಾಸ್ತಿ ಪಡುವಲಕ್ಕೆ, ಗೊಬ್ಬರ ಬೇಕಾಷ್ಟು ಕೊಡ್ಬೇಕಾಗ್ತದೆ. ಮತ್ತೆ ಅದು ಹೂ ಬಿಡ್ಲಿಕ್ಕೆ ಆಗುವ ಸ್ವಲ್ಪ ತುದಿಯನ್ನು ಪಿಂಚಿಂಗ್ ಮಾಡಿದ್ರೆ ಬೇಗನೆ ಕಾಯಿ ಬರ್ತದೆ ಅದರಲ್ಲಿ. ನಾವು ಸ್ವಲ್ಪ ಪಿಂಚಿಂಗ್ ಮಾಡ್ಬೇಕು ಅದನ್ನ, ಈಗ ಬಸಳೆಗೆಲ್ಲ ಮಾಡ್ತೇವಲ್ಲ, ಆ ತರ ಸ್ವಲ್ಪ ಮಾಡ್ಬೇಕು. ತುದಿಯನ್ನು ಸ್ವಲ್ಪ ತೆಗೆದ್ರೆ ಬೇಗ ಕಾಯಿ ಬರ್ತದೆ, ನಾನು ನೋಡಿದ್ದೇನೆ ಅದು. ಹಾಗೆ ಹಾಗಲಕಾಯಿಗೂ ಹಾಗೆ ಮಾಡ್ಲಿಕ್ಕೆ ಆಗ್ತದೆ.

0: ಎಲ್ಲ ನೀವು ಚಪ್ಪರ ಮಾಡಿ ಹಬ್ಬಿಸ್ತೀರಾ ಯಾವ ರೀತಿ?
1: ಇಲ್ಲ, ಚೀನಿಕಾಯಿ ನೆಲದಲ್ಲಿ.
0: ಈಗ ಪಡುವಲ ಅಲಸಂಡೆ ಎಲ್ಲ ಮಾಡುವಾಗ ನೀವು ಚಪ್ಪರ ಹಾಕಿ ಮಾಡ್ತೀರಾ ಅಥವಾ?
1: ಹೌದು, ಪಡುವಲಕ್ಕೆ ಚಪ್ಪರ ಹಾಕ್ಬೇಕಾಗ್ತದೆ, ಅಂದ್ರೆ ಅದು ನೆಲದಲ್ಲಿ ಹಬ್ಬಿಸಿದ್ರೆ ಆಗ್ಲಿಕ್ಕಿಲ್ಲ, ಅದಕ್ಕೆ ಮಣ್ಣು ತಾಗಿದ ಕೂಡಲೇ ಅದು ಕೊಳ್ತು ಹೋಗ್ತದಲ್ವಾ, ಹಾಗಾಗಿ ಅದಕ್ಕೆ ಚಪ್ಪರ ಬೇಕು. ಅದಕ್ಕೆ ಗೊಬ್ಬರವೂ ಜಾಸ್ತಿ, ಪಡುವಲಕ್ಕೆ ಗೊಬ್ಬರ ಬೇಕಾಷ್ಟು ಕೊಡ್ಬೇಕಾಗ್ತದೆ. ಮತ್ತೆ ಅದು ಹೂ ಬಿಡ್ಲಿಕ್ಕೆ ಆಗುವ ಸ್ವಲ್ಪ ತುದಿಯನ್ನು ಪಿಂಚಿಂಗ್ ಮಾಡಿದ್ರೆ ಬೇಗನೆ ಕಾಯಿ ಬರ್ತದೆ ಅದರಲ್ಲಿ. ನಾವು ಸ್ವಲ್ಪ ಪಿಂಚಿಂಗ್ ಮಾಡ್ಬೇಕು ಅದನ್ನ, ಈಗ ಬಸಳೆಗೆಲ್ಲ ಮಾಡ್ತೇವಲ್ಲ, ಆ ತರ ಸ್ವಲ್ಪ ಮಾಡ್ಬೇಕು. ತುದಿಯನ್ನು ಸ್ವಲ್ಪ ತೆಗೆದ್ರೆ ಬೇಗ ಕಾಯಿ ಬರ್ತದೆ, ನಾನು ನೋಡಿದ್ದೇನೆ ಅದು. ಹಾಗೆ ಹಾಗಲಕಾಯಿಗೂ ಹಾಗೆ ಮಾಡ್ಲಿಕ್ಕೆ ಆಗ್ತದೆ, ತುದಿ ಚಿವುಟ್ಬೇಕು ಸ್ವಲ್ಪ.
0: ಎಲ್ಲ ಬಳ್ಳಿ ತರಕಾರಿಗಳು
1: ಮಾಡಬಹುದು ಅಂತ ಅನ್ನಿಸ್ತದೆ ನನಗೆ. ನಾನು ಇದಕ್ಕೆ ಎರಡಕ್ಕೆ ಪ್ರಯೋಗ ಮಾಡಿದ್ದೇನೆ, ಹಾಗಲಕಾಯಿಗೆ ಮತ್ತೆ ಪಡುವಲಕಾಯಿಗೆ.
0: ಈಗ ಚೀನಿಕಾಯಿ ಎಲ್ಲ ಆದ್ರೆ ನೆಲದಲ್ಲಿ ಹಬ್ಬಿಸ್ತೀರಲ್ಲ, ಅದಕ್ಕೆ ಎಲ್ಲ ಯಾವ ರೀತಿ ನೀವು ನಿರ್ವಹಣೆ ಮಾಡುವಂಥದ್ದು, ಅಂದ್ರೆ ಅದಕ್ಕೆ ಕಾಯಿ ಕಚ್ಚಲಿಕ್ಕೆಲ್ಲ ಯಾವ ರೀತಿ ನೀವು ನಿರ್ವಹಣೆ ಮಾಡ್ತೀರಿ?
1: ಅದು ವಿಷಯ ಅಂದ್ರೆ ಅದಕ್ಕೆ ನಾವು ಪಾಲಿನೇಷನ್ ಮಾಡಬೇಕಾಗ್ತದೆ. ಆದ್ರೆ ನಮ್ಮಲ್ಲಿ ಇರುವೆ ಉಂಟು ತುಂಬಾ, ಇರುವೆ ಇರುವ ಕಾರಣ ಅದರಲ್ಲಿ ಕಾಯಿ ತುಂಬಾ ಬಿಡ್ತದೆ, ಅದುವೇ ಪಾಲಿನೇಷನ್ ಆಗ್ತದೆ ಆಚೆ ಹೋಗಿ, ಅದೇ ಆಗ್ತದೆ ನಮ್ಮಲ್ಲಿ. ಮತ್ತೆ ಚೀನಿಕಾಯಿಗೆ ಹೆಚ್ಚು ಗೊಬ್ಬರ ಬೇಡ, ಹಾಗೆ ಗೊಬ್ಬರದ ಅವಶ್ಯಕತೆ ಹೆಚ್ಚಿಲ್ಲ, ಒಮ್ಮೆ ನೆಡುವಾಗ ಹಾಕಿ ಬಿಟ್ರೆ ಸಾಕು, ಅದರಾಗದೆ ತುಂಬಾ ಹಬ್ಬಿಕೊಂಡು ಆಗ್ತಾ ಇರ್ತದೆ. ಇರುವೆ ಇರುವ ಕಾರಣ ನನಗೆ ಪಾಲಿನೇಷನ್ ಮಾಡುವ ಕೆಲಸ
0: ಕೆಲಸವನ್ನು.
1: ಹೌದು ಹೌದು ಹೌದು,
0: ಅದಕ್ಕೆ ಭೂಮಿ ಮೇಲೆ ಎಲ್ಲಾ ತರದ ಪ್ರಾಣಿಗಳು.
1: ನಿಜ ನಿಜ, ಎಲ್ಲಾ ತರದ ಪ್ರಾಣಿಗಳು ಬೇಕು. ಹೌದು.
0: ನೀವು ಆಗ ಕೂವೆ ಅಥವಾ ಅರರೂಟ್ ಬೆಳಿತೀರಿ ಅಂತ ಹೇಳಿದ್ರಿ, ಇದು ಹೇಗೆ ಬೆಳೆಯುವ ಕ್ರಮ ಎಲ್ಲ?
1: ಅರರೂಟ್ ಅಂದ್ರೆ ಅದನ್ನೀಗ ಅಡಿಕೆ ಸಿಪ್ಪೆ ಬರ್ತದಲ್ಲ, ಅಡಿಕೆ ಸುಲಿದ ಸಿಪ್ಪೆ ಮತ್ತೆ ಮಣ್ಣು ಅದೆಲ್ಲ ಚಂದ ಮಿಶ್ರಣ ಮಾಡಿ ಸ್ವಲ್ಪ ದಿಬ್ಬದ ತರ ಇದ್ದು ಅಲ್ಲಿ ನೆಡುವುದು. ಅಂದ್ರೆ ನಾವು ಈ ಕೂವೆ ತೆಗಿತೇವಲ್ಲ, ತೆಗೆಯುವಾಗ ನಮಗೆ ಅದರಲ್ಲಿ ಟ್ಯೂಬರ್ ಸಿಗ್ತದೆ, ಆ ಟ್ಯೂಬರ್ ಅಲ್ಲಿ ಈ ದಪ್ಪ ಗೆಡ್ಡೆ ಇರುವುದು ನಮಗೆ ಹುಡಿಗೆ ಬೇಕಾಗ್ತದೆ. ಆ ಎಳತ್ತೆಳತ್ತು ಗೆಡ್ಡೆಗಳು ಬರ್ತದೆ ಸಣ್ಣ ಸಣ್ಣದು, ಅದನ್ನು ನಾವು ನೆಡುವಂಥದ್ದು. ಮತ್ತೆ ಹಾಗೆ ನೆಟ್ಟು ಅದನ್ನು ಮುಂದಿನ ಇದು ಒಂದು 8 ರಿಂದ 10 ತಿಂಗಳು ಬೇಕದು ಬೆಳಿಲಿಕ್ಕೆ. ಹೌದು ಹೌದು ಹೌದು, ನಾವೀಗ ತೆಗೆದ ಮೇಲೆ ಮತ್ತೆ ನೆಡ್ಬಹುದು ಅದನ್ನು, ಈಗ ಒಮ್ಮೆ ತೆಗೆದ್ರೆ ಹಾಗೆ.
0: ಅಂದ್ರೆ ನೀವು ಅದು ಗಡ್ಡೆಯನ್ನೇ ನೆಡುವಂತ, ಅದರಲ್ಲಿ ಗಿಡ ಅಂಟಿಕೊಂಡಿರ್ತದೆ.
1: ಹೌದು, ಎಕ್ಸ್ಟ್ರಾ ಟ್ಯೂಬರ್ ಇರ್ತದೆ ಅದರಲ್ಲಿ, ಹುಡಿ ಸಿಗುದಿಲ್ಲ.
0: ಎಷ್ಟು ಇದರಲ್ಲಿ ಎಷ್ಟು ಅಂತರದಲ್ಲಿ ನೀವು ಅದನ್ನು ಕಟ್ ಮಾಡುವಂತದ್ದು ಗಿಡ ಮತ್ತೆ ಟ್ಯೂಬರ್?
1: ಟ್ಯೂಬರ್ ಅದು ನೆಲದ ಅಡಿಯಲ್ಲಿರುದು, ನಮಗೆ ಟ್ಯೂಬರ್ ಹೀಗೆ ಕೈಯಿಂದ ಮುರಿದ್ರೆ ಕಟ್ ಆಗ್ತದೆ. ಹಾಗೆ
0: ನೀವು ನಾಟಿ ಮಾಡುವಾಗ ಟ್ಯೂಬರ್ ಅನ್ನು ಇಡ್ತೀರಾ?
1: ಟ್ಯೂಬರ್ ಸಣ್ಣ ಟ್ಯೂಬರ್ ಅನ್ನೇ ನೆಡುದು ಅದು ಗಿಡ. ಅಂದ್ರೆ ನಾವು
0: ಗಿಡವನ್ನು ನೆಡುವ,
1: ಗಿಡ ಒಣಗಿರ್ತದೆ, ನಾವು ಗಿಡ ಒಣಗುವಾಗ ನಾವು ಅದನ್ನು ತೆಗಿಲಿಕ್ಕಾಯ್ತು ಅಂತ ಲೆಕ್ಕ.
0: ಈಗ ಗಿಡ ಎಲ್ಲ ನಾಟಿ ಮಾಡುವಂತದ್ದು ಯಾವ ರೀತಿ ನೀವು ಅದು?
1: ಅದೇ, ಅದಕ್ಕೆ ಮತ್ತೆ ಒಮ್ಮೆಗೆ ಗೊಬ್ಬರ ಹಾಕಿದ್ರೆ ಸಾಕು. ನಾವೊಮ್ಮೆ ನೆಲದಲ್ಲಿ ನೆಟ್ಟು ಅದಕ್ಕೆ ನೀರು ಚಿಮುಕಿಸಿ ನೀರು ಹಾಕಿ ಮತ್ತೆ ಒಮ್ಮೆ ಗೊಬ್ಬರ ಹಾಕಿದ್ರೆ ಸಾಕು ಅದಕ್ಕೆ ಒಮ್ಮೆ. ಮತ್ತೆ ಹೆಚ್ಚಿನ ಗೊಬ್ಬರ ಅದಕ್ಕೆ ಏನು ಬೇಡ. ಈ ಬಾಳೆ ಗಿಡ ಎಲ್ಲ ಇರ್ತದಲ್ಲ ಅದೇ ತರ, ಅದಕ್ಕೆ ಸ್ವಲ್ಪ ಸಡಿಲ ಮಣ್ಣಿದ್ರೆ ಆಯ್ತು ಅದಕ್ಕೆ ಮಣ್ಣು. ಅದಕ್ಕೆ ಗೆಡ್ಡೆ ಹೋಗ್ಲಿಕ್ಕೆ ಅನುಕೂಲ ಆಗುವಾಗ ಸಡಿಲ ಮಣ್ಣಿದ್ರೆ ಬೇಕಾಷ್ಟು ಗೆಡ್ಡೆ ಬರ್ತದೆ.
0: ಒಮ್ಮೆ ನೆಟ್ಟು ಎಷ್ಟು ಸಮಯ ಬೇಕದು ಕಟಾವು ಮಾಡ್ಲಿಕ್ಕೆ?
1: ಅದು 8 ರಿಂದ 10 ತಿಂಗಳು ಬೇಕು ಆಗ್ಲಿಕ್ಕೆ, ಅಷ್ಟು ಸಮಯ ಬೇಕಾಗ್ತದೆ.
0: ಹಾಗಿದ್ರೆ ವರ್ಷಕ್ಕೆ ಒಂದು ಬೆಳೆ ಮಾತ್ರ?
1: ಹೌದು ಹೌದು, ವರ್ಷಕ್ಕೊಂದೇ ಮಾಡುದು ಅದು.
0: ಅದರ ನಿರ್ವಹಣೆ ಎಲ್ಲ ಯಾವ ರೀತಿ?
1: ನಿರ್ವಹಣೆಗೆ ಸುಲಭ, ಅದರ ನಿರ್ವಹಣೆ ಎಲ್ಲ ಕಷ್ಟ ಏನಿಲ್ಲ. ನೀರು ಹಾಕ್ತಾ ಇದ್ರೆ ಆಯ್ತು, ನೀರಿಲ್ಲದ ಟೈಮಲ್ಲಿ ನೀರು ಹಾಕ್ತಾ ಇದ್ರೆ ಆಯ್ತಷ್ಟೇ.
0: ತೋಟ ಎಲ್ಲ ಇರುವವರಿಗೆ ಅಂದ್ರೆ ಈ ಅಂಗಳದಲ್ಲಿ ಕೂವೆ ಬೆಳೆಸಿದ್ರೆ ಹಂದಿಗಳ ಕಾಟ ಎಲ್ಲ ಇರ್ತದೆ ಅಂತ ಹೇಳ್ತಾರೆ.
1: ಹೌದು, ಹಂದಿಗಳ ಕಾಟ ಇರಬಹುದು. ಅದಕ್ಕೆ ಇಲಿ ಕಾಟ ಇದೆ. ಇಲಿ ಕಾಟಕ್ಕೆ ನಾವು ಅದಕ್ಕೆ ತಟ್ಟಿಯನ್ನು ಇಟ್ಟಿದ್ದೇವೆ. ಒಂದು ಇಲಿ ಬಂದು ಹಾಳು ಮಾಡ್ತದೆ ಅದನ್ನು, ಒಮ್ಮೊಮ್ಮೆ ಹೇಗಾದ್ರೂ ಮಾಡಿ ಹಾಳು ಮಾಡುದು ಇರ್ತದೆ. ಅದಕ್ಕೆ ನಾವು ಧೈರ್ಯಕ್ಕೋಸ್ಕರ ಇದು ತಟ್ಟಿಯನ್ನು ಇಟ್ಟಿದ್ದೇವೆ, ಅದು ಇಲಿ ಎಲ್ಲ ಹೋಗದ ಹಾಗೆ ಆ ತರ ಮಾಡಿ.
0: ಅಂದ್ರೆ
1: ತಟ್ಟಿ ಅಂದ್ರೆ ಈ ತಗಡು ಶೀಟ್ ಬರ್ತದಲ್ವಾ, ಆ ಶೀಟನ್ನು ಇಟ್ಟು ಕಟ್ಟಿದ್ದು ಸೈಡಿಗೆಲ್ಲ ಸುತ್ತಲೂ ಕಟ್ಟಿದ್ದು. ಅದಕ್ಕೆ ಅಲ್ಲಿಗೆ ಯಾವುದು ಹೋಗುದಿಲ್ಲ, ಆಗ ಈ ಸಣ್ಣ ಸಣ್ಣ ಇಲಿಯೋ ಹೆಗ್ಗಣ ಯಾವುದು ಹೋಗುದಿಲ್ಲ. ಆತರ ಮುನ್ನೆಚ್ಚರಿಕೆಯಾಗಿ ನಾವು ಮೊದಲೇ ಮಾಡಿ ಇಟ್ಟಿದ್ದೇವೆ.
0: ನಿಮ್ಮಲ್ಲಿ ಎಷ್ಟು ಗಿಡಗಳಿವೆ ಈಗ?
1: ತುಂಬಾ ಇವೆ, ಎಷ್ಟು ಅಂತ ಒಂದು 100 ಎಲ್ಲ ಆಗ್ಬಹುದು ಗಿಡಗಳು, ತುಂಬಾ ಇದೆ.
0: ಗೆಡ್ಡೆ ಬಂದ ಮೇಲೆ ಅದನ್ನು ಯಾವ ರೀತಿ ಎಲ್ಲ ಅದನ್ನು ಪುಡಿ ಮಾಡ್ತಾರಲ್ಲ, ಅದೆಲ್ಲ ಮಾಡುವ ಕ್ರಮ ಎಲ್ಲ ಹೇಗೆ? ಅದನ್ನು
1: ಗೆಡ್ಡೆಯನ್ನು ಅದೇ ಸ್ವಲ್ಪ ಸಪೂರ ಕೊಟ್ಟಿನಿಂದ ತೆಗೆದು ಎಲ್ಲ ತೆಗೆದು ಒಂದ್ ಕಡೆ ರಾಶಿ ಹಾಕಿ ಆಮೇಲೆ ಈ ಗಿಡಗಳನ್ನೆಲ್ಲ ಸಪರೇಟ್.
0: ನೀವು ಸಾಲು ಮಾಡಿ ನೆಟ್ಟು?
1: ಹೌದು ಹೌದು, ಸಾಲು ಮಾಡಿ ನೆಟ್ಟಿದ್ದೇವೆ, ತುಂಬಾ ಸಾಲು ಮಾಡಿ ನೆಟ್ಟಿದ್ದೇವೆ. ಹಾಗೆ ತೆಗೆದು ಅದನ್ನು ಸ್ವಲ್ಪ ಒಕ್ಕಿದ್ರೆ ಸಾಕು, ಅಂದ್ರೆ ಮಣ್ಣು ಮೆತ್ತಗಿರ್ತದಲ್ವಾ, ಅದು ತೆಗೆದು ತೊಳೆದು ಚಂದ ಮಾಡಿ ಅದನ್ನೆಲ್ಲ ತೊಳೆದು ಅದರ ಮೇಲಿನ ಸಿಪ್ಪೆ ಇರ್ತದೆ ಅದನ್ನು ಸ್ವಲ್ಪ ತೆಗೆದು ಕಟ್ ಕಟ್ ಮಾಡಿ ಗ್ರೈಂಡರಿಗೆ ಹಾಕಿ ಚಂದ ನಾವು ತೆಂಗಿನಕಾಯಿಯೆಲ್ಲ ಅರೆಯುವ ರೀತಿಯಲ್ಲಿ ಅರೆದ್ರೆ ಆಯಿತು. ಮತ್ತೆ ಇನ್ನಷ್ಟು ನೀರೆಲ್ಲ ಸೇರಿಸಿ ಒಂದು ಬಿಳಿ ಬಟ್ಟೆಯಲ್ಲಿ

0: ಸೋಸಿಕೊಂಡ್ರಾಯ್ತು. ಸೋಸಿಕೊಂಡು ಆಮೇಲೆ ಅದು ಪಾತ್ರೆಯಲ್ಲಿ ಅಡಿಯಲ್ಲಿ ನಿಲ್ತದೆ, ಅದರ ಇದು ಸ್ಟಾರ್ಚ್ ಏನಿರ್ತದೆ ಅದು ಅಡಿಯಲ್ಲಿ ನಿಲ್ತದೆ. ಅದನ್ನು ನಾವು ಮತ್ತೆ ನೀರನ್ನು ಬಗ್ಗಿಸಿ ಈ ಸಿಕ್ಕಿದ ಹುಡಿಯನ್ನು ಬಿಸಿಲಿಗೆ ಒಣಗಿಸಿದ್ರೆ ಆಯ್ತು. ಎಷ್ಟು ವರ್ಷ ಇಟ್ಟರೂ ಹಾಳಾಗುದಿಲ್ಲ ಆ ಹುಡಿ.
1: ಮಾರಾಟ ಏನಾದರೂ ಮಾಡ್ತೀರಾ?
0: ಇಲ್ಲ, ಮಾರಾಟ ಮಾಡುವುದಿಲ್ಲ. ನಮ್ಮ ಮನೆ ಖರ್ಚಿಗೆ ಒಂದು ವರ್ಷಕ್ಕೆ ಬೇಕಾಗುವಷ್ಟು ಆಗ್ತದೆ ನಮಗೆ.
1: ನೀವು ಇದು ಎಲ್ಲಿಂದ ತಂದ್ರಿ ಅಂದ್ರೆ ಕೂವೆ ಗಿಡಗಳನ್ನೆಲ್ಲ?
0: ನಾನು ಮದುವೆಗೆ ಬರುವಾಗಲೇ ಇತ್ತು
1: ಮನೆಯಲ್ಲೇ,
0: ಮೊದಲಿಂದಲೇ ಮಾಡ್ತಿದ್ರು. ಅದು ಇದು ನಮಗೆ ಬಹಳ ಒಳ್ಳೇದದು, ಆರೋಗ್ಯಕ್ಕೆ ತಂಪು, ಅದು ತುಂಬಾ ಒಳ್ಳೇದು, ಜೀರ್ಣಕ್ಕೆಲ್ಲ ಒಳ್ಳೇದು, ಮಕ್ಕಳಿಗೆಲ್ಲ ಅದನ್ನೇ 6 ತಿಂಗಳು ಕಳೆದ ನಂತರ ಅದರದ್ದೇ ಮಣ್ಣಿ ಅಂತ ಹೇಳಿ ಎಲ್ಲ ಮಾಡಿಕೊಡ್ತಾರೆ. ಮತ್ತೆ ಹಲ್ವಾ ಮಾಡ್ತಾರೆ, ಮತ್ತೆ ಪಾಯಸಕ್ಕೆ ಎಲ್ಲ ಈ ಥಿಕ್ಕನಿಂಗ್ ಏಜೆಂಟ್ ಆಗಿ ಎಲ್ಲ ಅದನ್ನ ಹಾಕ್ತಾರೆ. ಹಾಗೆ ಹಲವಾರು ಖಾದ್ಯಗಳನ್ನೆಲ್ಲ ಮಾಡಬಹುದು ಅದರಿಂದ.
1: ಗಡ್ಡೆ ತೆಗಿತೀರಲ್ಲ ಈಗ ಪುನಃ ನಾಟಿ ಮಾಡ್ಲಿಕ್ಕೆ, ಅವಾಗ್ಲೇ ಮಾಡುವಂತದ್ದ ತೆಗೆದ ಕೂಡಲೇ ಅಲ್ಲ, ಅಥವಾ ನೀವು ಅದನ್ನು ಶೇಖರಿಸಿ ಇಡುವಂತ?
0: ಇಲ್ಲ, ನಮ್ಮಲ್ಲಿ ನಾವು ಆವಾಗ್ಲೇ ಮಾಡಿ ಬಿಡ್ತೇವೆ, ಅದನ್ನು ಹಾಗೆ ಶೇಖರಿಸಿ ಎಲ್ಲ ಇಡುದಿಲ್ಲ. ಒಂದು ಈ ಇದರ ಕೆಲಸಗಳೆಲ್ಲ ಮುಗಿದ ತಕ್ಷಣ ಅದನ್ನು ಕೂಡ ಮಣ್ಣನ್ನೆಲ್ಲ ಸ್ವಲ್ಪ ಹಸನು ಮಾಡಿ ಅಲ್ಲಿಗೆಲ್ಲ ಈ ಅಡಿಕೆ ಸಿಪ್ಪೆಯನ್ನೆಲ್ಲ ವಾಪಸ್ ಹೊಸ್ತೆಲ್ಲ ಹಾಕಿ ನೆಟ್ಟು ಬಿಡ್ತೇವೆ ಕೂಡಲೇ ತಕ್ಷಣ.
1: ಈಗ ನೀವು ಕ್ಯಾಬೇಜ್ ಎಲ್ಲ ಬೆಳೆಸುವ ಪ್ರಯತ್ನ ಮಾಡಿದ್ದೀರಾ?
0: ಇಲ್ಲ, ಕ್ಯಾಬೇಜ್ ಬೆಳೆಸುವ ಒಂದು ಕನಸಿದೆ ನನಗೆ, ಅದನ್ನು ಬೆಳೆಸಬೇಕು. ಇನ್ನು ಮುಂದೆ ನಾನು ಮಾಡ್ತೇನೆ ಅದನ್ನು, ಕ್ಯಾಬೇಜ್ ಮತ್ತೆ ಕಾಲಿಫ್ಲವರ್ ಮಾಡ್ತಾ ಇದ್ದಾರೆ, ಕ್ಯಾರೆಟ್ ಅಂತದೆಲ್ಲ ಮಾಡ್ಬೇಕಂತ ಇದ್ದೇನೆ ನಾನು. ಅಂದ್ರೆ ನಾನು ಕ್ಯಾಬೇಜ್ ಹೊರಗಿನಿಂದ ನಾವು ತರುವುದೇ ಇಲ್ಲ, ಕ್ಯಾಬೇಜ್ ಆಗ್ಲಿ ಕಾಲಿಫ್ಲವರ್ ಆಗ್ಲಿ ತರುವುದಿಲ್ಲ ಹೊರಗಿಂದ. ಹಾಗಾಗಿ ಒಂದು ಆಸೆ ಇದೆ ಬೆಳೆಸ್ಬೇಕಂತ ಹೇಳಿ.
1: ಈಗ ನೀವು ತರಕಾರಿಗಳನ್ನೆಲ್ಲ ಮಾಡ್ತಾ ಇದ್ದೀರಲ್ಲ, ಈ ಬೀಜಗಳನ್ನೆಲ್ಲ ನೀವು ಯಾವ ರೀತಿ ಸಂಗ್ರಹಿಸಿಡುವಂಥದ್ದು ಮುಂದಿನ ಫಸಲಿಗೆ ಹೋಸ್ಕರ?
0: ಬೀಜಗಳನ್ನು ನಾನು ತೆಗೆದಿಟ್ಟು ಕವರಲ್ಲಿ ತೆಗೆದಿಟ್ಟು ನಾನು ಫ್ರಿಡ್ಜಲ್ಲಿ ಇಡ್ತೇನೆ ಅದನ್ನು, ಅಂದರೆ ಅದು ಹಾಳಾಗಬಾರ್ದಲ್ಲ ಅದಕ್ಕೋಸ್ಕರ. ಮತ್ತೆ ಕೆಲವು ನಾನು ಬೀಜಗಳನ್ನು ಆವಾಗಲೇ ಹಾಕ್ತೇನೆ ನಾನು, ಅಂದರೆ ಅದು ಉಳಿಯದಿದ್ರೆ ಸಿಗದಿದ್ರೆ ಅಂತ ಹೇಳುವ ಕಾರಣಕ್ಕಾಗಿ ನಾನೊಂದು ಎಕ್ಸ್ಟ್ರಾ ಗಿಡಗಳನ್ನು ಮಾಡಿ ಇಟ್ಕೊಳ್ತಾನೆ ಇರ್ತೇನೆ ಹಾಗೆ. ಮತ್ತೆ ಕೆಲವನ್ನು ನಾನು ಫ್ರಿಡ್ಜಲ್ಲಿ ತೆಗೆದಿಡ್ತೇನೆ, ಫ್ರೀಜರಲ್ಲೆಲ್ಲ ಫ್ರಿಡ್ಜಲ್ಲಿ ಇಡಬೇಕು, ಏನಾಗುದಿಲ್ಲ ತುಂಬಾ ವರ್ಷ ಆದ್ರೂ ಕೂಡ ಅದು ಏನಾಗುದಿಲ್ಲ.
1: ಪೇಪರ್ನಲ್ಲಿ ಸುತ್ತಿಡುವಂತ,
0: ಪೇಪರ್ನಲ್ಲಿ ಸುತ್ತಿ ಪ್ಲಾಸ್ಟಿಕ್ ಅಲ್ಲಿ ಇಟ್ಟರೆ ಆಯ್ತು. ಹಾಗೆ ಈಗ ನಾವು ಬೀಜಗಳನ್ನು ತೆಗೆದಿಡ್ತೇವಲ್ಲ, ನಮಗೆ ಅದನ್ನು ಮೊಳಕೆ ಬರಿಸಬೇಕು
1: ಮುಂದಿನ ಬೆಳೆ,
0: ಮುಂದಿನ ಬೆಳೆಗೋಸ್ಕರ ಮೊಳಕೆ ಬರಿಸಬೇಕಾದ್ರೆ ಅದನ್ನು ನಾವು ಹೀಗೆ ಹಾಕಿದ್ರೆ ಇರುವೆ ಎಲ್ಲ ತಿಂದು ಹೋಗ್ತದೆ. ಅದಕ್ಕೆ ನಾವು ಹಿಂದಿನ ದಿನ ರಾತ್ರಿ ನೆನೆ ಹಾಕಿ ಮರುದಿನ ನಾವು ಅದನ್ನು ನೀರಿಂದ ತೆಗೆದು ಒಂದು ಬಟ್ಟೆಯಲ್ಲಿ ಕಟ್ಟಿ ಗಟ್ಟಿ ಕಟ್ಟಿ ಇಡಬೇಕು, ಅದಕ್ಕೆ ನೀರು ಹಾಕ್ತಾ ಇರಬೇಕು. ಅಥವಾ ಈ ಪ್ಲಾಸ್ಟಿಕ್ ಸಿಗ್ತದಲ್ಲ ಸಣ್ಣದು ಕವರ್, ಅದರೊಳಗೆ ಹಾಕಿ ಗಟ್ಟಿ ಕಟ್ಟಿದ್ರೆ ಅದರಲ್ಲೇ ಮೊಳಕೆ ಬರ್ತದೆ. ಮೊಳಕೆ ಬಂದ ತಕ್ಷಣ ನಾವು ಸೀಡ್ಲಿಂಗ್ ಟ್ರೇಯಲ್ಲಿ ಹಾಕಿ ಮತ್ತೆ ನಾವು ಅದನ್ನು ತೆಗೆದು ನೆಡಬಹುದು. ಸೀಡ್ಲಿಂಗ್ ಟ್ರೇಗೆ ಹಾಕಿದ್ರೆ ಬಹಳ ಒಳ್ಳೇದು, ಕೋಕೋಪೀಟ್ ಹಾಕಿ ಅದರಿಂದ ತೆಗಿಲಿಕ್ಕೆ ತುಂಬಾ ಅನುಕೂಲ, ಬೇರು ಸಮೇತ ಅದು ಆ ಕೋಕೋಪೀಟ್ ಸಮೇತ ಬರ್ತದೆ ಹಾಗೆ, ಅದು ತುಂಬಾ ಒಳ್ಳೇದು. ಮತ್ತೆ ಈ ಗಿಡಗಳನ್ನು ನೆಡುವಾಗ ಉಂಟಲ್ಲ, ನಾವು ಈ ಸೀಡ್ಲಿಂಗ್ ಟ್ರೇಯಿಂದ ತೆಗೆದು ನೆಡುವ ಮೊದಲು ನಾವು ಈ ಬಳ್ಳಿ ತರಕಾರಿಗಳಿಗೆಲ್ಲ ಗುಂಡಿ ತೆಗೆದು ಅಡಿಗೆ ಸ್ವಲ್ಪ ಗೊಬ್ಬರ ಹಾಕಿಯೇ ನೆಟ್ಟರೆ ಆ ಗಿಡ ತುಂಬಾ ಒಳ್ಳೇದು ಬರ್ತದೆ. ಮತ್ತೆ ಹೆಚ್ಚಿನ ಗೊಬ್ಬರದ ಅವಶ್ಯಕತೆ ಇರುವುದಿಲ್ಲ, ಈ ಹಾಗಲಕಾಯಿ ಇರ್ಬೋದು ಪಡವಲಕಾಯಿ ಇರ್ಬೋದು ಆ ತರದಕ್ಕೆಲ್ಲ ತುಂಬಾ ಒಳ್ಳೇದು. ಹಾಗೆ
1: ಈಗ ಈ ಎಲ್ಲ ತರಕಾರಿಗಳನ್ನು ನೀವು ಮಾರಾಟ ದೃಷ್ಟಿಯಿಂದ ಮಾಡ್ತೀರಾ ಅಥವಾ ಮನೆ ಖರ್ಚಿಗಾಗಿ ಮಾಡುವಂತದ್ದು?
0: ಇಲ್ಲ, ಮನೆ ಖರ್ಚಿಗೆ ನಾವು ಮಾಡುದು, ಮತ್ತೆ ಹೆಚ್ಚುವರಿ ಇದ್ರೆ ನಮ್ಮ ನೆಂಟರಿಗೆ ಪರಿಚಯದವರಿಗೆ ಕೊಡ್ತೇವೆ ಹಾಗೆ, ಅವರು ಕೊಡ್ತಾರಲ್ಲ ಹಾಗಾಗಿ ನಾವು ಕೂಡ ಅವರಿಗೆ ಕೊಡ್ತೇವೆ. ಮಾರಾಟ ಇದುವರೆಗೆ ಮಾಡಿಲ್ಲ.
1: ವಿಶೇಷವಾದ ತರಕಾರಿಗಳನ್ನು ಬೆಳೆಸುವ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ನೀಡಿದ್ರಿ ಮೇಡಮ್ ನೀವು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಮೇಡಮ್, ನಮಸ್ಕಾರ.
2: ಇದುವರೆಗೆ ಸುಮಾ ಕಲ್ಲಡ್ಕ ಇವರೊಂದಿಗೆ ಅವರು ಬೆಳೆಯುವಂತಹ ತರಕಾರಿ ಕೃಷಿಯ ಅನುಭವಗಳ ಬಗ್ಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಗಾಯತ್ರಿ ಎಂ. ಈಗ ಕೃಷಿ ಮಾಹಿತಿ ಕೇಳೋಣ.
3: ತಾಳೆ ಬೆಳೆ ತೈಲವನ್ನು ಉತ್ಪಾದಿಸುವಂತಹ ಬೆಳೆಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಮರವಾಗಿದ್ದು ಅತಿ ಹೆಚ್ಚು ಖಾದ್ಯ ತೈಲವನ್ನು ಇದು ನೀಡುತ್ತದೆ. ಆದರೆ ಈ ಬೆಳೆಗೆ ಪ್ರಧಾನ ಪೋಷಕಾಂಶಗಳಾದ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಹಾಗೂ ಲಘು ಪೋಷಕಾಂಶಗಳಾದ ಮೆಗ್ನೀಷಿಯಂ, ಬೋರಾನ್, ತಾಮ್ರ ಮತ್ತು ಕಬ್ಬಿಣದ ಕೊರತೆಯಿಂದಾಗಿ ಇಳುವರಿಯಲ್ಲಿ ಹೆಚ್ಚಿನ ಕುಂಠಿತವನ್ನು ಗಮನಿಸಬಹುದು. ಎಲೆಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಕಡಿಮೆಯಾಗ್ತದೆ, ಇಳುವರಿ ಕೂಡ ಕ್ಷೀಣಿಸ್ತದೆ. ಯಾವುದೇ ಬೆಳೆಗೆ ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳನ್ನು ನಿರ್ವಹಿಸಿದರೆ ಉತ್ತಮ ಗುಣಮಟ್ಟದ ಮತ್ತು ಹೆಚ್ಚಿನ ಇಳುವರಿಯನ್ನು ಪಡೆಯುವುದಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಪೋಷಕಾಂಶಗಳ ನಿರ್ವಹಣೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ. ಪೋಷಕಾಂಶಗಳ ಕೊರತೆಯ ತೀವ್ರತೆ ಹೆಚ್ಚಾದರೆ ತಾಳೆಮರವು ಸಾಯುವಂತಹ ಸಂದರ್ಭ ಕೂಡ ಇರ್ತದೆ. ಇತ್ತೀಚಿನ ದಿವಸಗಳಲ್ಲಿ ಪೊಟ್ಯಾಷ್ ಮತ್ತು ಬೋರಾನ್ ಕೊರತೆಯು ಹೆಚ್ಚಾಗಿ ತಾಳೆ ಬೆಳೆಗಳಲ್ಲಿ ಸರ್ವೇಸಾಮಾನ್ಯವಾಗಿದ್ದು ಕೊರತೆಯ ಲಕ್ಷಣಗಳು ವಿಭಿನ್ನ ರೀತಿಯಲ್ಲಿ ಕಾಣಿಸಿಕೊಳ್ಳಬಹುದು. ತಾಳೆ ಬೆಳೆಯಲ್ಲಿ

ಪೋಷಕಾಂಶಗಳ ಕೊರತೆಯ ಲಕ್ಷಣಗಳು ಮತ್ತು ನಿರ್ವಹಣೆಯನ್ನು ಈ ರೀತಿಯಾಗಿ ಹೇಳಬಹುದು. ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರವನ್ನು ವರ್ಷಕ್ಕೆ 20 ಸುಮಾರು 30 ಪ್ರತಿ ಮರಕ್ಕೆ ನೀಡಬೇಕು. ಇದರ ಜೊತೆಗೆ ಶಿಫಾರಸು ಮಾಡಿರುವಂತಹ ಪೋಷಕಾಂಶಗಳನ್ನು ಸರಿಯಾದ ರೀತಿಯಲ್ಲಿ ತಾಳೆತೋಟಕ್ಕೆ ಒದಗಿಸದೇ ಹೋದರೆ ಪೋಷಕಾಂಶಗಳ ಕೊರತೆ ಉಂಟಾಗಬಹುದು. ಸಾರಜನಕ ಪ್ರಮುಖವಾದಂತಹ ಪೋಷಕಾಂಶವಾಗಿದೆ. ಇದರ ಕೊರತೆಯ ಲಕ್ಷಣಗಳನ್ನು ಈ ರೀತಿಯಾಗಿ ಹೇಳಬಹುದು. ನರ್ಸರಿ ಗಿಡಗಳಲ್ಲಿ ಸಸಿಗಳು ಮೊದಲು ಮಂದವಾಗಿರುತ್ತವೆ ಮತ್ತು ಮಸುಕಾದ ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಕೊರತೆಯು ಹೆಚ್ಚು ತೀವ್ರವಾಗ್ತಾ ಇದ್ದ ಹಾಗೆ ನಿಂಬೆ ಹಳದಿ ಬಣ್ಣಕ್ಕೆ ಕ್ರಮೇಣ ಬಣ್ಣ ಬದಲಾಗ್ತದೆ ಮತ್ತು ಬೆಳವಣಿಗೆಯು ಕೂಡ ಕಡಿಮೆಯಾಗ್ತದೆ. ಮುಖ್ಯ ಜಮೀನಿನಲ್ಲಿ ಎಲೆಯು ಹಳದಿಯಾಗುವಂತಹದ್ದು, ಮೊದಲು ಹಳೆಯ ಎಲೆಗಳಲ್ಲಿ ಈ ಚಿಹ್ನೆಗಳು ಕಾಣಿಸಿಕೊಳ್ಳಬಹುದು. ನಂತರ ತಾಳೆ ಗಿಡದ ಸುಳಿ ಗರಿಗಳಿಗೆ ಹರಡ್ತವೆ. ತೀವ್ರ ಕೊರತೆಯುಂಟಾದಾಗ ಎಲೆಯ ದಿಣ್ಣೆ ಅಥವಾ ಮಿಡ್ರಿಪ್ ಮತ್ತು ಎಲೆಗಳು ಬಿಳಿಚುವಿಕೆ ಪ್ರಾರಂಭವಾಗ್ತದೆ. ಎಲೆಯ ಬುಡಭಾಗದಲ್ಲಿ ಹಳದಿ ಅಥವಾ ಕಿತ್ತಲೆ ಬಣ್ಣಕ್ಕೆ ತಿರುಗಿ ಎಲೆಯು ಊದಿರುವಂತೆ ಕಾಣುತ್ತದೆ ಮತ್ತು ಸೋಗೆಯ ಎರಡು ಕಡೆ ಎಲೆಗಳಲ್ಲಿ ಸಮನ್ನಾಗಿ ಹಳದಿ ಬಣ್ಣ ಕಾಣಿಸಬಹುದು. ತೀವ್ರ ಕೊರತೆಯುಂಟಾದಾಗ ಎಲೆಗಳು ಸೊರಗಿ ಸತ್ತು ಹೋಗಬಹುದು. ಇದನ್ನು ನಿಯಂತ್ರಿಸಬೇಕಿದ್ರೆ ನರ್ಸರಿಯಲ್ಲಿ ಕೊರತೆಯ ಲಕ್ಷಣವು ಕಡಿಮೆಯಾಗುವವರೆಗೂ ವಾರಕ್ಕೊಮ್ಮೆ 2% ಯೂರಿಯಾದ ಸಿಂಪರಣೆಯನ್ನು ಮಾಡಬಹುದು. ಸಸಿಗಳ ಸುತ್ತ ಕಳೆ ನಿರ್ವಹಣೆಯನ್ನು ಮಾಡುವಂತಹದ್ದು, ಚರಂಡಿಗಳನ್ನು ಮಾಡುವ ಮುಖಾಂತರ ಒಳಚರಂಡಿಯ ವ್ಯವಸ್ಥೆಯನ್ನು ಮಾಡಬೇಕು. ಎಲೆ ಮತ್ತು ಮಣ್ಣು ವಿಶ್ಲೇಷಣೆಯ ಆಧಾರದ ಮೇಲೆ ಶಿಫಾರಸು ಮಾಡಿರುವಂತಹ ಗೊಬ್ಬರ 3-4 ಕಂತುಗಳಲ್ಲಿ ಹಾಕಬೇಕು. ಸುಮಾರು ವಯಸ್ಕ ತಾಳೆ ಮರಕ್ಕೆ 1200 ಸಾರಜನಕವನ್ನು ಪ್ರತಿ ವರ್ಷ ಕೊಡಬೇಕಾಗ್ತದೆ. ಇದನ್ನು 2.6 ಯೂರಿಯಾ ಅಥವಾ 6 ಅಮೋನಿಯಂ ಸಲ್ಫೇಟ್ ಅಥವಾ 2 DAPಯನ್ನು ಹಾಕುವುದರ ಮೂಲಕ ಪೂರೈಸಬಹುದು. ವಯಸ್ಕ ತಾಳಿ ಮರಕ್ಕೆ 600 ಸಾರಜನಕವನ್ನು ಅಂದರೆ 5 ಯೂರಿಯಾ ಪ್ರತಿ ಎಕರೆಗೆ ಪ್ರತಿ ವರ್ಷಕ್ಕೆ ರಸಾವರಿಯ ಮುಖಾಂತರ ಮಾಸಿಕ ಅಂತರದಲ್ಲಿ ನೀಡಬಹುದು. ಸಾವಯವ ಗೊಬ್ಬರಗಳಾದ ಕೊಟ್ಟಿಗೆ ಗೊಬ್ಬರ ಮತ್ತು ಬೇವಿನ ಹಿಂಡಿಯನ್ನು ತೋಟಕ್ಕೆ ಹಾಕುವುದರಿಂದ ಸಾರಜನಕದ ಕೊರತೆಯನ್ನು ಸ್ವಲ್ಪ ಮಟ್ಟಿಗೆ ನೀಗಿಸಿಕೊಳ್ಳಬಹುದು. ರಂಜಕ ಅಥವಾ ಫಾಸ್ಫರಸ್ ಎನ್ನುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ಪೋಷಕಾಂಶ. ಇದರ ಕೊರತೆಯ ಲಕ್ಷಣಗಳನ್ನು ಈ ರೀತಿಯಾಗಿ ಹೇಳಬಹುದು. ಚಿಕ್ಕ ವಯಸ್ಸಿನ ಸಸಿಗಳಲ್ಲಿ ಹಳೆಯ ಎಲೆಗಳು ಆಲಿವ್ ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ರಂಜಕದ ತೀವ್ರ ಕೊರತೆಯಾದಾಗ ಎಲೆಗಳು ಬಿಳಿಚುವಿಕೆ ಹೆಚ್ಚಾಗ್ತದೆ. ಮುಖ್ಯ ಜಮೀನಿನಲ್ಲಿ ರಂಜಕದ ಕೊರತೆಯಿಂದ ಸೋಗೆಯ ಉದ್ದ ಕಡಿಮೆಯಾಗ್ತದೆ. ರಂಜಕದ ಕೊರತೆಯಿಂದ ಬಳಲ್ತಾ ಇರುವಂತಹ ಮರಗಳ ಕಾಂಡ ಸಣ್ಣದಾಗ್ತದೆ ಮತ್ತು ಮೊನಚಾಗಿರ್ತವೆ. ಇದರ ನಿಯಂತ್ರಣಕ್ಕಾಗಿ ಸುಮಾರು 3.75 ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂದರೆ 600 ರಂಜಕ ಅಥವಾ 1.5 DAPಯನ್ನು ವಯಸ್ಕ ತಾಳೆ ಸಸಿಗಳಿಗೆ 2-3 ಕಂತುಗಳಲ್ಲಿ ವರ್ಷಕ್ಕೆ ಕೊಡಬೇಕಾಗ್ತದೆ. ರಸಾವರಿ ಪದ್ಧತಿಯಲ್ಲಿ ಸುಮಾರು 300 ರಂಜಕವನ್ನು ಪ್ರತಿ ಮರಕ್ಕೆ ಪ್ರತಿ ವರ್ಷಕ್ಕೆ 12 ಸಮ ಕಂತುಗಳಲ್ಲಿ ತಿಂಗಳ ಅಂತರದಲ್ಲಿ ನೀಡಬೇಕಾಗ್ತದೆ. ಪೊಟ್ಯಾಷಿಯಂ ಎನ್ನುವಂಥದ್ದು ಇನ್ನೊಂದು ಪ್ರಮುಖವಾದಂತಹ ಪೋಷಕಾಂಶ. ಹಳೆಯ ಗರಿಗಳಲ್ಲಿ ಮೊದಲು ಇದರ ಕೊರತೆಯ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಮುಖ್ಯವಾಗಿ ಕಿತ್ತಳೆ ಬಣ್ಣದ ಚುಕ್ಕೆಗಳು ಕಾಣಿಸಿಕೊಳ್ಳಬಹುದು. ಶಿರಭಾಗದ ಮಧ್ಯ ಎಲೆ ಹಳದಿಯಾಗ್ತದೆ. ಕಿತ್ತಳೆ ಬಣ್ಣದ ಗುಳ್ಳೆಗಳು ಕಾಣಬಹುದು. ಮರವು ಒಣಗಿ ಹೋಗ್ತದೆ. ಕಿತ್ತಳೆ ಬಣ್ಣದ ಚುಕ್ಕೆಗಳು ಹಳೆಯ ಎಲೆಗಳಲ್ಲಿ ಸುತ್ತುವರೆದ ಮಸುಕಾದ ಹಸಿರು ಆಯತಾಕಾರದ ಚುಕ್ಕೆಗಳು ರೋಗದ ಲಕ್ಷಣಗಳಾಗಿ ಕಾಣಿಸಿಕೊಳ್ತವೆ. ಕ್ರಮೇಣ ಚುಕ್ಕೆಗಳು ವಿಸ್ತರಿಸ್ತಾ ಹೋಗ್ತವೆ. ಪೊಟ್ಯಾಷಿಯಂ ಕೊರತೆಯು ತೀವ್ರವಾಗ್ತಾ ಇದ್ದ ಹಾಗೆ ಮರವು ಸೊರಗುವುದಕ್ಕೆ ಪ್ರಾರಂಭಿಸುತ್ತದೆ. ಆದರೆ ಗಿಡವು ಸಾಯುವುದಿಲ್ಲ. ಮರದ ಎಲೆಗಳು ಭೂಮಿಯ ಕಡೆ ನೇತು ಬಿದ್ದು ತಲೆಕೆಳಗಾದ ಕೋನಾಕೃತಿಯ ರೀತಿ ಭಾಸವಾಗ್ತದೆ. ಶಿರಭಾಗದ ಮಧ್ಯ ಹಳದಿ, ಸುಳಿಯ ಭಾಗದಲ್ಲಿರುವ ಹೊಸ ಎಲೆಗಳಲ್ಲಿ ಕಾಕಿ ಬಣ್ಣದ ರೀತಿಯ ಎಲೆಗಳು ತಿರುಗುವುದಕ್ಕೆ ಪ್ರಾರಂಭಿಸುತ್ತವೆ. ಈ ರೋಗ ಲಕ್ಷಣ ಕ್ರಮೇಣ ಬೇರೆ ಎಲೆಗಳಿಗೂ ಕೂಡ ಹರಡಬಹುದು. ಎಲೆಯ ಕೊನೆಯ ಭಾಗವು ಸತ್ತು ಹೋಗ್ತದೆ. ಮೆಗ್ನೀಷಿಯಂ ಕೊರತೆಯ ಲಕ್ಷಣಗಳನ್ನು ಕೂಡ ನೋಡಬಹುದು. ಬೇರೆ ಎಲೆಯಿಂದ ಮುಚ್ಚಿಕೊಂಡು ಮರೆಯಾಗಿರುವ ಎಲೆಗಳಲ್ಲಿ ಈ ಕೊರತೆಯ ಲಕ್ಷಣಗಳು ಇರುವುದಿಲ್ಲ. ಪೊಟ್ಯಾಷ್ನ ಕೊರತೆಯ ಲಕ್ಷಣಗಳನ್ನು ಗಮನಿಸಿದ ಮೇಲೆ ಇದರ ನಿರ್ವಹಣಾ ಕ್ರಮಗಳು ಅಂತಂದರೆ, ಪ್ರತಿ ಮರಕ್ಕೆ ಪ್ರತಿ ವರ್ಷಕ್ಕೆ ಸುಮಾರು 1200 ಪೊಟ್ಯಾಷಿಯಂ ಡೈಆಕ್ಸೈಡ್ ಅಥವಾ 2 ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ಕೊಡಬೇಕು. ಮಣ್ಣು ಮತ್ತು ಎಲೆಗಳ ವಿಶ್ಲೇಷಣೆಯನ್ನು ಆಗಿಂದಾಗೆ ಪರೀಕ್ಷಿಸ್ತಾ ಇರಬೇಕು. ರಸಾವರಿಯ ಮುಖಾಂತರ ಕೊಡುವುದಿದ್ದರೆ 600 ಪೊಟ್ಯಾಷಿಯಂ ಡೈಆಕ್ಸೈಡ್ ಅಥವಾ 5 ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ಪ್ರತಿ ತಿಂಗಳ ಅಂತರದಲ್ಲಿ ಕೊಡಬೇಕಾಗ್ತದೆ. ಮೆಗ್ನೀಷಿಯಂನ ಕೊರತೆಯ ಲಕ್ಷಣಗಳನ್ನು ಈ ರೀತಿಯಾಗಿ ಹೇಳಬಹುದು. ಆಲಿವ್ ಹಸಿರು ಬಣ್ಣದ ಹಳೆಯ ಎಲೆಗಳಲ್ಲಿ ಕಾಣಿಸಿಕೊಳ್ಳುತ್ತದೆ.

0: ಮಾಡುತ್ತವೆ, ಕ್ರಮೇಣವಾಗಿ ಹರಡ್ತಾ ಹೋಗ್ತದೆ. ಈ ಲಕ್ಷಣವು ಸಾಮಾನ್ಯವಾಗಿ ಸೋಗೆಯ ಮಧ್ಯಭಾಗದಿಂದ ಆರಂಭವಾಗ್ತದೆ, ತೀವ್ರತೆ ಹೆಚ್ಚಾಗ್ತಾ ಇದ್ದ ಹಾಗೆ ಎಲೆಗಳು ನೇರಳೆ ಕಂದು ಬಣ್ಣದ ಚುಕ್ಕೆಗಳಾಗಿ ಕಾಣಿಸ್ತವೆ ಮತ್ತು ಸಂಪೂರ್ಣವಾಗಿ ಎಲೆಗಳೆಲ್ಲ ನೇರಳೆ ಕಂದು ಬಣ್ಣದಿಂದ ಆವೃತವಾಗಿರ್ತವೆ. ಪ್ರತಿ ಮರಕ್ಕೆ 500 ಗ್ರಾಂನಷ್ಟು ಮೆಗ್ನೀಸಿಯಂ ಸಲ್ಫೇಟನ್ನು ಕೊಡಬೇಕಾಗ್ತದೆ. ಮಣ್ಣು ಮತ್ತು ಎಲೆಗಳ ವಿಶ್ಲೇಷಣೆಯನ್ನು ಆಗಿಂದಾಗೆ ಪರಿಶೀಲಿಸ್ತಾ ಇರಬೇಕು. ಬೋರಾನ್ ಕೊರತೆಯಿಂದ ವಿಭಿನ್ನ ರೀತಿಯ ಲಕ್ಷಣಗಳನ್ನು ತಾಳೆಮರದಲ್ಲಿ ನೋಡಬಹುದು. ಕೊಕ್ಕೆ ಎಲೆ, ಒಂದು ಅಥವಾ ಹೆಚ್ಚಿನ ಎಲೆಗಳ ತುದಿಯಲ್ಲಿ ಕೊಕ್ಕೆಯ ರೀತಿ ಕಾಣಿಸಿಕೊಳ್ಳುತ್ತದೆ, ಕೊಕ್ಕೆಯು ಸುಟ್ಟಂತೆ ಕಾಣಬಹುದು. ಈ ರೀತಿ ಕೊಕ್ಕೆ ಆಕಾರದ ಎಲೆಗಳ ಲಕ್ಷಣಗಳು ಸುಳಿ ಎಲೆಗಳಲ್ಲಿ ಕಂಡುಬರುತ್ತವೆ. ಈ ರೋಗ ಲಕ್ಷಣದ ತೀವ್ರತೆಯಿಂದ ಎಲೆಗಳೆಲ್ಲ ಮಡಚಿಕೊಳ್ಳುತ್ತವೆ. ಫ್ರಾಂಡಿನ ತುದಿಭಾಗದಲ್ಲಿ ಎಲೆಗಳು ಸುಕ್ಕುಗಟ್ಟಿದ ಹಾಗೆ ಕಾಣಬಹುದು. ಹಾಗೆಯೇ ಮೀನಿನ ಎಲುಬಿನ ಆಕಾರದಲ್ಲಿ ಎಲೆಗಳು ಕೂಡ ಕಂಡುಬರಬಹುದು. ದುಂಡಾದಂತಹ ಎಲೆಯ ತುದಿ, ತಾಳೆಯ ಸೋಗೆಯ ತುದಿಯು ಎಲೆಗಳು ಜೋಡಿ ಎಲೆಗಳಿಂದ ಕೊನೆಗೊಳ್ಳುವುದಿಲ್ಲ ಮತ್ತು ತುದಿ ಎಲೆಗಳ ಅಂತರವು ಕೂಡ ಕಡಿಮೆ ಇರಬಹುದು. ಹೀಗೆ ಬೇರೆ ಬೇರೆ ಲಕ್ಷಣಗಳು ಇದರಲ್ಲಿ ಕಂಡುಬರುತ್ತವೆ. ಇವುಗಳ ನಿಯಂತ್ರಣಕ್ಕಾಗಿ 10-25 ಗ್ರಾಂನಷ್ಟು ಬೋರಾನ್ ಅಥವಾ 100-250 ಗ್ರಾಂನಷ್ಟು ಬೋರ್ಯಾಕ್ಸನ್ನು, ಇಲ್ಲವೇ 60-150 ಗ್ರಾಂನಷ್ಟು ಬೋರಿಕ್ ಆಮ್ಲ ಅಥವಾ 70-170 ಗ್ರಾಂನಷ್ಟು ಡೈಸೋಡಿಯಂ ಟೆಟ್ರಾಬೋರೇಟ್ ಪೆಂಟಾಹೈಡ್ರೇಟ್, ಇವುಗಳಲ್ಲಿ ಯಾವುದಾದರೂ ಒಂದನ್ನು ಪ್ರತಿ ಮರಕ್ಕೆ ವರ್ಷಕ್ಕೊಂದ್ಸಾರಿ ಹಾಕಬೇಕಾಗ್ತದೆ. ಹಾಗೆಯೇ ತಾಮ್ರದ ಕೊರತೆಯ ಲಕ್ಷಣಗಳು ಮುಖ್ಯವಾಗಿ ಎಲೆಗಳ ಬೆಳವಣಿಗೆ ಕುಂಠಿತವಾಗ್ತವೆ ಮತ್ತು ಸುಳಿ ಎಲೆಗಳು ಒಣಗ್ತವೆ. ಹೊಸ ಎಲೆಗಳಲ್ಲಿ ಬಿಳಿ ಹಳದಿ ಬಣ್ಣದ ಲಕ್ಷಣಗಳು ಕಾಣಿಸಿಕೊಳ್ತವೆ. ಕೊರತೆಯ ತೀವ್ರತೆ ಹೆಚ್ಚುತ್ತಾ ಇದ್ದ ಹಾಗೆ ಹಳದಿ ಬಣ್ಣದ ಗೆರೆಗಳನ್ನು ಎಲೆಗಳಲ್ಲಿ ಕಾಣಬಹುದು ಮತ್ತು ತುಕ್ಕು ಚಿಹ್ನೆಗಳು ಮತ್ತು ಕಂದು ಬಣ್ಣದ ಕಲೆಗಳು ಬೆಳೀತವೆ. ಕೊನೆಯದಾಗಿ ಎಲೆಗಳು ತುದಿಭಾಗದಿಂದ ಸೊರಗ್ತವೆ. ಇವುಗಳ ನಿಯಂತ್ರಣಕ್ಕಾಗಿ ಪ್ರತಿ ಮರಕ್ಕೆ 50 ಗ್ರಾಂನಷ್ಟು ತಾಮ್ರದ ಸಲ್ಫೇಟನ್ನು ಹಾಕಬೇಕಾಗ್ತದೆ. ಪೊಟ್ಯಾಷಿಯಂ ಗೊಬ್ಬರದ ಬಳಕೆಯಿಂದ ತಾಮ್ರದ ಕೊರತೆಯನ್ನು ಕೂಡ ಕಡಿಮೆ ಮಾಡಬಹುದು.
1: ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ.
2: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
3: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
2: ಅದು ಹೇಗೆ?
3: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-1551 ಕರೆ ಮಾಡಿ.
4: ಇದು ಯಾರ ನಂಬರ್?
3: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
2: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
3: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6-10 ಗಂಟೆವರೆಗೂ.
4: ಆದ್ರಣ್ಣ, ಬಳತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
3: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-180-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಈ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ಅಲ್ಲಿಯವರೆಗೆ ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಆಕಾಶವಾಣಿ ಮಂಗಳೂರು. ಇದೀಗ ಪುತ್ತೂರು ನರಸಿಂಹ ನಾಯಕ್ ಹಾಡಿರುವ ಭಕ್ತಿಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಕಾಕಣ್ಕಿ ಮಹಿಪತಿದಾಸರ ಕೀರ್ತನೆ, ನೀನ್ಯಾರೋ ನಿನ್ನ ಪೆಸರೇನೋ.

0: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.

ಇದುವರೆಗೆ ಪುತ್ತೂರು ನರಸಿಂಹನಾಯಕ ಹಾಡಿರುವ ಭಕ್ತಿಗೀತೆಗಳನ್ನು ಆಲಿಸಿದೆವು. ಆಕಾಶವಾಣಿ ಮಂಗಳೂರು, ಪ್ರಿಯ ಕೇಳುಗರೇ, ಗಮನಿಸಿ, ಇಂದು ರಾತ್ರಿ 8:30 ಕೊಂಕಣಿ ಕಾರ್ಯಕ್ರಮದಲ್ಲಿ ಪರಿಸ್ಥಿತಿಗಳನ್ನು ನಿಭಾಯಿಸುವುದು ಹೇಗೆ ಈ ಕುರಿತು ಕುಲಶೇಖರ

ಸ್ಪೀಕರದ ಕೆ ಜಯಶ್ರೀ ಪೈ ಅವರಿಂದ ಭಾಷಣ ಕೇಳುವಿರಿ. ಆಕಾಶವಾಣಿ ಮಂಗಳೂರು, ಈಗ ಸಮಯ 7:34 ಆಗುತ್ತಲಿದೆ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೇಳುವಿರಿ ಬೆಂಗಳೂರು ಕೇಂದ್ರದಿಂದ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ರಮ ಒಳನುಸುಳುವಿಕೆ ತಡೆಗಟ್ಟಲು ಕೇಂದ್ರ ಸರ್ಕಾರ ಬದ್ಧ, ಗೃಹ ಸಚಿವ ಅಮಿತ್ ಶಾ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ್ ಕರ್ನಾಟಕ ಸೇರಿದಂತೆ 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ. ಸಿಂಗಾಪುರ ಅಧ್ಯಕ್ಷರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ 4 ವಿಭಾಗಗಳಲ್ಲಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಭಾರತದ ಆಟಗಾರರು. ವಾರ್ತೆಗಳ ವಿವರ. ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಲೋಕಭವನ ಸಂಪುಟ ಸಹೋದ್ಯೋಗಿಗಳೊಂದಿಗೆ ತೆರಳಿದ ಅವರು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅನುಪಸ್ಥಿತಿಯಲ್ಲಿ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪ್ರಭುಶಂಕರ್ ಅವರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ರಾಜೀನಾಮೆ ಪತ್ರವನ್ನು ಸ್ವೀಕರಿಸಿದ ಪ್ರಭುಶಂಕರ್ ಶಿಷ್ಟಾಚಾರದ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಮನವರಿಕೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ರಾಜ್ಯಪಾಲರನ್ನು ಮತ್ತೊಮ್ಮೆ ಭೇಟಿಯಾಗಲಿದ್ದಾರೆ. ವರಿಷ್ಠರ ಸೂಚನೆಯಂತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಪಾಲರು ತಮ್ಮ ರಾಜೀನಾಮೆಯನ್ನು ಅಂಗೀಕರಿಸುವ ವಿಶ್ವಾಸವಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎರಡು ಬಾರಿ ಮುಖ್ಯಮಂತ್ರಿ, ಎರಡು ಬಾರಿ ವಿರೋಧ ಪಕ್ಷದ ನಾಯಕನಾಗಲು ಅವಕಾಶ ನೀಡಿದ ಕಾಂಗ್ರೆಸ್ ಹಿರಿಯ ನಾಯಕರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ರಾಷ್ಟ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ಹೀಗಾಗಿ ರಾಜ್ಯ ರಾಜಕಾರಣದಲ್ಲೇ ಮುಂದುವರಿಯುವುದಾಗಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಜ್ಯದ ಜನತೆ 5 ವರ್ಷಗಳ ಕಾಲ ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ. ಇನ್ನು 2 ವರ್ಷ ಅವಧಿ ಇದ್ದು ಇಲ್ಲಿಯವರೆಗೆ ಕರ್ನಾಟಕ ಹಾಗೂ ಕ್ಷೇತ್ರದ ಜನತೆ ಪರವಾಗಿ ಸೇವೆ ಸಲ್ಲಿಸುವುದಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು 17 ಬಾರಿ ಆಯವ್ಯಯ ಮಂಡಿಸಿದ ಕೀರ್ತಿಯು ಅವರಿಗೆ ಸಲ್ಲುತ್ತದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆಯಿಂದ ಇದೇ 31ರವರೆಗೆ ಕರ್ನಾಟಕ, ಗೋವಾ ಮತ್ತು ಕೇರಳ ರಾಜ್ಯಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿಗೆ ಆಗಮಿಸಲಿರುವ ಅವರು ಆರ್ಟ್ ಆಫ್ ಲಿವಿಂಗ್ ಫೌಂಡೇಷನ್ನ 45ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ಅವರು ದಾವಣಗೆರೆಯಲ್ಲಿ ಬಿಟಿಟಿ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯ ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದೇ 30ರಂದು ಅವರು ಗೋವಾಗೆ ತೆರಳಿ ಪಣಜಿಯಲ್ಲಿ ಗೋವಾ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಸಿಎಸ್ಐಆರ್ ರಾಷ್ಟೀಯ ಸಾಗರಶಾಸ್ತ್ರ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಇದೇ 31ರಂದು ಉಪರಾಷ್ಟಪತಿಗಳು ಕರ್ನಾಟಕದ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟಿಸಲಿದ್ದು ಬಳಿಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಅದೇ ದಿನ ಸಂಜೆ ಅವರು ಕೇರಳಕ್ಕೆ ತೆರಳಿ ಕೊಟ್ಟಾಯಂನಲ್ಲಿ ಮಲಯಾಳಂ ದಿನಪತ್ರಿಕೆ ದೀಪಿಕಾದ 140ನೇ ವಾರ್ಷಿಕೋತ್ಸವವನ್ನು

0: ಉದ್ಘಾಟಿಸಲಿದ್ದಾರೆ. ದೇಶದಲ್ಲಿರುವ ಪ್ರತಿಯೊಬ್ಬ ಅಕ್ರಮ ನುಸುಳುಕೋರರನ್ನು ಗುರುತಿಸಿ ಹೊರಹಾಕಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಗುಜರಾತ್ನ ಗಾಂಧಿನಗರ ಜಿಲ್ಲೆಯ ಸೋನಿಪುರ ಗ್ರಾಮದಲ್ಲಿ ಇಂದು ಆಯೋಜಿಸಲಾಗಿದ್ದ ಸಾರ್ವಜನಿಕ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳದಲ್ಲಿ ಬಾಂಗ್ಲಾದೇಶ ಗಡಿಯಿಂದ ಆಗುತ್ತಿದ್ದ ನುಸುಳುವಿಕೆ ಈಗಾಗಲೇ ಇಳಿಮುಖವಾಗಲು ಪ್ರಾರಂಭಿಸಿದೆ ಎಂದು ತಿಳಿಸಿದರು. ಇದಕ್ಕೂ ಮುನ್ನ ಸಚಿವರು ಗಾಂಧಿನಗರ ಜಿಲ್ಲೆಯಲ್ಲಿ 340 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು. 2029 ಮಾರ್ಚ್ ವೇಳೆಗೆ ಎಲ್ಲರೂ ವಸತಿ ಕಲ್ಪಿಸುವ ಗುರಿಯೊಂದಿಗೆ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಅಡಿಯಲ್ಲಿ ಕರ್ನಾಟಕ ಸೇರಿದಂತೆ 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿಗಳ ಬೃಹತ್ ಅನುದಾನವನ್ನು ಬಿಡುಗಡೆ ಮಾಡಿದೆ. ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ನಡೆದ ಕಾರ್ಯಕ್ರಮದಲ್ಲಿ ಕರ್ನಾಟಕ, ಅಸ್ಸಾಂ, ಛತ್ತೀಸ್ಗಢ, ಗುಜರಾತ್, ಹರಿಯಾಣ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಕೇರಳ, ಪಂಜಾಬ್, ರಾಜಸ್ಥಾನ, ತಮಿಳುನಾಡು ಮತ್ತು ಉತ್ತರ ಪ್ರದೇಶ ರಾಜ್ಯಗಳಿಗಾಗಿ ಈ ಅನುದಾನಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅನುಮೋದನೆ ನೀಡಿದರು. ಯೋಜನೆಯಡಿ ನಿಗದಿಪಡಿಸಲಾಗಿರುವ 4.95 ಕೋಟಿ ಮನೆಗಳ ಒಟ್ಟು ಗುರಿಯಲ್ಲಿ ಈಗಾಗಲೇ 3.91 ಕೋಟಿ ಮನೆಗಳಿಗೆ ಮಂಜೂರಾತಿ ಸಿಕ್ಕಿದ್ದು 3.05 ಕೋಟಿಗೂ ಹೆಚ್ಚು ಮನೆಗಳ ನಿರ್ಮಾಣ ಪೂರ್ಣಗೊಂಡಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಈ ಮನೆಗಳೊಂದಿಗೆ ರಸ್ತೆ, ವಿದ್ಯುತ್, ಕುಡಿಯುವ ನೀರು ಹಾಗೂ ಶೌಚಾಲಯಗಳಂತಹ ಮೂಲಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದ ಅವರು, ಮಂಜೂರಾದ ಮನೆಗಳಲ್ಲಿ ಶೇಕಡ 75% ಮಹಿಳೆಯರ ಹೆಸರಿನಲ್ಲಿ ಅಥವಾ ಜಂಟಿ ಮಾಲೀಕತ್ವದಲ್ಲಿ ಇದು ಮಹಿಳಾ ಸಬಲೀಕರಣಕ್ಕೆ ಸಾಕ್ಷಿಯಾಗಿದೆ ಎಂದರು. ಬಾಕಿ ಇರುವ ಮನೆಗಳ ಅನುಮೋದನೆಯನ್ನು ಜೂನ್ 30 ಒಳಗಾಗಿ ಪೂರ್ಣಗೊಳಿಸುವಂತೆ ರಾಜ್ಯಗಳಿಗೆ ಸೂಚಿಸಿದ ಸಚಿವರು, ಜೂನ್ 5 ವಿಶ್ವ ಪರಿಸರ ದಿನದಂದು ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ಪ್ರತಿಯೊಬ್ಬ ಫಲಾನುಭವಿಯು ಕನಿಷ್ಠ 1 ಸಸಿ ನೆಡುವಂತೆ ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ಸರ್ಪ್ರೈಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋ ಡೌಲಿಟಸ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಸಭೆಯ ವೇಳೆ ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಹಾಗೂ ಮೆಡಿಟೇರಿಯನ್ ಪ್ರದೇಶದಲ್ಲಿ ಭಾರತದ ಹಿತಾಸಕ್ತಿಗಳ ಕುರಿತು ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಸರ್ಪ್ರೈಸ್ ಲಿಮೊಸೋಲ್ನಲ್ಲಿ ಇಂದು ನಡೆದ ಐರೋಪ್ಯ ಒಕ್ಕೂಟ ವಿದೇಶಾಂಗ ಸಚಿವರ ಅನೌಪಚಾರಿಕ ಜಿಮ್ನಿಚ್ ಸಭೆಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಭಾಗವಹಿಸಿದ್ದು, ಈ ಉನ್ನತ ಮಟ್ಟದ ಸಭೆಯಲ್ಲಿ ಜಾಗತಿಕವಾಗಿ ಉದಯೋನ್ಮುಖ ಬಹುಮುಖಿ ವ್ಯವಸ್ಥೆಯಲ್ಲಿನ ಹಿತಾಸಕ್ತಿಗಳು, ಪ್ರಾಯೋಗಿಕ ಸಹಯೋಗಗಳು ಮತ್ತು ಪರಸ್ಪರ ಅಭಿವೃದ್ದಿಯ ಅವಕಾಶಗಳ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಯಿತು. ಸಭೆಯ ಹಿನ್ನೆಲೆಯಲ್ಲಿ ವಿದೇಶಾಂಗ ಸಚಿವರು ಸ್ಪೇನ್, ಉಕ್ರೇನ್, ಸೌದಿ ಅರೇಬಿಯಾ ಸೇರಿದಂತೆ ಹಲವು ದೇಶಗಳ ವಿದೇಶಾಂಗ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಭಾರತದ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಮತ್ತು ಸಿಂಗಾಪುರ ರಕ್ಷಣಾ ಕಾರ್ಯದರ್ಶಿ ಜೋಸೆಫ್ ಲಿಯಾಂಗ್ ಅವರ ಜಂಟಿ ಅಧ್ಯಕ್ಷತೆಯಲ್ಲಿ ಸಿಂಗಾಪುರದಲ್ಲಿಂದು 16ನೇ ರಕ್ಷಣಾ ನೀತಿ ಸಂವಾದ ನಡೆಯಿತು. ಭಾರತ ದಕ್ಷಿಣ ಕೊರಿಯಾ ದೇಶಗಳ ನಡುವಿನ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದವನ್ನು ಮೇಲ್ದರ್ಜೆಗೇರಿಸುವ ಭಾಗವಾಗಿ ಡಿಜಿಟಲ್ ವ್ಯಾಪಾರ ಪೂರೈಕೆ ಸರಪಳಿ ಹಾಗೂ ಕೈಗಾರಿಕಾ ಸಹಭಾಗಿತ್ವದ ಕುರಿತು ಚರ್ಚಿಸಲು ಪ್ರತ್ಯೇಕ ಉಪಗುಂಪುಗಳನ್ನು ರಚಿಸಲು ನಿರ್ಧರಿಸಲಾಗಿದೆ. ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಮತ್ತು ಕೊರಿಯಾದ ವಾಣಿಜ್ಯ ಸಚಿವ ಯೋಯೋ ಹನ್ಕು ಅವರು 20 ಏಪ್ರಿಲ್ ಸಹಿ ಮಾಡಿದ ಜಂಟಿ ಪ್ರಕಟಣೆಗೆ ಅನುಗುಣವಾಗಿ ನವದೆಹಲಿಯಲ್ಲಿ ಈ ಮಾತುಕತೆಗಳು ಜರುಗಲಿವೆ. ಸಂವಾದ, ಚರ್ಚೆ, ಒಮ್ಮತ ಮತ್ತು ಭಿನ್ನಾಭಿಪ್ರಾಯಗಳಿಂದ ಪ್ರಜಾಪ್ರಭುತ್ವವು ಸದೃಢವಾಗಿ ಬೆಳೆಯುತ್ತದೆ ಎಂದು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ತಿಳಿಸಿದ್ದಾರೆ. ದೆಹಲಿ ವಿಧಾನಸಭೆಯಲ್ಲಿ 1924 1930 ಕೇಂದ್ರ ಶಾಸನ ಸಭೆಯ 407 ಕಲಾಪಗಳ ನಡಾವಳಿಕೆಗಳನ್ನೊಳಗೊಂಡ 89 ಸಂಪುಟಗಳ ಬೃಹತ್ ಸಂಕಲನವನ್ನು ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಈ

0: ಸಂಗ್ರಹವು ಮುಂದಿನ ಪೀಳಿಗೆಗೆ ಅಮೂಲ್ಯ ಮಾರ್ಗದರ್ಶಿಯಾಗಲಿದೆ ಎಂದರು. ದೇಶದ ಕಠಿಣವಾಗಿ ಶ್ರಮಿಸುವ ರೈತರ ನಿರಂತರ ಶ್ರಮದಾನದಿಂದಾಗಿ ಭಾರತದಲ್ಲಿಂದು ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಧಾನ್ಯಗಳ ದಾಸ್ತಾನು ಲಭ್ಯವಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಮುಂಗಾರು ಅಭಿಯಾನ 2026ರ ರಾಷ್ಟೀಯ ಕೃಷಿ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಈ ವರ್ಷ ದೇಶದ ಆಹಾರ ಧಾನ್ಯ ಉತ್ಪಾದನೆ ಕಳೆದ ವರ್ಷಕ್ಕಿಂತ ಶೇಕಡ 5.3ರಷ್ಟು ಹೆಚ್ಚಳವಾಗಿದ್ದು 376 ದಶಲಕ್ಷ ಟನ್ ದಾಟುವ ಅಂದಾಜಿದೆ ಎಂದರು. ಸಿಂಗಾಪುರ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಇಂದು ಭಾರತದ ಆಟಗಾರರು 4 ವಿಭಾಗಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಮಹಿಳಾ ಸಿಂಗಲ್ಸ್ನಲ್ಲಿ ಪಿವಿ ಸಿಂಧು, ಪುರುಷರ ಸಿಂಗಲ್ಸ್ನಲ್ಲಿ ಲಕ್ಷ್ಯ ಸೇನ್ ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಹಾಗೂ ಮಿಶ್ರ ಡಬಲ್ಸ್ನ ಧ್ರುವ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಜೋಡಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ರಮ ಒಳನುಸುಳುವಿಕೆ ತಡೆಗಟ್ಟಲು ಕೇಂದ್ರ ಸರ್ಕಾರ ಬದ್ದ, ಗೃಹ ಸಚಿವ ಅಮಿತ್ ಶಾ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ್ ಕರ್ನಾಟಕ ಸೇರಿದಂತೆ 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ. ಸಿಂಗಾಪುರ ಅಧ್ಯಕ್ಷರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ 4 ವಿಭಾಗಗಳಲ್ಲಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಭಾರತದ ಆಟಗಾರರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಆಕಾಶವಾಣಿ ಮಂಗಳೂರು.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
1: ಇದೀಗ ಹಿಂದಿ ಚಿತ್ರಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಮೇ ಆರ್ ಮಿಸಸ್ ಖನ್ನಾ ಚಿತ್ರಕ್ಕಾಗಿ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಹಾಗೂ ಸುಜಾನೆ ಡಿಮೆಲೋ ಧ್ವನಿಯಾಗಿರುವ ಗೀತೆ. ಜುನೈದ್ ವಾಸಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಸಾಜಿತ್ ವಾಚಿತ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ್ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
3: ಈಗ ಕೇಳೋಣ ಕಬಿ ಅಲ್ವಿದಾ ನಾ ಕೆಹನಾ ಚಿತ್ರಕ್ಕಾಗಿ ಸೋನು ನಿಗಮ್ ಮತ್ತು ಅಲ್ಕಾ ಯಾಜ್ಞಿಕ್ ಧ್ವನಿಯಾಗಿರುವ ಗೀತೆ. ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಶಂಕರ್ ಇಶಾನ್ ಲಾಯ್.

0: ಆಕಾಶವಾಣಿ ಮಂಗಳೂರು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆಕಾಶವಾಣಿ ಮಂಗಳೂರು ಯುವವಾಣಿ.

0: ಕೇಳುಗ ಯುವ ಮಿತ್ರರಿಗೆಲ್ಲ ಇಂದಿನ ಯುವವಾಣಿ ಕಲಾ ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕಾಲೇಜು ಉಜಿರೆ ಇಲ್ಲಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳೋಣ.
1: ಎಲ್ಲಾ ಆತ್ಮೀಯ ಕೇಳುಗರೆ, ತಮಗೆ ಪ್ರೀತಿಯ ನಮಸ್ಕಾರ ಹಾಗೂ ಸ್ವಾಗತ. ಈಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವಿಜ್ಞಾನ ಮಹಾವಿದ್ಯಾಲಯ ಉಜಿರೆ ಇಲ್ಲಿನ ವಿದ್ಯಾರ್ಥಿಗಳಾದ ನಾವು ಇಂದಿನ ಯುವವಾಣಿಯ ಕಲಾ ಸಂಜೆ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ದೇವರ ನಾಮಸ್ಮರಣೆಯನ್ನು ಇದೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವವರು ಅನುಷಾ ರವಿಶಂಕರ್, ಪ್ರಿಯಾಂಕಾ ಉಡುಪ, ಶ್ರದ್ಧಾ ಶೆಟ್ಟಿ. ತಬಲದಲ್ಲಿ ಸಹಕರಿಸುತ್ತಿರುವವರು ತನುಜ್ ಚಣೈ.

0: ಡಾಕ್ಟರ್ ಸುಪ್ರಿಯಾ ಅವರಿಂದ ಯೋಗದ ಬಗ್ಗೆ ಮಾಹಿತಿ.
1: ಯೋಗ ಅಂತ ಹೇಳಿದ್ರೆ ಜೀವನ ಶೈಲಿ, ಕೇವಲ ದೈಹಿಕ ಮಾತ್ರವಲ್ಲದೆ ಮಾನಸಿಕ ಹಾಗೂ ಆಧ್ಯಾತ್ಮಿಕ ಅಭ್ಯಾಸಗಳನ್ನೊಳಗೊಂಡ ಭಾರತೀಯ ಪುರಾತನ ವಿಜ್ಞಾನ ಶಾಸ್ತ್ರ. ಮಹರ್ಷಿ ಪತಂಜಲಿಯವರ ಪ್ರಕಾರ ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳಿದ್ರೆ, ಯೋಗವು ಮನಸ್ಸನ್ನು ಸಂಪೂರ್ಣವಾಗಿ ಶಾಂತಗೊಳಿಸಲು ಸಹಾಯ ಮಾಡುತ್ತದೆ. ಯೋಗ ಮನಸ್ಸನ್ನು, ಪದಗಳಿಂದ ಮಾತನ್ನು, ವೈದ್ಯಕೀಯ ಶರೀರದ ಕಲ್ಮಶಗಳನ್ನು ಶುಚಿಗೊಳಿಸುವ ವಿವರಗಳನ್ನು ಮಹರ್ಷಿ ಪತಂಜಲಿಯವರು ತಿಳಿಸಿಕೊಟ್ಟಿದ್ದಾರೆ. ಮನಪ್ರಶಮನೋಪಾಯ ಯೋಗ ಇತ್ಯಭಿಧೀಯತೆ, ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡುವ ಕೌಶಲ್ಯವೇ ಯೋಗ. ಒಳ್ಳೆಯ ಆರೋಗ್ಯ ಅಂತ ಹೇಳಿದರೆ ಕೇವಲ ರೋಗಮುಕ್ತರಾಗಿರುವುದಲ್ಲ, ಮನಸ್ಸು ಮತ್ತು ಭಾವನೆಗಳನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವುದು ಕೂಡ ಅತಿ ಅಗತ್ಯ. ಯುಜ್ಯತಿ ಅನೇನ ಇತಿ ಯೋಗ. ಯೋಗ ಅಂತ ಹೇಳಿದರೆ ಶಾರೀರಿಕ ಹಾಗೂ ಮಾನಸಿಕ ಸಂಯೋಗ. ಯೋಗ ಎಂಬ ಪದವು ಯುಜ್ ಎಂಬ ಮೂಲ ಪದದಿಂದ ಹುಟ್ಟಿಕೊಂಡಿದೆ. ಸಂಸ್ಕೃತದಲ್ಲಿ ಯುಜ್ ಅಂತ ಹೇಳಿದರೆ ಸಂಯೋಗ ಎಂದರ್ಥ. ಇದು ಮನಸ್ಸು ಹಾಗೂ ಶರೀರದ ಸಂಯೋಗವನ್ನು ಬಿಂಬಿಸುವಂತಹ ಪದ. ಅಷ್ಟಾಂಗ ಯೋಗದ ಪ್ರಕಾರ ಯೋಗ ಅಂತ ಹೇಳಿದರೆ ಕೇವಲ ವಿವಿಧ ಶಾರೀರಿಕ ಭಂಗಿಗಳಷ್ಟೇ ಅಲ್ಲದೆ ಇನ್ನುಳಿದ 7 ಅಂಗಗಳನ್ನು ಒಳಗೊಂಡಿದೆ. ಅವುಗಳು ಕ್ರಮವಾಗಿ ಮಾನಸಿಕ ಸಂಯಮ, ಶಿಸ್ತುಬದ್ಧ ಜೀವನ, ಆಸನ, ಪ್ರಾಣಾಯಾಮ, ಇಂದ್ರಿಯ ನಿಗ್ರಹ, ಮನಸ್ಸಿನ ಕೇಂದ್ರೀಕರಣ, ಧ್ಯಾನ ಹಾಗೂ ಸಮಾಧಿ. ಯೋಗ ಅಂತ ಹೇಳಿದರೆ ಮಾಮೂಲಿ ವ್ಯಾಯಾಮ ಮಾಡೋದಲ್ಲ, ಜಸ್ಟ್ ಮೆಕ್ಯಾನಿಕಲ್ ಆಗಿ ಉಸಿರಾಟದ ಮೇಲೆ ಗಮನ ಹರಿಸದೇ ಮಾಡಬಾರದು. ಯೋಗಾಭ್ಯಾಸವನ್ನು ಮಾಡಬೇಕಾದ್ರೆ ಉಸಿರಾಟದ ಮೇಲೆ ಗಮನ ಹರಿಸುತ್ತಾ ಮಾಡಬೇಕು. ಇಂದಿನ ಒತ್ತಡಭರಿತ ಜೀವನದಲ್ಲಿ ಯೋಗ ಅತ್ಯಂತ ಅವಶ್ಯಕವಾಗಿದೆ. ಯೋಗ ನಮ್ಮ ಜೀವನಕ್ಕೆ ಎಷ್ಟು ಅವಶ್ಯಕ ಎಂಬುದು ಇದನ್ನು ಅಭ್ಯಾಸ ಮಾಡಿದಾಗಲೇ ತಿಳಿಯಲು ಸಾಧ್ಯ. ಮನಸ್ಸಿನ ಶಾಂತತೆಯನ್ನು ಕಾಪಾಡಲು ಇದು ಅತ್ಯುತ್ತಮ ಮಾರ್ಗ. ಇತ್ತೀಚಿನ ದಿನಗಳಲ್ಲಿ ರೋಗಗಳು ಜಾಸ್ತಿ ಆಗ್ತಾ ಹೋಗ್ತಿದೆ. ಇದಕ್ಕೆ ಕಾರಣ ಏನಿರ್ಬೋದು? ನಿಯಮ ಇಲ್ಲದೇ ಇರೋ ಜೀವನ ಶೈಲಿ, ದೈಹಿಕ ಚಟುವಟಿಕೆ ಅಥವಾ ವ್ಯಾಯಾಮ ಕಡಿಮೆ ಇರೋದು ಇದಕ್ಕೆ ಪ್ರಮುಖ ಕಾರಣ. ಈಗ ಸ್ಟ್ರೆಸ್ ಅಂತ ಹೇಳಿದ್ರೆ ಎಲ್ಲರಿಗೂ ವೆರಿ ಕಾಮನ್. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರಲ್ಲಿಯೂ ಇರುತ್ತದೆ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಪ್ರಾಣಾಯಾಮ, ವಿಶ್ರಾಂತಿ ಕ್ರಿಯೆಗಳು ಹಾಗೂ ಧ್ಯಾನ ತುಂಬಾ ಸಹಕಾರಿ. ಉಸಿರಾಡೋದು ನಾವು ಎಲ್ಲರೂ ಉಸಿರಾಡ್ತೀವಿ, ಆದರೆ ಕ್ರಮಬದ್ಧವಾಗಿ ಹೆಂಗೆ ಉಸಿರಾಡಬೇಕು ಅನ್ನೋದು ತಿಳಿದಿರಬೇಕು. ಯಾವತ್ತೂ ಉಸಿರನ್ನು ತೆಗೆದುಕೊಳ್ಳಬೇಕಾದರೆ ಹೊಟ್ಟೆಯ ಭಾಗವು ಉಬ್ಬುತ್ತದೆ, ಉಸಿರನ್ನು ಹೊರಗೆ ಹಾಕಬೇಕಾದ್ರೆ ಹೊಟ್ಟೆಯ ಭಾಗವು ಕುಗ್ಗುತ್ತದೆ. ಈ ತರ ಕ್ರಮಬದ್ಧವಾಗಿ ಉಸಿರಾಡೋದ್ರಿಂದ ದೇಹ ಹಾಗೂ ಮನಸ್ಸನ್ನು ಆರೋಗ್ಯವಾಗಿ ಇಟ್ಕೋಬಹುದು. ರಕ್ತದೊತ್ತಡ, ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು, ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು, ಕೊಲೆಸ್ಟ್ರಾಲ್ ಅನ್ನು ಹತೋಟಿಯಲ್ಲಿಡಲು, ಉಸಿರಾಟದ ಸಮಸ್ಯೆ, ಮಧುಮೇಹ ಮುಂತಾದ ಹಲವು ತೊಂದರೆಗಳಿಗೆ ಯೋಗ ಸಕಾರಾತ್ಮಕ ಪರಿಣಾಮವನ್ನು ನೀಡುತ್ತದೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುಗೊಳಿಸುತ್ತದೆ. ನಾವು ಪ್ರತಿನಿತ್ಯ ಯೋಗ ಮಾಡೋದ್ರಿಂದ ಏನಾಗತ್ತೆ ಅಂತ ಹೇಳಿದ್ರೆ, ಆಂತರಿಕವಾಗಿ ಒಳ್ಳೆಯ ರಕ್ತ ಸಂಚಾರವಾಗುತ್ತದೆ ಹಾಗೂ ದೇಹದ ಚಟುವಟಿಕೆಗಳನ್ನು ಸಮತೋಲನದಲ್ಲಿ ಇಟ್ಕೋಬಹುದು. ಆಸನ ಹಾಗೂ ಪ್ರಾಣಾಯಾಮಗಳಿಂದ ದೇಹದ ರಕ್ತ ಸಂಚಲನವನ್ನು ಸರಾಗವಾಗಿಸುವಲ್ಲಿ ಸಹಕರಿಸುತ್ತದೆ. ಈ ಸರಾಗ ರಕ್ತ ಸಂಚಲನದಿಂದ ಆಮ್ಲಜನಕ ಹಾಗೂ ಜೀವಸತ್ವಗಳು ದೇಹದ ಎಲ್ಲಾ ಭಾಗಗಳಿಗೆ ಸರಿಯಾಗಿ ಸಂಚಲನವಾಗುವುದರಿಂದ ಆರೋಗ್ಯಯುಕ್ತ ಅಂಗಗಳು ಹಾಗೂ ಕಾಂತಿಯುತವಾದ ಚರ್ಮವನ್ನು ಪಡೆಯಬಹುದು. ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಕೆಲಸ ಮಾಡೋರು ಮತ್ತು ಲಾಂಗ್ ಡ್ರೈವ್ ಮಾಡೋರು ಪ್ರತಿದಿನ ಯೋಗಾಸನ ಮಾಡುವುದರಿಂದ ಬೆನ್ನಿನ ಮಾಂಸಖಂಡಗಳ ಬಿಗಿತವನ್ನು ಹೋಗಲಾಡಿಸಬಹುದು. ಯೋಗದಲ್ಲಿ ಬರುವಂತಹ ದೀರ್ಘ ಉಸಿರಾಟ ಮತ್ತು ನಿಧಾನ ಉಸಿರಾಟವು ಲಂಗ್ಸ್ನ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಲಂಗ್ಸ್ನ ತೊಂದರೆಗಳಾದ ಅಸ್ತಮಾ, ಅಲರ್ಜಿ ಮುಂತಾದ ತೊಂದರೆಗಳನ್ನು ತಡೆಗಟ್ಟಬಹುದು ಹಾಗೂ ರೋಗಮುಕ್ತರಾಗಬಹುದು. ಯೋಗಾಭ್ಯಾಸದಿಂದ ಹೃದಯ ಬಡಿತ ಸಾಮಾನ್ಯಗೊಂಡು ರಕ್ತ ಪರಿಚಲನೆ ಚೆನ್ನಾಗಿ ಆಗಲು ಸಹಕಾರಿಯಾಗುತ್ತದೆ. ರಕ್ತ ಹೆಪ್ಪುಗಟ್ಟುವಿಕೆಯಿಂದ ಹೃದಯವನ್ನು ರಕ್ಷಿಸುತ್ತದೆ. ಯೋಗವು ದೇಹದ ಕೊಬ್ಬನ್ನು ನಿಯಂತ್ರಿಸುತ್ತದೆ. ತಿರುಚುವ ಆಸನಗಳು ದೇಹದಲ್ಲಿರುವಂತಹ ಅಧಿಕ ಕೊಬ್ಬನ್ನು ಕರಗಿಸುತ್ತದೆ. ಹಲವಾರು ಸಂಶೋಧನೆಗಳ ಪ್ರಕಾರ ಮಕ್ಕಳು ಯೋಗವನ್ನು ಅಭ್ಯಾಸ ಮಾಡೋದ್ರಿಂದ ಏಕಾಗ್ರತೆ ಹೆಚ್ಚಿಸಲು, ಮೆಮೊರಿ ಪವರ್, ಗ್ರಾಸ್ಪಿಂಗ್ ಪವರ್ ಹೆಚ್ಚಿಸಲು ಹಾಗೂ ಸಕಾರಾತ್ಮಕ ಚಿಂತನೆಗಳು ಬೆಳೆಯುತ್ತದೆ. ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವ ಸಮಸ್ಯೆಗಳು

0: ಅಂದರೆ ಥೈರಾಯ್ಡ್ ಪ್ರಾಬ್ಲಮ್ಸ್, PCOD, PCOS, ಮುಟ್ಟು ಏರ್ಪೇರಾಗೋದು, ಜಾಸ್ತಿ ವೈಟ್ ಡಿಸ್ಚಾರ್ಜ್ ಇರೋದು, ಹಾರ್ಮೋನಲ್ ಸಮಸ್ಯೆಗಳು, ಕೆಲಸದ ಒತ್ತಡ ಮುಂತಾದವುಗಳಿಗೆ ಯೋಗದಿಂದ ಪರಿಹಾರವಿದೆ. ಯಾವ ಟೈಮಲ್ಲಿ ಯೋಗಾಭ್ಯಾಸ ಮಾಡಬೇಕು ಮತ್ತು ಹೆಂಗೆ ಮಾಡಬೇಕು ಅಂತ ನಿಮ್ಮ ಮೈಂಡಲ್ಲಿ ಡೌಟ್ ಇರ್ಬೋದು. ಸೊ ಯಾವತ್ತೂ ಯೋಗಾಭ್ಯಾಸವನ್ನು ಮಾಡಬೇಕಾದ್ರೆ ಸೂಕ್ತವಾದ ಸಮಯದಲ್ಲಿ ಮಾಡಬೇಕು ಮತ್ತು ಸರಿಯಾದ ಕ್ರಮದಲ್ಲಿ ಮಾಡಬೇಕು. ಯೋಗಾಭ್ಯಾಸಕ್ಕೆ ಪ್ರಶಸ್ತವಾದ ಸಮಯ ಬೆಳಗಿನ ಜಾವ. ಖಾಲಿ ಹೊಟ್ಟೆಯಲ್ಲಿ 1-2 ಗ್ಲಾಸನ್ನು ನೀರು ಕುಡಿದು ಅಭ್ಯಾಸವನ್ನು ಮಾಡಬಹುದು. ಅಭ್ಯಾಸ ಮಾಡಬೇಕಾದ್ರೆ ನಮ್ಮ ದೇಹ ಹತೋಟಿಯಲ್ಲಿರಬೇಕು. ಯಾವುದೇ ಆಸನಗಳನ್ನು ನಿಧಾನವಾಗಿ ಉಸಿರಾಟದ ಮೇಲೆ ಗಮನವನ್ನು ಹರಿಸುತ್ತಾ ಮಾಡಬೇಕು. ಬೆಳಗಿನ ನಿತ್ಯ ಕರ್ಮಗಳನ್ನು ಮುಗಿಸಿ ಖಾಲಿ ಹೊಟ್ಟೆಯಲ್ಲಿ ಆಸನ, ಪ್ರಾಣಾಯಾಮ ಅಥವಾ ಧ್ಯಾನದ ಅಭ್ಯಾಸವನ್ನು ಮಾಡಬಹುದು. ರೋಗಮುಕ್ತವಾದ ದೇಹ ಹಾಗೂ ಗೊಂದಲರಹಿತವಾದ ಮನಸ್ಸಿಗಾಗಿ ಪ್ರತಿನಿತ್ಯ ಯೋಗಾಭ್ಯಾಸವನ್ನು ಮಾಡಿ.
1: ಮುಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪೂಜಾ ಅವರು ಪ್ರಕೃತಿ ಚಿಕಿತ್ಸೆ ಹಾಗೂ ಆರೋಗ್ಯಕರ ಆಹಾರ ಅಭ್ಯಾಸದ ಬಗ್ಗೆ ತಿಳಿಸಿಕೊಡಲಿದ್ದಾರೆ.
2: ಪ್ರಕೃತಿ ಚಿಕಿತ್ಸೆ ಎಂದರೆ ಇದು ಡ್ರಗ್ಲೆಸ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಹೇಳ್ತೀವಿ. ಅಂದರೆ ಯಾವುದೇ ರೀತಿಯ ಮೆಡಿಕೇಷನ್ಸನ್ನು, ಇಂಟರ್ನಲ್ ಮೆಡಿಕೇಷನ್ಸನ್ನು ಉಪಯೋಗಿಸದೆ ಅಥವಾ ಔಷಧಿಯ ಹೆಸರಿನಲ್ಲಿ ಯಾವುದೇ ರೀತಿಯ ಹಾನಿಕಾರಕ ಅಂಶಗಳನ್ನು ದೇಹಕ್ಕೆ ಸೇರಿಸದೆಯೇ ಕೇವಲ ಪ್ರಕೃತಿ ದತ್ತವಾದ ಪಂಚಮಹಾಭೂತಗಳಾದ ಪೃಥ್ವಿ, ಆಕಾಶ, ವಾಯು, ಜಲ ಹಾಗೂ ಅಗ್ನಿ ಅಂಶಗಳನ್ನು ಉಪಯೋಗಿಸಿಕೊಂಡು ರೋಗವನ್ನು ಗುಣಪಡಿಸುವಂತಹ ಒಂದು ಪುರಾತನ ಭಾರತೀಯ ವೈದ್ಯಕೀಯ ಪದ್ಧತಿ. ಇದರಲ್ಲಿ ನಾವು ಪಂಚಮಹಾಭೂತಗಳನ್ನು ಉಪಯೋಗಿಸಿಕೊಂಡು ವ್ಯಾಯಾಮ ಚಿಕಿತ್ಸೆ, ಆಹಾರ ಚಿಕಿತ್ಸೆ, ಜಲ ಅಥವಾ ನೀರಿನ ಚಿಕಿತ್ಸೆ, ಸೂಜಿ ಚಿಕಿತ್ಸೆ, ಒತ್ತಡ ಬಿಂದು ಚಿಕಿತ್ಸೆ, ಆಕ್ಯುಪ್ರೆಷರ್ ಅಥವಾ ರಿಫ್ಲೆಕ್ಸಾಲಜಿ ಅಂತ ಹೇಳ್ತೀವಿ. ಅದೇ ಅಲ್ಲದೆ ಇನ್ನಿತರ ಹಲವು ಚಿಕಿತ್ಸಾ ವಿಧಾನಗಳನ್ನು ಅನುಸರಿಸ್ತೀವಿ. ಬಹಳ ಹಿಂದಿನಿಂದಲೂ ನಮ್ಮ ಹಿರಿಯರು ಪ್ರಕೃತಿಯ ಜೊತೆಗೆ ಬೆರೆತು ಜೀವನ ನಡೆಸ್ತಾ ಇದ್ರು. ಆದರೆ ಇಂದಿನ ಪೀಳಿಗೆ, ಇಂದಿನ ಯುವಜನತೆ ಆಧುನಿಕ ಜೀವನ ಶೈಲಿಗೆ ಮಾರು ಹೋಗ್ತಾ ಇರೋದ್ರಿಂದ ಅವರು ಹಲವಾರು ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ. ಕ್ಯಾನ್ಸರ್ ಇರ್ಬೋದು, ಅಥವಾ 25-30 ವರ್ಷಕ್ಕೆ ಅವರಿಗೆ ಅಧಿಕ ರಕ್ತದೊತ್ತಡ, ಹೈ BP ಅಂತ ಹೇಳ್ತೀವಿ, ಅಥವಾ ಡಯಾಬಿಟಿಸ್ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ಏನಂದ್ರೆ ಇಂದಿನ ಬದಲಾದ ಜೀವನ ಶೈಲಿ ಮತ್ತು ಬದಲಾದ ಆಹಾರ ಶೈಲಿ. ಇದರಿಂದಾಗಿ ನಾವು ನ್ಯಾಚುರೋಪತಿ ಅಥವಾ ಪ್ರಕೃತಿ ಚಿಕಿತ್ಸೆಯಲ್ಲಿ ಆಹಾರ ಚಿಕಿತ್ಸೆಗೆ ಬಹಳ ಪ್ರಾಮುಖ್ಯತೆ ನೀಡುತ್ತೇವೆ. ಯಾವುದೇ ಆಹಾರವನ್ನು ಸೇವಿಸಬೇಕಾದರೆ ನಾವು ಯಾವ ರೀತಿಯ ಆಹಾರ ಸೇವಿಸುತ್ತಾ ಇದ್ದೀವಿ, ಯಾಕಾಗಿ ಸೇವಿಸ್ತಾ ಇದ್ದೀವಿ, ಎಷ್ಟು ಪ್ರಮಾಣದಲ್ಲಿ ಯಾವ ಹೊತ್ತಿನಲ್ಲಿ ಸೇವಿಸ್ತಾ ಇದ್ದೀವಿ, ಇದೆಲ್ಲದರ ಅರಿವಿಟ್ಟುಕೊಂಡು ಸರಿಯಾದ ಆಹಾರ ಶೈಲಿಯನ್ನು ರೂಢಿಸಿಕೊಂಡರೆ ಖಂಡಿತವಾಗಿಯೂ ನಾವು ಆರೋಗ್ಯಕರ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಇದೆ. ಮೊದಲಿಗೆ ನಾವು ಯಾವ ರೀತಿಯ ಆಹಾರ ಶೈಲಿಯನ್ನು ಅಳವಡಿಸಿಕೊಳ್ಬೇಕು ಅಂತ ನೋಡೋಣ. ನಾವು ಯಾವಾಗಲೂ ಪ್ರಕೃತಿ ದತ್ತವಾಗಿ ದೊರಕುವಂತಹ ತಾಜಾ ಹಣ್ಣು ತರಕಾರಿಗಳನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಬೇಕು. ಈಗ ಯೋಗ ಚಿಕಿತ್ಸೆಯ ಪ್ರಕಾರ ನಮ್ಮ ಆಹಾರಗಳನ್ನು 3 ರೀತಿಯಲ್ಲಿ ಕ್ಲಾಸಿಫೈ ಮಾಡ್ಕೋಬಹುದು. 1 ಸಾತ್ವಿಕ ಆಹಾರ, 2 ರಾಜಸಿಕ ಆಹಾರ ಹಾಗೂ 3 ತಾಮಸಿಕ ಆಹಾರ. ಸಾತ್ವಿಕ ಆಹಾರ ಅಂದರೆ ನಾವು ಯಾವುದೇ ರೀತಿಯ ಆಹಾರವನ್ನು ತೆಗೆದುಕೊಂಡಾಗ ನಮ್ಮ ದೇಹಕ್ಕೆ ಅವುಗಳು ಸತ್ವಗುಣವನ್ನು ನೀಡುವಂತಾದರೆ ಅಂತಹ ಆಹಾರಗಳಿಗೆ ನಾವು ಸಾತ್ವಿಕ ಆಹಾರ ಅಂತ ಹೇಳ್ತೀವಿ. ಉದಾಹರಣೆಗೆ ರಾಗಿ, ಜೋಳ, ದವಸ ಧಾನ್ಯಗಳು, ಬೇಳೆಕಾಳುಗಳು, ಹಸಿರು ಸೊಪ್ಪು ತರಕಾರಿ, ತಾಜಾ ಹಣ್ಣು ತರಕಾರಿಗಳು ಇತ್ಯಾದಿ. ಇವುಗಳನ್ನು ನಮ್ಮ ಡಯೆಟ್ನಲ್ಲಿ ಆದಷ್ಟು ಇನ್ಕ್ಲೂಡ್ ಮಾಡಿಕೊಳ್ಳೋದ್ರಿಂದ ನಾವು ಖಂಡಿತವಾಗಿಯೂ ಆರೋಗ್ಯಕರ ಜೀವನ ನಡೆಸಲಿಕ್ಕೆ ಸಾಧ್ಯ ಇದೆ. 2 ರಾಜಸಿಕ ಫುಡ್ಸ್ಟಫ್ಸ್ ಅಂತ ಹೇಳ್ತೀವಿ. ಯಾವ ಆಹಾರವನ್ನು ತಿನ್ನುವುದರಿಂದ ನಮ್ಮ ಮೆಂಟಲ್ ರೆಸ್ಟ್ಲೆಸ್ನೆಸ್ಗೆ ಕಾರಣವಾಗುತ್ತದೆಯೋ ಅಂಥ ಆಹಾರಗಳಿಗೆ ನಾವು ರಾಜಸಿಕ ಆಹಾರ ಅಂತ ಹೇಳ್ತೀವಿ. ಉದಾಹರಣೆಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉಪ್ಪಿನ ಸೇವನೆ, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಖಾರ ಸೇವನೆ, ಚಹಾ, ಕಾಫಿ, ಎನರ್ಜಿ ಡ್ರಿಂಕ್ಸ್, ಇಂತಹ ಆಹಾರಗಳು ರಾಜಸಿಕ ಆಹಾರಗಳು. ಇವುಗಳು ಸಂಪೂರ್ಣವಾಗಿ ಸತ್ವಯುತವೂ ಆಗಿರುವುದಿಲ್ಲ, ಜೊತೆಗೆ ಅವುಗಳು ಸಂಪೂರ್ಣವಾಗಿ ಹಾನಿಕಾರಕವೂ ಆಗಿರದಂಥ ಆಹಾರ ಪದಾರ್ಥಗಳು. ಆದ್ದರಿಂದ ನಾವು ನಮ್ಮ ಆಹಾರ ಪದ್ಧತಿಯಲ್ಲಿ ಇಂತಹ ಆಹಾರಗಳನ್ನು ಆದಷ್ಟು ದೂರವಿಡುವುದು ಉತ್ತಮ. ಕೊನೆಯದಾಗಿ ತಾಮಸಿಕ ಆಹಾರ ಪದ್ಧತಿ. ಅತಿಯಾದ ಮಾಂಸಾಹಾರ ಸೇವನೆ, ಮಾದಕ ದ್ರವ್ಯ ಸೇವನೆ, ಮದ್ಯಪಾನ, ಇವುಗಳ ಸೇವನೆಯಿಂದ ನಮ್ಮ ದೇಹಕ್ಕೆ ಹಾಗೂ ಮನಸ್ಸಿಗೆ ಜಡತ್ವ ಉಂಟಾಗುವುದರಿಂದ ನಾವು ಆದಷ್ಟು ತಾಮಸಿಕ ಆಹಾರದಿಂದ ದೂರವಿರುವುದು ಉತ್ತಮ. ಇದರ ಜೊತೆಗೆ ಇನ್ನೂ ತ್ಯಜಿಸಬೇಕಾದ ಆಹಾರ ಪದಾರ್ಥಗಳೆಂದರೆ ವೈಟ್ ಫ್ಲೋರ್ ಅಂತ ಹೇಳ್ತೀವಿ, ರಿಫೈನ್ಡ್ ಫ್ಲೋರ್, ಮೈದಾ ಹಿಟ್ಟು ಇದಕ್ಕೆ ಒಂದು ಉತ್ತಮ ಉದಾಹರಣೆ. ಇದಕ್ಕೆ ನಾವು ಸ್ಲೋ ಪಾಯ್ಸನ್ ಅಂತ ಕೂಡ ಹೇಳ್ತೀವಿ. ಯಾಕಂದರೆ ಇದನ್ನು ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಯಾವುದೇ ರೀತಿಯ ಪೋಷಕಾಂಶಗಳು ದೊರಕುವುದಿಲ್ಲ, ಜೊತೆಗೆ ನಮ್ಮ ಕರುಳಿನ ಪೆರಿಸ್ಟಾಲ್ಸಿಸ್ ಅಥವಾ ಪರಿಚಲನೆ ಕೂಡ ಕಡಿಮೆ ಆಗೋದ್ರಿಂದ ನಮಗೆ ಒಬೆಸಿಟಿ, ಸಕ್ಕರೆ ಕಾಯಿಲೆಯಂತಹ ರೋಗಗಳು ಬರುವಂತಹ ಚಾನ್ಸಸ್ ಇರುತ್ತೆ. 2 ನಾವು ರಿಫೈನ್ಡ್ ರೈಸ್ ಅನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ರಿಫೈನ್ಡ್ ರೈಸ್ ಅಂದರೆ ಅದರಿಂದ ಅಕ್ಕಿಯ ಹೊರಭಾಗ ಅಥವಾ ತವಿಡಿನ ಭಾಗವನ್ನು ಅವರು ಬೇರ್ಪಡಿಸಿ ಕೇವಲ ಒಳಗಿನ ಶರ್ಕರೆ ಪಿಷ್ಟವನ್ನು ಮಾತ್ರ ರಿಫೈನ್ ಮಾಡಿ ಕೊಡ್ತಾರೆ. ಇಂತಹ ಅಕ್ಕಿಯನ್ನು ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಯಾವುದೇ ರೀತಿಯ ಪೋಷಕಾಂಶಗಳು ಸಿಗೋದಿಲ್ಲ. ಅದರ ಬದಲಿಗೆ ನಾವು ಕರಾವಳಿ ಕರ್ನಾಟಕದಲ್ಲಿ ಉಪಯೋಗಿಸುವಂತಹ ಕೆಂಪು ಅಕ್ಕಿಯನ್ನು ಉಪಯೋಗಿಸುವುದು ಬಿಳಿ ಅಕ್ಕಿಗಿಂತ ಒಂದು ಉತ್ತಮ ಪರಿಹಾರ. ನಂತರ ನಾವು ಅತಿ ಹೆಚ್ಚು ಉಪ್ಪಿನ ಸೇವನೆಯನ್ನು ಕೂಡ ಕಡಿಮೆ ಮಾಡಬೇಕು. ನಮ್ಮ ದೇಹಕ್ಕೆ ಪ್ರತಿನಿತ್ಯ 1500 ಮಿಲಿಗ್ರಾಂನಷ್ಟು ಸೋಡಿಯಂನ ಅವಶ್ಯಕತೆ ಇರುತ್ತೆ. ಇದು ನಾವು ಅಡುಗೆ ಉಪ್ಪಿನಿಂದ ಪಡೆದ

0: ತಿಳ್ಕೊಳ್ತಾ ಇರ್ತೀವಿ. ಆದ್ರೆ ನಮ್ಗೆ ಅರಿವಿಲ್ಲದ ಹಾಗೆಯೇ ನಾವು ಈಗ ಡ್ರೈ ಫಿಶ್ ಅಲ್ಲಿ ಇರ್ಬೋದು ಅಥವಾ ಯಾವುದೇ ರೀತಿಯ ಬೇಕರಿ ಉತ್ಪನ್ನಗಳನ್ನು ತಿನ್ನುವಾಗ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಆಗಿ ಉಪ್ಪನ್ನು ಆಡ್ ಮಾಡಿರ್ತಾರೆ. ಇದು ನಮ್ಗೆ ಗೊತ್ತಿಲ್ಲದ ರೀತಿಯಲ್ಲಿ ನಮ್ಮ ದೇಹಕ್ಕೆ ಈ ಎಲ್ಲ ಉಪ್ಪಿನ ಅಂಶಗಳು ಸೇರ್ಪಡೆ ಆಗ್ತಾ ಇರುತ್ತೆ. ಸೊ ನಾವು ಇದ್ರ ಮೇಲೆ ಕೂಡ ಗಮನವಿಟ್ಟು ನಮ್ಮ ಡಯೆಟ್ ಅನ್ನು ಸುಧಾರಿಸಿಕೊಳ್ಬೇಕು. ಕೊನೆಯದಾಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಶುಗರ್ ಅಂಶವನ್ನು ಕೂಡ ನಾವು ತ್ಯಜಿಸುವುದು ಒಳ್ಳೆಯದು. ಯಾಕಂದ್ರೆ ಶುಗರ್ ಅಥವಾ ಟೇಬಲ್ ಶುಗರ್ ಏನಂತ ಹೇಳ್ತೀವಿ, ವೈಟ್ ರಿಫೈನ್ಡ್ ಶುಗರ್, ಇದನ್ನು ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಒಬೆಸಿಟಿ ಮತ್ತು ಹೃದಯ ಸಂಬಂಧಿ ತೊಂದರೆಗಳು ಕಾಣುತ್ತವೆ. ಅದರ ಬದಲಿಗೆ ನಾವು ಜೇನುತುಪ್ಪ ಅಥವಾ ಜಾಗರಿ ಬೆಲ್ಲದ ಅಂಶವನ್ನು ಹೆಚ್ಚಾಗಿ ಉಪಯೋಗಿಸುವುದರಿಂದ ನಮ್ಮ ದೇಹಕ್ಕೆ ಬೇಕಾದ ವಿಟಮಿನ್ಸ್ ಮತ್ತು ಮಿನರಲ್ಸ್ ಕೂಡ ಲಭ್ಯವಾಗುತ್ತೆ. ಈವರೆಗೆ ನಾವು ಯಾವ ರೀತಿಯ ಆಹಾರವನ್ನು ಸೇವಿಸಬಹುದು ಅಂತ ನೋಡಿದ್ವಿ. ನಂತರ ನಾವು ಯಾವಾಗ ಆಹಾರವನ್ನು ಸೇವಿಸಬೇಕು ಅಂತ ನಿಮಗೆ ಕ್ವಶನ್ ಇರ್ಬೋದು. ನಮ್ಮ ದೇಹಕ್ಕೆ ಯಾವಾಗ ಹಸಿವಾಗ್ತದೆ, ನಮ್ಮ ಬಾಡಿ ಯಾವಾಗ ಡಿಮಾಂಡ್ ಮಾಡ್ತದೆ, ಆ ಟೈಮಲ್ಲಿ ಮಾತ್ರ ನಾವು ಆಹಾರವನ್ನು ಸೇವಿಸಿದ್ರೆ ಸಾಕಾಗುತ್ತೆ. ಈಗ ನಿಮಗೆ ಜ್ವರ ಅಥವಾ ಶೀತ ಬಂದಾಗ ನಿಮಗೆ ಹಸಿವಾಗೋದಿಲ್ಲ, ಯಾಕಂದ್ರೆ ನಮ್ಮ ಬಾಡಿಗೆ ಆಗ ಆಹಾರದ ಅಗತ್ಯ ಇರೋದಿಲ್ಲ. ಸೊ ನಿಮ್ಮ ಬಾಡಿ ಯಾವಾಗ ಡಿಮಾಂಡ್ ಮಾಡ್ತದೆ ಆ ಸಮಯದಲ್ಲಿ ಮಾತ್ರ ನೀವು ಮಿತವಾದ ಪ್ರಮಾಣದಲ್ಲಿ ಆಹಾರ ಸೇವನೆ ಮಾಡುವುದು ಉತ್ತಮ. ಇನ್ನು ದಿನನಿತ್ಯ ಜೀವನದಲ್ಲಿ ನೋಡೋದಾದ್ರೆ, ನೀವು ಬೆಳಿಗ್ಗೆ ಎದ್ದ ತಕ್ಷಣ ಅರ್ಧ ಅಥವಾ ಅರ್ಧ ಲೀಟರ್ ನೀರು ಕುಡಿಬೇಕು, ಅಥವಾ 2-3 ಗ್ಲಾಸ್ನಷ್ಟು ತಣ್ಣಗಿನ ನೀರು ಕುಡಿಯೋದು ಉತ್ತಮ. ಈ ನೀರಿನ ಸೇವನೆಯಿಂದ ನಮ್ಮ ಪೆರಿಸ್ಟಾಲ್ಸಿಸ್ ಮೂವ್ಮೆಂಟ್ ಕೂಡ ಒಳ್ಳೆಯದಾಗುತ್ತೆ, ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ. ಇನ್ನು ಊಟದ ಮುಂಚೆ ಅಥವಾ ಊಟವಾದ ತತ್ತಕ್ಷಣ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕುಡಿಯುವುದು ಕೂಡ ತಪ್ಪು ಅಭ್ಯಾಸ. ಈ ರೀತಿ ಮಾಡುವುದರಿಂದ ನಮ್ಮ ಗ್ಯಾಸ್ಟ್ರಿಕ್ ಜ್ಯೂಸ್ ಡೈಲ್ಯೂಟ್ ಆಗೋದ್ರಿಂದ ಅಜೀರ್ಣಕ್ಕೆ ಕಾರಣವಾಗುತ್ತೆ. ಮತ್ತು ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ, 2 ಮೇನ್ ಮೀಲ್ಸ್ ಮಿಡ್ಲಲ್ಲಿ ನೀವು ಮಿನಿಮಮ್ 4 ಗಂಟೆಯಷ್ಟು ಅಂತರವಿಡುವುದು ಕೂಡ ಉತ್ತಮ. ಯಾಕಂದ್ರೆ ನಮ್ಮ ಗ್ಯಾಸ್ಟ್ರಿಕ್ ಎಂಪ್ಟಿಂಗ್ ಟೈಮ್ ಏನ್ ಹೇಳ್ತೀವಿ, ಊಟ ಹೊಟ್ಟೆಗೆ ಸೇರಿದ ನಂತರ ಕರುಳಿನ ಭಾಗಕ್ಕೆ ಅವುಗಳು ಚಲನೆ ಆಗಬೇಕಿದ್ರೆ ಮಿನಿಮಮ್ 4 ಗಂಟೆಗಳ ಕಾಲ ಸಮಯ ತಗೊಳ್ಳುತ್ತೆ. ಸೊ ನಿಮ್ಮ ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟದ ಮಧ್ಯೆ ಅಥವಾ ಯಾವುದೇ ಮೇನ್ ಮೀಲ್ಸ್ ಮಿಡ್ಲಲ್ಲಿ ಮಿನಿಮಮ್ 4 ಅವರ್ಸ್ನಷ್ಟು ಅಂತರವಿರಬೇಕು. ಮಧ್ಯಾಹ್ನ 12 ಅಥವಾ 1 ಗಂಟೆಗೆ ಊಟ ಮಾಡಿ ರಾತ್ರಿ ಊಟ 7 ಅಥವಾ 8 ಗಂಟೆಗೆ ಮಾಡಿದರೆ ಸಂಜೆ 4 ಅಥವಾ 5 ಗಂಟೆಯ ಸಮಯಕ್ಕೆ ನೀವು ಡ್ರೈ ಫ್ರೂಟ್ಸ್ ತಿನ್ಬೋದು. ವಾಲ್ನಟ್, ಆಪ್ರಿಕಾಟ್, ಗೋಡಂಬಿ ಇಂತಹ ಡ್ರೈ ಫ್ರೂಟ್ಸ್ ತಿನ್ಬೋದು, ಅಥವಾ ಇಡೀ ಹಣ್ಣಿನ ಸೇವನೆ ಅಥವಾ ಹಣ್ಣಿನ ರಸ ಸೇವನೆಯನ್ನು ಕೂಡ ಮಾಡ್ಬೋದು, ಅಥವಾ ಮೊಳಕೆ ಬರಿಸಿದ ಕಾಳುಗಳನ್ನು ಕೂಡ ತಿನ್ಬೋದು. ಇನ್ನು ನಾವು ಎಲ್ಲಿ ಆಹಾರ ಸೇವನೆ ಮಾಡಬೇಕು ಅಂತ ನೋಡಿದ್ರೆ, ಇದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು, ನಾವು ಶುಚಿಯಾದ ಸ್ಥಳದಲ್ಲಿ ಕುತ್ಕೊಂಡು ಊಟ ಮಾಡಬೇಕು. ಅದರ ಜೊತೆಗೆ ಆಹಾರ ತಯಾರಿಸುವ ಸ್ಥಳ ಕೂಡ ಸ್ವಚ್ಛವಾಗಿರಬೇಕು. ಆಹಾರ ತಯಾರು ಮಾಡುವವರು ಸ್ವಚ್ಛತೆಗೆ ಪ್ರಮುಖ ಆದ್ಯತೆ ನೀಡುವಂಥವರಾಗಿರಬೇಕು. ಇನ್ನು ಮನೆಯಲ್ಲಿ ನಾವು ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ಕೂತು ಊಟ ಮಾಡುವುದು ಕೂಡ ಒಂದು ಒಳ್ಳೆಯ ಅಭ್ಯಾಸ. ಇದರಿಂದಾಗಿ ನಮ್ಮ ಮಾನಸಿಕ ಬಾಂಧವ್ಯ ಗಟ್ಟಿಯಾಗುವುದರ ಜೊತೆಗೆ ಹಿರಿಯರು ತಮ್ಮ ಮಕ್ಕಳು ಎಲ್ಲಿ ಆಹಾರ ಅಭ್ಯಾಸದಲ್ಲಿ ತಪ್ಪು ಮಾಡುತ್ತಿದ್ದಾರೆ ಅನ್ನೋದು ಕೂಡ ಗಮನವಿಡಬಹುದು. ನಾವು ಯಾವುದೇ ಆಹಾರವನ್ನು ಸೇವಿಸಬೇಕಿದ್ರೆ ಸರಿಯಾಗಿ ಜಗಿರು ಸೇವನೆ ಮಾಡುವುದು ಒಂದು ಉತ್ತಮ ಅಭ್ಯಾಸ. ಏಕೆಂದರೆ ನಮ್ಮ ಜೀರ್ಣಕ್ರಿಯೆಯ ಪ್ರಥಮ ಹಂತ ನಮ್ಮ ಬಾಯಿಯ ಜೊಲ್ಲುರಸದಲ್ಲಿರುವ ಎನ್ಸೈಮ್ಸ್ಗಳಿಂದ ಆಗುತ್ತೆ. ಸೊ ನಾವು ಯಾವುದೇ ಆಹಾರ ತಿನ್ನಬೇಕಿದ್ರೆ ಸರಿಯಾಗಿ ಜಗಿದು ತಿನ್ನಬೇಕು. ಇನ್ನು ಸಮತೋಲಿತ ಆಹಾರದ ಬಗ್ಗೆ ಹೇಳೋದಾದ್ರೆ, ನಮ್ಮ ಒಂದು ದಿನದ ಆಹಾರ ಅಭ್ಯಾಸದಲ್ಲಿ 30% ಅಂದರೆ ಹಸಿರು ಸೊಪ್ಪು ತರಕಾರಿ ಅಂತ ಹೇಳ್ತೀವಿ. ಇನ್ನು 20% ತಾಜಾ ಹಣ್ಣುಗಳಿರಬೇಕು. ಆಯಾ ಋತುಮಾನಕ್ಕೆ ತಕ್ಕಂತೆ ಯಾವ ಲಭ್ಯವಿರುವ ಹಣ್ಣುಗಳನ್ನು ಜಾಸ್ತಿಯಾಗಿ ಸೇವಿಸಬೇಕು. ಇನ್ನು 20% ಕಾರ್ಬೋಹೈಡ್ರೇಟ್ ಅಥವಾ ಶರ್ಕರೆ ಪಿಷ್ಟ ಆಹಾರ ಇರಬೇಕು. ಇದರಲ್ಲಿ ರಾಗಿ, ಜೋಳ, ನವಣೆ, ಸಜ್ಜೆ, ಅಕ್ಕಿ, ಗೋಧಿ ಮುಂತಾದ ಶರ್ಕರೆ ಪಿಷ್ಟ ಆಹಾರಗಳನ್ನು ಸೇವಿಸಬಹುದು. ಇನ್ನು 20% ಪ್ರೋಟೀನ್ ಯುಕ್ತವಾಗಿರಬೇಕು, ಅಂದರೆ ಮೊಳಕೆ ಬರಿಸಿದ ಬೇಳೆಕಾಳುಗಳು, ಡ್ರೈ ಫ್ರೂಟ್ಸ್, ಗೋಡಂಬಿ, ಬಾದಾಮಿ ಇಂತಹ ಡ್ರೈ ಫ್ರೂಟ್ಸ್ಗಳನ್ನು ಸೇವಿಸಬಹುದು. ಕೊನೆಯ 10% ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಕೂಡ ನಾವು ಡಯೆಟ್ನಲ್ಲಿ ಸೇರಿಸಬಹುದು. ಆಹಾರ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ. ಆದರೆ ನಾವು ಯಾವುದೇ ಆಹಾರ ಸೇವಿಸಬೇಕಿದ್ರೆ ಒಂದು ವಿಷಯ ನೆನಪಿನಲ್ಲಿಟ್ಕೊಳ್ಬೇಕು, ಏನಂದ್ರೆ ನಾವು ಬದುಕುವುದಕ್ಕೋಸ್ಕರ ತಿನ್ನಬೇಕೇ ಹೊರತು ತಿನ್ನುವುದಕ್ಕೋಸ್ಕರ ಬದುಕುವ ರೀತಿಯಲ್ಲಿ ನಮ್ಮ ಜೀವನ ಶೈಲಿ ಇರಬಾರದು. ಇದರ ಅರ್ಥ ಏನಂದ್ರೆ, ಈಗ ನೀವು ಹೆವಿ ವರ್ಕರ್ಸ್ ಆಗಿದ್ರೆ, ಕೂಲಿ ಕಾರ್ಮಿಕರು, ಕಲ್ಲು ಕೋರೆಯಲ್ಲಿ ಕೆಲಸ ಮಾಡೋರು, ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋರು, ನೀವು ಹೆವಿ ವರ್ಕರ್ಸ್ ಆಗಿದ್ರೆ ನಿಮಗೆ ದಿನಕ್ಕೆ 4,000+ ಕಿಲೋ ಕ್ಯಾಲೋರಿಗಳ ಅಗತ್ಯವಿರುತ್ತೆ. ಅದೇ ನೀವು ಸ್ಟೂಡೆಂಟ್ಸ್ ಆಗಿದ್ರೆ ಅಥವಾ ವೈಟ್ ಕಾಲರ್ ಜಾಬ್ಸ್, ಲಾಯರ್ಸ್, ಡಾಕ್ಟರ್ಸ್, ಇಂಜಿನಿಯರ್ಸ್ ಅಥವಾ ಆಫೀಸ್ ಕ್ಲರ್ಕ್ಸ್, ನೀವು ಕುಳಿತು ಕೆಲಸ ಮಾಡುವವರಾಗಿದ್ರೆ ನಿಮಗೆ ದಿನಕ್ಕೆ 1,500 ರಿಂದ 2,000 ಕಿಲೋ ಕ್ಯಾಲೋರಿಯಷ್ಟು ಆಹಾರ ಪದಾರ್ಥಗಳ ಅವಶ್ಯಕತೆ ಇರುತ್ತೆ. ಸೊ ಇದನ್ನೆಲ್ಲ ನೀವು ನೆನಪಲ್ಲಿಟ್ಕೊಂಡು ನೀವು ಯಾವಾಗ ಸೇವಿಸ್ತಾ ಇದ್ದೀರಿ, ಯಾವ ರೀತಿಯ ಆಹಾರ ಸೇವಿಸ್ತಾ ಇದ್ದೀರಿ, ಎಷ್ಟು ಪ್ರಮಾಣದಲ್ಲಿ ಹೇಗೆ ಸೇವಿಸ್ತಾ ಇದ್ದೀರಿ, ಇದೆಲ್ಲದರ ಅರಿವಿಟ್ಕೊಂಡು ನಿಮ್ಮ ಆಹಾರ ಪದ್ಧತಿಯಲ್ಲಿ ಅವಶ್ಯವಾದ ಬದಲಾವಣೆಗಳನ್ನು ಮಾಡಿಕೊಂಡರೆ ಖಂಡಿತವಾಗಿಯೂ ನೀವು ಆರೋಗ್ಯಕರ ಜೀವನವನ್ನು ನಡೆಸಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಮುಂದಿನ ಕಾರ್ಯಕ್ರಮ ಅನುಷಾ ಅವರಿಂದ ಕವನ ವಾಚನ.
2: ಯೋಗ, ಯೋಗ, ಯೋಗ, ಇದು ಭಾರತೀಯರ ಸುಯೋಗ. ಯೋಗ ಅಲ್ಲ ಬರಿಯ ವ್ಯಾಯಾಮ, ಆಸನ, ಧ್ಯಾನ, ಪ್ರಾಣಾಯಾಮ, ಯೋಗದ ನಾನಾ ಆಯಾಮ. ಪದ್ಧತಿ ಇದು ಬಲು ಪ್ರಾಚೀನ, ಪದ್ಧತಿ ಇದು ಬಲು ಪ್ರಾಚೀನ, ಚೆಲ್ಲಿದೆ ಎಲ್ಲೆಲ್ಲೂ ಆರೋಗ್ಯದ ಕಂಪು ನೂತನ. ಶ್ವಾಸ ಪ್ರಶ್ವಾಸಗಳ ವಿಚ್ಛೇದನ ಮಾಡುವುದು ದೇಹದ ಶುದ್ಧೀಕರಣ. ಯೋಗದಿ ದೇಹ ಮನಸ್ಸು ಹಗುರ,

0: ಯೋಗದಿ ದೇಹ ಮನಸ್ಸು ಹಗುರ, ಸರ್ವರೋಗಕ್ಕೂ ಇದೇ ಉತ್ತರ. ಹಿರಿಯರಲ್ಲೂ ಕಿರಿಯರಲ್ಲೂ ತುಂಬುವುದು ಚೇತನ, ಆಗುವುದು ದೇಹ ನವೀನ. ಧರ್ಮಗಳ ಬೆಸೆಯುವ ಬಂಧವಿದು, ವಿಶ್ವ ಬೆಳಗುವ ಜ್ಯೋತಿ ಇದು.
1: ಈಗ ಅನಿಕೇತ್ ಬಣವಿ ಹಾಗೂ ಸ್ವಾತಿ ಅವರಿಂದ ಮರಳಿ ಪ್ರಕೃತಿಗೆ ಎಂಬ ಕಿರುಪ್ರಹಸನ. ಡಾಕ್ಟರ್ ಅಂಕಲ್ ಪಾತ್ರದಲ್ಲಿ ಅನಿಕೇತ್ ಹಾಗೂ ವಿದ್ಯಾರ್ಥಿನಿಯ ಪಾತ್ರದಲ್ಲಿ ಸ್ವಾತಿ.
2: ಡಾಕ್ಟರ್ ಅಂಕಲ್, ಡಾಕ್ಟರ್ ಅಂಕಲ್.
3: ಯಾರು? ಓ ಸ್ವಾತಿ, ಏನಮ್ಮ, ಏನ್ ಬಂದದ್ದು?
2: ಡಾಕ್ಟರ್ ಅಂಕಲ್, ಬೆಳಗ್ಗೆಯಿಂದ ನಂಗೆ ತುಂಬಾ ತಲೆನೋಯ್ತಿದೆ.
3: ಹೌದಾ? ಒಳಗ್ಬಾ ಒಳಗ್ಬಾ, ಕೂತ್ಕೋ, ತಗೋ ನೀರ್ ಕುಡಿ.
2: ಡಾಕ್ಟರ್ ಅಂಕಲ್, ನಂಗೆ ಇವಾಗ್ಲೇ ಟ್ಯಾಬ್ಲೆಟ್ ಕೊಡಿ, ನನ್ಗೆ ತಲೆನೋವು ತುಂಬಾ ಜೋರಾಗಿದೆ.
3: ತಾಳ್ಮೆ ಇರ್ಲಿ ಸ್ವಾತಿ, ಒಂದ್ ನಿಮಿಷ ಬಂದೆ.
2: ಡಾಕ್ಟರ್ ಅಂಕಲ್, ಬೇಗ ಬನ್ನಿ.
3: ಬಂದೆ ಬಂದೆ ಸ್ವಾತಿ, ತಗೋ ಬಿಸಿನೀರಲ್ಲಿ ಕಾಲೆದ್ದಿಡು.
2: ಬಿಸಿನೀರಾ? ಯಾಕೆ?
3: ನಾನು ನಿನ್ ಕತೆ ಹೇಳ್ತೇನೆ, ಅವಾಗ ಗೊತ್ತಾಗುತ್ತೆ ಬಿಸಿನೀರಲ್ಲಿ ಕಾಲು ಯಾಕೆ ಇಡ್ಬೇಕಂತ.
2: ಕಥೆನಾ? ನಂಗ್ ಕಥೆ ಅಂದ್ರೆ ತುಂಬಾ ಇಷ್ಟ. ಈಗ್ಲೇ ಹೇಳಿ ಅಂಕಲ್.
3: ಕೇಳು, ಹೇಳ್ತೇನೆ. ಈ ಕತೆ ಇದೇ ಊರಲ್ಲಿ ನಡೆದಿರುವಂತ ಒಂದು ಕತೆ.
2: ಹೌದಾ?
3: ಹಾ, ಆ ಹುಡುಗನ ಹೆಸರು ಅನಿಕೇತ ಅಂತ.
2: ಹೌದಾ?
3: ಅವನಿಗೆ ಅಪ್ಪ ಅಮ್ಮ ಯಾರೂ ಇರ್ಲಿಲ್ಲ. ದಿನ ಶಾಲೆಗೆ ಹೋಗ್ತಿದ್ದ, ಬರ್ತಿದ್ದ, ಪ್ರತಿದಿನ ನಡೀತಾ ಇತ್ತು. ಮೇಷ್ಟ್ರು ಒಂದಿನ ಅವನ ಹೆಸರಿನ ಅರ್ಥ ಏನಂತ ಕೇಳಿದ್ರು.
2: ಏನರ್ಥ?
3: ಅವನ ಹೆಸರಿನ ಅರ್ಥ ಅವನಿಗೂ ಗೊತ್ತಿರ್ಲಿಲ್ಲ.
2: ಮುಂದೆ
3: ಮುಂದೆ ಅವನು ಆ ಹೆಸರಿನ ಹುಡುಕಾಟದಲ್ಲಿ ಪ್ರತಿದಿನ ಗುಡಿಗೆ ಹೋಗಿ ಕುಂತು ಎಲ್ಲಾರನು ನನ್ನ ಹೆಸರಿನ ಅರ್ಥ ಏನು ಅಂತ ಕೇಳ್ತಾ ಶುರು ಮಾಡ್ದ. ಅವಾಗ ಒಂದಿನ ಒಂದ್ ಅಜ್ಜಿ ನೋಡಿದ್ಲು, ಮಗು ಬಾ ಇಲ್ಲಿ ಅಂತ ಕರೆದ್ಲು. ಮಗು, ದಿನ ಏನಕ್ಕೆ ನಿನ್ನ ಹೆಸರಿನ ಅರ್ಥ ಕೇಳ್ತೀಯಾ ಅಂತ ಕೇಳಿದ್ರು.
2: ಅಜ್ಜಿ ಹೇಳಿದ್ಲ ಅರ್ಥ?
3: ಅಜ್ಜಿ ಹೇಳಿದ್ಲು. ಅಜ್ಜಿ ಅವನ ಹೆಸರಿನ ಅರ್ಥ ಏನ್ ಹೇಳಿದ್ಲು ಗೊತ್ತಾ?
2: ಏನು?
3: ನಿಂಗೆ ನಿಕೇತ ಅಂದ್ರೆ ಗೊತ್ತಾ ಹೆಸರು?
2: ಏನು?
3: ನಿಕೇತನ ಅರ್ಥ ಗೊತ್ತಾ?
2: ಇಲ್ಲ.
3: ನಿಕೇತ ಅಂದ್ರೆ ಮನೆ ಇದ್ದವನು. ಅದೇ ರೀತಿ ಅನಿಕೇತ ಅಂದ್ರೆ
2: ಮನೆ ಇಲ್ದಿರೋನು.
3: ಕರೆಕ್ಟ್. ಆದ್ರೆ ಅಜ್ಜಿ ಏನ್ ಹೇಳಿದ್ಲು ಗೊತ್ತಾ? ಇಡೀ ಪ್ರಕೃತಿನೇ ನಿನ್ ಮನೆ ಅಂತ ಹೇಳ್ಕೊಟ್ಲು.
2: ಹೌದಾ?
3: ಈಗ ಆ ಅನಿಕೇತನಿಗೆ ಒಂದು ಪ್ರಶ್ನೆ ಬಂತು. ಏನ್ ಗೊತ್ತಾ?
2: ಏನ್ ಬಂತು?
3: ಈ ಪ್ರಕೃತಿ ಅಂದ್ರೆ ಏನು ಅಂತ ಬಂತು. ಆಗ ಅಜ್ಜಿ ಹೇಳಿದ್ಲು, ಪ್ರಕೃತಿ ಅಂದ್ರೆ ಗಾಳಿ, ನೀರು, ಬೆಂಕಿ, ಈ ಭೂಮಿ, ಈ ಆಕಾಶ, ಎಲ್ಲ ಪಂಚಮಹಾಭೂತಗಳಿಂದ ಆಗಿರುವಂತ ಇಡೀ ಸೃಷ್ಟಿನೇ ಪ್ರಕೃತಿ ಅಂತ. ಪ್ರಕೃತಿ ಅಂದ್ರೆ ಪಂಚಮಹಾಭೂತ.
2: ಡಾಕ್ಟರ್ ಅಂಕಲ್, ಹಾಗಾದ್ರೆ ನಂಗೆ ಬಿಸಿನೀರು ಯಾಕಂತಲೇ ನೀವು ಹೇಳಲಿಲ್ಲ?
3: ತಾಳ್ಮೆ ಇರ್ಲಿ ಸ್ವಾತಿ, ಹೇಳ್ತೇನೆ ಕೇಳು. ಈಗ ನಿನ್ ತಲೆನೋವು ಉಂಟಾ?
2: ಇಲ್ಲ.
3: ಯಾಕೆ?
2: ಯಾಕೆ
3: ಕೇಳು. ಈಗ ನೀನ್ ಕಾಲಿತ್ತಿರೋದು ಎಲ್ಲಿ?
2: ಬಿಸಿನೀರಲ್ಲಿ.
3: ಬಿಸಿನೀರಲ್ಲಿ? ಬಿಸಿ ಅಂದ್ರೆ
2: ಶಾಖ.
3: ಶಾಖ, ಅದೇ ರೀತಿ ನೀರು.
2: ಹಾ, ಇವಾಗ ಗೊತ್ತಾಯ್ತು ಡಾಕ್ಟರ್ ಅಂಕಲ್, ನೀರು ಮತ್ತೆ ಶಾಖ ಎರಡು ಪಂಚಮಹಾಭೂತಗಳಲ್ಲಿ ಒಂದು ಅಲ್ವಾ?
3: ಹೌದ್ ನೋಡ್ ಸ್ವಾತಿ, ಬಂದ ತಕ್ಷಣ ನಂಗೆ ಕೇಳ್ದಲ್ಲ ಅದೇನು?
2: ಟ್ಯಾಬ್ಲೆಟ್ ಬೇಕು ಅಂತೆ.
3: ಈ ಟ್ಯಾಬ್ಲೆಟ್ ಅಂದ್ರೆ ದೇಹ ತುಂಬಾ ಕೆಮಿಕಲ್ಸ್, ಅದೇ ಪ್ರಕೃತಿ ಅಂದ್ರೆ ನೀರು ಗಾಳಿ ಎಲ್ಲಾನು ನಮ್ಮ ಆರೋಗ್ಯವನ್ನ ಸ್ವಚ್ಛಗೊಳಿಸುವಂತ ಒಂದು ಪ್ರಕ್ರಿಯೆ. ಯಾಕೆ ಹೇಳು ಸ್ವಾತಿ?
2: ಯಾಕೆ ಅಂದ್ರೆ ನಾನು ನೀವು ಎಲ್ಲರೂ ಇದೇ ಪಂಚಮಹಾಭೂತಗಳಿಂದ ಸೃಷ್ಟಿಯಾಗಿರೋದು ಅಲ್ವಾ?
3: ಹೌದು ಸ್ವಾತಿ, ಕರೆಕ್ಟ್.
2: ಹಾಗಾದ್ರೆ ಡಾಕ್ಟರ್ ಅಂಕಲ್, ತಲೆನೋವು ಬಂದ್ರೆ ಬಿಸಿನೀರಲ್ಲಿ ಕಾಲಿಡ್ಬೇಕು ಅಲ್ವಾ?
3: ಕರೆಕ್ಟ್ ಸ್ವಾತಿ, ಹೌದು. ಈ ಟ್ಯಾಬ್ಲೆಟ್, ಈ ಕೆಮಿಕಲ್ಸ್ ಇತ್ಯಾದಿಗಳಿಂದ ನಾವು ದೂರ ಹೋಗಿ ಮತ್ತೆ ಪ್ರಕೃತಿಗೆ ಮರಳೋಣ.
1: ಇದೀಗ ನಿಮ್ಮ ಮುಂದೆ ಯೋಗ ಗೀತೆ. ಹಾಡುವವರು ಶ್ರದ್ಧಾ ಶೆಟ್ಟಿ, ಪ್ರಿಯಾಂಕಾ ಉಡುಪ, ಅನುಷಾ ರವಿಶಂಕರ್.

0: ಇದುವರೆಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವಿಜ್ಞಾನ ಮಹಾವಿದ್ಯಾಲಯ ಉಜಿರೆ ಇಲ್ಲಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮವನ್ನು ಆಲಿಸಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡಿದ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರಶಾಂತ್ ಶೆಟ್ಟಿಯವರಿಗೆ, ಯೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶಿವಪ್ರಸಾದ್ ಶೆಟ್ಟಿಯವರಿಗೆ ಹಾಗೂ ಎಲ್ಲ ಉಪನ್ಯಾಸಕರಿಗೆ ಧನ್ಯವಾದಗಳು. ನಿರೂಪಣೆಯಲ್ಲಿ ನಾನು ಪ್ರಿಯಾಂಕಾ ಉಡುಪ, ಧನ್ಯವಾದಗಳು.
1: ಇದುವರೆಗೆ ಕಾರ್ಯಕ್ರಮ ವೈವಿಧ್ಯವನ್ನು ನಡೆಸಿಕೊಟ್ಟವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕಾಲೇಜು ಉಜಿರೆ ಇಲ್ಲಿನ ವಿದ್ಯಾರ್ಥಿಗಳು. ಇದು ಇಂದಿನ ಯುವವಾಣಿ ಕಲಾ ಸಂಜೆ ಕಾರ್ಯಕ್ರಮ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಪ್ರಿಯ ಕೇಳುಗರೆ,
4: ನನ್ನ ರಾಗತಾನ ಪಲ್ಲವಿ
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
5: ಸೂರ್ಯೋದಯದ ವೈಭವ, ಪ್ರಕೃತಿಯ ಪರಿಸರದ ವರ್ಣನೆಯ ಜೊತೆಯಲ್ಲಿ ಮುಂದಿನ ಬದುಕಿನ ಭರವಸೆಯ ಕಿರಣವನ್ನು ನಾವು

0: ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ಆಕಾಶವಾಣಿ ಮಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಹೊತ್ತಿನಲ್ಲಿ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಆಕಾಶವಾಣಿ ಮಂಗಳೂರು ಕೊಂಕಣಿ ಕಾರ್ಯಕ್ರಮ. ನಮಸ್ಕಾರ ಶ್ರೋತೃ ಬಾಂಧವನು, ಆಮ್ಗೆಲ ಐಚ್ ಕಾರ್ಯಕ್ರಮ ಅಂತೂ ಶ್ರೀಮತಿ ಜಯಶ್ರೀ ಪೈ ಹನ್ನಿ ಪ್ರಸ್ತುತ ಕರ್ಚೆ ಭಾಷಣ ಐಕುವ್ಯ. ವಿಷಯ ಕಂಚೈ ಪರಿಸ್ಥಿತಿರಿ ಅಮ್ಗೆಲ ಮನಾಚೆ ನಿಯಂತ್ರಣ ಕಶಿ ಕೊರಿಯತ.
5: ಜೀವನ ಅಮ್ಗೆಲ್ ಮುಕಾರಿ ಕೆಲವು ನಮೂನ್ಯಾಚೆ ಪರಿಸ್ಥಿತಿ ನಾವೇ ಸಂದರ್ಭ ಅರ್ಥ ತಂತು. ಕೆಲವು ನಿರೀಕ್ಷಿತ ಅಷ್ಟ ಅನಿ ಕೆಲವು ಅನಿರೀಕ್ಷಿತ ಶಪುರ ಜಲಾರ್ ಕಂಚೇ ಪರಿಸ್ಥಿತಿ ಐಲಾರಿ ಅಮ್ಗೆಲ್ ವಟ್ಟೇಕ ದಿವ್ವೋಶಿ ಉಜ್ವಾಡ್ ದಿವ್ಚಾಕ ಏಕ್ ಮಹತ್ವಾಚೆ ಕಲೆ ಅಸ್ತಾ ತ್ಯಾಂಜಿ ಅಮೆ ಅಮ್ಕಾ ನಿಯಂತ್ರಣ ಕರ್ಚೆ ಕಲೆ. ಆಜಿ ಹಾವ ಕಂಚೇ ಸಂದರ್ಭ ಐಲಾರಿ ಕಶಿ ಶಾಂತರ ಬುಕಾ ಕಶಿ ಸ್ಪಷ್ಟ ಜಾವನು ಯೋಚನೆ ಕೋರ್ಕಾ ಅನಿ ಆತ್ಮವಿಶ್ವಾಸಾನಿ ಮುಕಾರ್ವಚ್ಚುಕಾ ಮಳಲೆ ವಿಷಯಾಚಾರಿ ತುಮ್ಗೆಲೊಟ್ಟು ವಂಟುಚಾಕ ಮಸ್ತ್ ಸಂತೋಷ ಪಾವತಾ. ಅತ್ತ ಅಮ್ಗೆಲ್ ಮನಾಕ ಅಮ್ಗೆಲ್ ಪ್ರತಿಕ್ರಿಯೆಕ ಅನಿ ಜೀವನಾಚೆ ದಿಕ್ಕು ಮಳರಿ ಜೀವನಾಚೆ ಡೈರೆಕ್ಷನ್ ಅಮಿ ಕಶಿ ಹತ್ತಾಂತು ಧರೇತ ಮಳಲ್ ವಿಷಯಾಚೇರಿ ಮುಕಾರ್ವಚ. ಅಮ್ಕ ಭೈಲಾನ್ ಜೌಚ ಕಂಚೇ ಪರಿಸ್ಥಿತಿಕ ಅಮಿ ನಿಯಂತ್ರಣ ದೋರುಕ ಜಾಯ್ನ ಜಲಾರ್ ಅಮಿ ತಜ್ಜು ವೈರಿ ದಿವ್ಚೆ ಪ್ರತಿಸಾದಾಕ ಖಂಡಿತ ನಿಯಂತ್ರಣ ದೋರುಕ ಜತ್ತ ಅನಿ ಹಂಗಾಚಿ ಹ್ಯಾಂಚಿ ಸ್ವತಾಚಿ ವ್ಯವಸ್ಥಾಪನ ಮಳರಿ ಸೆಲ್ಫ್ ಮ್ಯಾನೇಜ್ಮೆಂಟ್ ಸೂರ್ಜತ್ತ. ಪ್ರಥಮ ಜಾವನು ಅಮಿ ಹೇ ಅರ್ಥ ಕರ್ಯ ಕಿ ಪ್ರತಿ ಏಕ ಪರಿಸ್ಥಿತಿ ಅಮ್ಗೆಲ್ ಬಿತ್ತರಿ ಅಸ್ತ ಭಾಯ್ರಿ ನೈ ಲೋಕಾಂಕ ಪ್ರತಿಸಾದ ದಿವ್ಚಿಕ್ ಪೂಡೆ ಅಮ್ಗೆಲ್ ಬಿತ್ತರ ಕಸ ಜತ್ತ ತೇ ಸಮಜುನ್ ಘೇವ್ಯ. ಕೊಣಿ ಅಮ್ಕ ಹಾರ್ಷ ಜಾವನು ನಾವೇ ಮನಾಕ ದುಃಖ ಹರ್ಚೆ ಮಣ್ಗೆ ಉಲ್ಲೇಲಾರಿ ತೆ ಬದ ಮಳಾರಿ ಅಮ್ಮಿ ತೆ ಕಶಿ ಘೆತ್ತಾಚಿ ತಜ್ ವೈರಸ್ ಅಚಾನಕ್ ಕಸಲೆ ಏಕ್ ಅರ್ಚಣ ಐಲಾರಿ ತೆದನ ಏಕ್ ನಮೂನ್ಯಾಚೆ ಭಯ ಜತ ಬದ ಮಳಾರಿ ತೆ ಘಟನಾ ನಿಮಿತ್ ನೈ ಅಮ್ಗೆಲೇ ಭಯಾನ ತಯಾರ್ ಜತ ತೆದನ ಅಮಿ ಅಮ್ಕಾಚಿ ಅಶಿ ನಿಮ್ಗು ಕಾ ಅತ್ತು ಮನಾಕ ಕಸಲ ಅನುಭವ ಜತ್ತಸ ಮಕ ಅಶಿ ಕಸಲ ಜತ್ತ ಮಿಗಿಲ್ ಪ್ರತಿಕ್ರಿಯೆ ಮಕ್ಕ ಆಧಾರ ದಿತ್ತ ಕಿ ಹಾನಿ ಕರ್ತ ಅಶಿ ಮನ ಅಂತೆತ್ತನ ಅಮ್ಕಾಚಿ ಕಳ್ತ ಕಿ ಅಮ್ಗೆಲೆ ಜಾಗ್ರತಾಯ ಸ್ವತಾಚೆ ವ್ಯವಸ್ಥಾಪನಚೆ ಸುರ್ವೇಚ ಸಾಧನ ಮಳಾರಿ ಅವೇರ್ನೆಸ್ ಇಸ್ ದ ಫಸ್ಟ್ ಟೂಲ್ ತಶಿ ಅಪ್ನಲ್ ಬಿತ್ತರಶಿಲೆ ಇನ್ನರ್ ಸ್ಪೇಸ್ ಅಂತು ಜೌಚಿ ಕಳ್ಳಾರಿ ಕಂಚೇ ಭಾಯಿಲೆ ಮಳಾರಿ ಔಟರ್ ಸ್ಪೇಸ್ ಆಕ ಅಮೆ ಹ್ಯಾಂಡಲ್ ಕೊರು ಜತ್ತ ಮಸ್ತ್ಪಟಿ ಚುಕ್ಯೋ ಕೋಪಾಂತು ಭಯಾನಿ ನಾವ ಕಂಚೇ ಗೊಂದೋಳ ಶಿಲನ ಜತ್ತ ತದನ ಏಕ್ 5 ಸೆಕೆಂಡಾಚೆ ವಿರಾಮ್ ಏಕ್ ದಿಗೂ ಸ್ವಾಸು ಗೆತ್ಲಾರಿ ಜೌಚೆ ಲಡಾಯಿ ಪಶ್ಚಾತ್ತಾಪಕ ತರ್ಸುಚಾಕ ಜತ್ತ ಅಮ್ಗೆಲ್ ರಿಯಾಕ್ಷನ್ ಕೆದ್ದಾಯಿ ಇನ್ಸ್ಟಿಂಕ್ಟ್ ಅಸ್ತ ಅನಿ ರೆಸ್ಪಾನ್ಸ್ ಇಂಟೆಲಿಜೆನ್ಸ್ ಆರ್ ಜತ್ತ ಹಂಗ ಹಾಮೆ ಸಾನೆಸ್ತನ ಏಕ್ ವಜ್ಜಿಲ್ ಕಾಣಿ ಉಡ್ಗಾಸ ಕೆತ್ತ ಏಕ್ ಪಟಿ ಏಕ್ ಬಯಲ್ ಮನುಷಿ ಚಾ ಬರ್ಲಲ್ ಕಪ್ ದೋರ್ನು ಚಮ್ಕತ ಶಿಲಿ ಕಾಣ್ಕಿ ತುಕ್ಕ ಚುಕ್ಕು ನಡ್ಡೊಳೆ ಚಾ ಸಕ್ಕಡೆ ಸಕಲ್ಪಳ್ಳೆ ತೀನಿ ಕೊಪಾನ ಮಕ್ಕ ಕಸಲೆ ಅಡ್ಡೊಳೋ ಮುಣು ಗಲಾಟು ಗಲ್ಲೆ ತೆದನ ಲಗ್ಗಿ ಅಶಿಲೆ ಅನ್ಯಕ್ಲಾನ ಹಗೂರ್ ಸಂಗ್ಲೆ ಕಪ್ ಅಂತು ಚಾ ಅಶಿಲಾನ ಚಾ ಪಳ್ಳೆ ಉದಾಕ ಅಶಿಲ್ ಜಲಾರಿ ಉದಾಕ್ ಪಡ್ತ ಅಶಿಲೆ ಹಂಗ ಕಸ ಶಿಕ್ಕು ಕಮಳಾರಿ ಕಿತ್ಲಿಕ್ಕಿ ಪಟಿ ಅಮ್ಕ ಜನ ಅಡ್ಡಳ್ತಾಚಿ ಕೆಣಕ್ಸಿತಾಚಿ ಅಮ್ಗೆಲ್ ಪರೀಕ್ಷೆ ಕರ್ತಾಚಿ ಜಲಾರ್ ಬಾಯ್ರ ಸುಕುನು ಜಲ್ಲಲ್ ಕಂಚೇ ಅಮೆ ನಿಯಂತ್ರಣ ಕರು ಜಾಯ್ನ ಜಲಾರ್ ಅಮ್ಗೆಲ್ ಬಿತ್ತರಿ ಕಸ ಅಸುಕಿ ತೆ

ಬಾಯ್ರೆತ್ತಾ, ಆಮ್ಗೆಲ್ ಬಿತ್ತರಿ ಶಾಂತತೆ ಅಸ್ಲಾರಿ, ಶಾಂತತೆ ಎತ್ತ ಕೋಪ ಅಸ್ಲಾರಿ, ಕೋಪ ಎತ್ತ ಕೆಡ್ನಾಯಾಮಿ ಹುಡುಗಾಸದವರ್ಯ. ಬಾಯ್ಲಿ ಸಮಸ್ಯೆ ಕೇವಲ 20%, ವರ್ಲಲೆ 80% ಮಳರಿ 80%. ಆಮ್ಗೆಲ್ ಮನಾಚೆ ಪ್ರತಿಕ್ರಿಯಾ ಸ್ವತಾಚೆ ನಿಯಂತ್ರಣ ಮಳರಿ, ಆಮ್ಗೆಲ್ ಬಿತ್ತರಿ ನಿಯಂತ್ರಣ ದವನು ಶಾಂತ ಜೌಚೆ ಹಕ್ಕಾಚಿ ಸೆಲ್ಫ್ ಮ್ಯಾನೇಜ್ಮೆಂಟ್ ಮಣ್ತಾಚಿ. ಆಮಿ ನಿಯಂತ್ರಣ ಕಶಿದವರೇತ ಹಂಗ ಎಕ್ ಪಾಂಚ ವಿಷಯ ಹಾವ ಸಂಗ್ತ. ಆಮ್ಗೆಲ್ ನಿಲವು ಸುರ್ವೇಚೆ ತ್ಯಾಂಚಿ ಆಮ್ಗೆಲ್ ನಿಲವು ಮಳಾರಿ ಆಮ್ಗೆಲ್ ಆಟಿಟ್ಯೂಡ್. ಉದಾಹರಣೆಗ ದೋನ್ ಜನಾನಿ ಬಾಯ್ರ ಬತ್ತ ಅಸ್ತನ ಪಾವಸ ಎತ್ತ, ಯಾಕ್ಲು ಮಣ್ತ ಅಯ್ಯೋ ಕಿತ್ಲಿ ಕಷ್ಟ ಯಾ ಪಾವಸ ನಿಮಿತ ಚಮ್ಕು ಚಾಕ ಜಾಯ್ನ ಅನ್ನ ಯಾಕ್ಳು ಸಾಂಗ್ತ ಮಕ್ಕ ಸಂತೋಷ ಜತ್ತ ಪಾವಸ ಅಂತು ಚಮ್ಕು ಚಾಕ ಅನಿ ತೋ ಪಾವಸಾಚೆ ಮಜು ಗೆತ್ತ. ಹಂಗ ಪಾವಸು ಬದಲ್ ಜಾಯ್ನಿ ಪಾವಸು ಸೋಚಿ ಜಲಾರಿ ದೊಗ್ಗಾಲೆ ನಿಲುವು ಬದಲ್ ಜಲ ನವೆ ಅನ್ನಿಗ್ ದೊನ್ನಿಚೆ ಅಮ್ಗೆಲ್ ಕೃತಿ ಅಮ್ಗೆಲ್ ಆಕ್ಷನ್ಸ್. ಕೊಣೀಜವೋ ಅಶಿಕ್ಷತಪಣಾನ ಅಮ್ಕ ಉಲ್ಲೇಲಾರಿ ಮನಾಕ್ ದುಃಖೈಲಾರಿ ತಂಗೆಲ್ ಉತ್ತರಾಂಕ ಅಮೆ ನಿಯಂತ್ರಣದವರು ಜಾಯ್ನ ಪಣ್ ಶಾಂತಪಣಾನ ಪ್ರತಿಸಾದು ದಿವ್ಚೆ ದೂರು ವಚ್ಚೆ ನಾವೇ ಅಮ್ಗೆಲೇ ಉತ್ತರಾನಿ ಲಡಾಯಿ ಖರ್ಚಾಕೈ ಜತ್ತ. ಅಮ್ಗೆಲ್ ಕೃತಿ ಅಮ್ಗೆಲ್ ಆಕ್ಷನ್ಸ್ ಅಮ್ಗೆಲ್ ಶಾಂತಿ ಥರಾಯ್ತ. ಅವರ್ ಆಕ್ಷನ್ಸ್ ಡಿಸೈಡ್ ಅವರ್ ಪೀಸ್. ತಿನ್ನಿಚೆ ಅಮ್ಗೆಲ್ ಉತ್ತರ ಏಕ್ ಚರಣಾನ ಘರಾಂತು ಕಸಲೇಜವೋ ವಸ್ತು ಪಾಡೋನು ಪಕ್ಕನೆ ತೇಕ್ ಮೊಡ್ತ ನಾವೇ ಬೆತ್ತ ಮೊಂಡ್ಲೆಕುಯ ತೆದನ ತಕ್ಕಾಮಿ ಬಿಷ್ಟಾಯ್ಲಾರಿ ತಗಲ್ ಆತ್ಮವಿಶ್ವಾಸು ಮೊಡ್ತ. ತ್ಯಾಂಚಿ ಮೊವಾಳುತ್ರಾನಿ ಸಂಜಾಯಿಷಿಯಾರಿ ಆತ್ಮವಿಶ್ವಾಸು ವಾಡ್ತ. ವಸ್ತು ಮೋಣು ಬೆತ್ಲ ಜಲಾರ್ ಅಮ್ಗೆಲ್ ಉತ್ತರಾನಿ ತೆ ಚರಡಾಲೆ ಆತ್ಮವಿಶ್ವಾಸು ಅಮಿ ಖಂಡಿತ ದೋವನ್ ಘೇವೇತ. ಚಾರಿಚ ವಿಷಯ ಅಮ್ಗೆಲೆ ದಿನನಿತ್ಯಾಚೆ ಅಭ್ಯಾಸು ಮೆಡಿಟೇಷನ್ ಪ್ರಾರ್ಥನಾ ಚಮ್ಕಣ ವಾಕಾವಚೆ ಸಂಗೀತ ಐಕುಚೆ ಜವ ಶಿಕ್ಚೆ ಮನಾಂದುಲ್ ಕಸಲೇ ವಿಚಾರು ಬೋರೊಂದವರ್ಚೆ ಕಸಲೇ ಪುಣಿ ಸಕಾರಾತ್ಮಕ ವಜ್ಜುಚೆ ಅಶಿ ಪಕ್ತ 10 ಮಿನಿಟ್ಸ್ ಪ್ರತಿ ದಿವಸು ಅಮ್ಗೆಲ್ ಹತ್ತಂತ ಅಸ್ತ. ಹಜ್ಜೆ ಅಭ್ಯಾಸು ಚುಕ್ಕೈ ನತ್ತಿಲೆ ಪಾಲನ್ ಕೊರ್ಕ ತೆ ಶಾಂತತಾ ಅನಿ ಭಾವನೈಕ ಶಕ್ತಿ ಹರ್ತ. ಪಂಚ ವಿಷಯ ಅಮ್ಗೆಲ್ ಮನೋಭಾವ. ಏಕ್ ಪರೀಕ್ಷೆಂತು ದೋನ್ ವಿದ್ಯಾರ್ಥಿ ಫೇಲ್ ಜಾತಾಚಿ ಯಕ್ಕಳು ರಡ್ತ ಅನಿ ಸಂಗ್ತ ಹಾವ್ ಕಾಯ್ ಪ್ರಯೋಜನ ಮೊಣು ನುತ್ತ ಬಸ್ತ ಅನ್ ಯಕ್ಕಳು ಅತ್ತ ಕಳ್ಳೆ ಮಿಗೆಲ್ ಚೂಕಿ ಹಾವೆ ಕಶಿ ಶಿಕ್ಕುಕಾ ಮೋಣು ಕಳ್ಳೆ ಮಕ್ಕ ಅತ್ತ ಮಂತ. ಅನೇಕ ಪರೀಕ್ಷೆಂತು ದೊನ್ನಿಚೋ ಟಾಪ್ ಕರ್ತ ಅಶಿ ಅಮ್ಗೆಲ್ ಮನೋಭಾವಚಿ ಅಮ್ಗೆಲ್ ಭವಿಷ್ಯ ಬದಲ್ಸಿತ. ಹೇ ಪಾಂಚ್ ವಿಷಯ ಅನಂತರ ಅತ್ತ ಅಮ್ಗೆಲ್ ನಿಯಂತ್ರಣ ಅಂತು ನತ್ತಿಲೆ ಪಾಂಚ್ ವಸ್ತು ಕಸಲೆ ಮುಣಮಿ ಪೊಳಯ. ವಿಂಗ್ಡಾಲ್ ಅಭಿಪ್ರಾಯ ಸುರ್ವೇಚೆ ವಿಷಯ ವಿಂಗ್ಡಾಲ್ ಅಭಿಪ್ರಾಯ. ಉದಾಹರಣೆಗ ಅಮಿ ಕಿತ್ಲೇ ಕಾಮ್ ಕೆಲ್ಲಾರಿ ವಿಂಗ್ಡಾಂಗ್ ಸಹಾಯ ಕೆಲ್ಲಾರಿ ಕೋಣಿ ಪುಣಿ ಮಂತಲ್ ಅಸ್ತಾಚಿ ಅನಿಕೆ ಲಾಯ್ಕ್ ಕರೆ ತಶಿಲೆ ತೂ ಪ್ರಯೋಜನ ನಾ ಅಸಲ್ ಉತ್ತರ ದಿತ್ತಾಚಿ ನವೆ ಜನಾಲ್ಯಾಕ ಕೆದ್ನಾಯಿ ವಿಂಗ ವಿಂಗಡ ಅಭಿಪ್ರಾಯಸ್ತ ತೆ ಅಮ್ಗೆಲ್ ನಿಯಂತ್ರಣ ಅಂತೂ ಚಿನ್ನ. ದೊನ್ನಿ ವಿಷಯ ವಿಂಗ್ಡಾಲ್ ವರ್ತನ. ಏಕ್ ಪಟಿ ಏಕ್ ಪ್ರಯಾಣಿಕು ಟ್ಯಾಕ್ಸಿ ಇರುವತ್ತಾಲು ಎದ್ರಾಂತುಲ್ಯಾನ ಏಕ್ ಕಾರ್ ಸ್ಪೀಡಾರ್ ಎತ್ತ ಕೂಡ್ಲೆ ಹ್ಯಾ ಟ್ಯಾಕ್ಸಿ ಡ್ರೈವರಾನ ಬ್ರೇಕ್ ಗಾಲ್ನು ಅಪಘಾತ ಜೌಚೆ ಚುಕ್ಕೈಲೆ ಎದ್ರಾ ಕಾರಾಚಾನ ಟ್ಯಾಕ್ಸಿ ಡ್ರೈವರ್ ಆಕ ಶೌಚಾಕ್ ಸುರ್ಕೆಲೆ ಜಲಾರ್ ಟ್ಯಾಕ್ಸಿ ಚಾನ ಹಸ್ತಚಿ ಹತ್ತಾನ್ ವೇವ್ ಕೆಲೆ ತೆದನಿಯ ಪ್ರಯಾಣಿಕನ ತಕ ನಿಮ್ಗಿಲೆ ತೂ ಕಸಲ ಹಾಸ್ಲೋ ತಗೆಲ್ ಚೂಕಿನವೆ. ಟ್ಯಾಕ್ಸಿ ಡ್ರೈವರ್ ಮಂತ ಮಸ್ತ್ ಜನ ಕೊಯ್ರಾ ಬುಟ್ಟಿ ಮಣಿಕೆ ತಂಗೆಲ್ ಬಿತ್ತರ್ ಅಶೀಲ್ ಕೊಯ್ರು ಕೋಪು ಅಸಮಾಧಾನ ಒತ್ತಡ ಎಂಪೂರ ಅಸ್ತ ಹಾವೆ ತೆ ಸ್ವೀಕಾರ ಕೆಲ್ಲಾರಿ ಹಾವೇ ತಗೆಲ ಮಣಿಕೆ ಕೊಯ್ರಾ ಬುಟ್ಟಿ ಜತ್ತ ಕಿತ್ಲಿ ಚಂದ ಉತ್ತರ್ ನವೆ ವಿಂಗ್ಡಾಲ್ ಉತ್ತರ ವರ್ತನೆ

ಕೋಪು ಆಮ್ಗೆಲ್ ನಿಯಂತ್ರಣ ಅಂತೂ ನಾ ಆಮ್ಗೆಲ್ ಪ್ರತಿಕ್ರಿಯಾಚಿ ಅಮ್ಕ ಮನಾಕ ಶಾಂತಿ ದಿತ್ತ. ತಿನ್ನಿ ವಿಷಯ ಹಠಾತ್ ಸಡನ್ ಎವ್ಚ ಪರಿಸ್ಥಿತಿ, ಅನಾರೋಗ್ಯ, ಹೆಲ್ತ್ ಇಶ್ಯೂ, ಗುಡುಗುಡು ಪಾವಸು, ಟ್ರಾಫಿಕ್ ಜಾಮ್, ಹೆ ಪೂರ ಕಸಲೇ ವಾರ್ನಿಂಗ್ ದಿನಾಶಿ ಎತ್ತ. ಅಮ್ಮಿ ತಕ್ಕ ರಬ್ಬೋಚಾಕ ಜಾಯ್ನ ಜಲ್ಲರ್ ಅಮ್ಗೆಲ್ ಪ್ರತಿಕ್ರಿಯೆನ ತೆ ಮ್ಯಾನೇಜ್ ಖಂಡಿತ ಕರೆತ ನವೇ. ಅನೇಕ ವಿಷಯ ಜಾವ್ನು ಗೆಲ್ಲಲ್ ಘಟನ ಪೂಡಿ ಕಸಲೇ ಜಲ್ಲಾರಿ ತೆ ಬದಲಾಯಿಸುಚಾಕ ಜಾಯ್ನ. ಕೊಣಿ ಕಸಲೇ ಮಳ್ಳಾರಿ ಕೆಲ್ಲಾರಿ ನಾವೇ ಅಮ್ಮಿ ಕೆಲ್ಲಲ್ ಚೂಕಿ ಅಸ್ಲಾರಿ ತೆ ಖಂಚೇ ಬದಲಾಯಿಸುಕಾಕ ಜಾಯ್ನ. ಪೂಡಿ ಜಲ್ಲಲೆ ಆಲ್ರೆಡಿ ಪ್ರಿಂಟ್ ಜಲ್ಲಲೆಕ ಪಾಟುಶಿ ತೆ ಅಮ್ಮಿ ಪುಸುಚಾಕ ಜಾಯ್ನ. ಅಮ್ಮಿ ತಂತುಲೇನ ಪಾಟು ಮಾತ್ರ ಸಿಕ್ಕೇತ. ಭವಿಷ್ಯಂತು ಅನುಮಾನು ಪಾಯಿ ಕಸ ಜತ್ತ ತೆ ಕೊಣಾಕೈ ಗೊತ್ನ. ಮುಕಾರಿ ಅವಕಾಶ ಎತ್ತ ಮೋಣು ಅಮ್ಗೆಲ್ ಹತ್ತಂತೂ ನಾ. ಅಮ್ಗೆಲ್ ಪ್ಲ್ಯಾನ್ ಅಶ್ಯ ಪುರೋ ಜಲಾರ್ ತಜ ಮಣಿಕೆ ಜತ್ ಕಿ ನಾ ಅಮ್ಕ ಗೊತ್ನ. ಚಾಲೆಂಜಸ್ ಆಹ್ವಾನ ಕಶಿ ಎತ್ತ ಮುಣ್ ಗೊತ್ನ. ಭವಿಷ್ಯ ಕೊಣಾಕೈ ಕಸಲೆ ಮುಣ್ ಸಂಗುಕ ಜಾಯ್ನ ಜಲಾರ್ ಅಮ್ಮಿತೆ ಎದುರ್ಸುಚಾಕ ತಯಾರ್ಕೊಂಡವರೇತ. ಅಮ್ಗೆಲ್ ಗೂರಿ ಲಕ್ಷ್ಯ ಕೆದ್ನಾಯ್ ಉಪಾಯ ಚೇರಿ ದವರ್ಯ ಸಮಸ್ಯಾ ಚೇರಿ ನೈ. ಅಮ್ಮಿ ಮನ ಅಂತು ಸಮಸ್ಯ ಪರತ್ ಪರತ್ ಹರ್ತಾರಬ್ಲಾರಿ ಪರಿಸ್ಥಿತಿ ಚಡ್ ಚಡ್ ಜತ್ತ. ತಾಜಿ ಬದ್ಲಾಕ ಉಪಾಯ ಚೇರಿ ಸ್ಥಳಾಂತರ ಕರ್ಯ ಸೊಲ್ಯೂಷನ್ ಸಾರಿ ದವರ್ಯ. ವಾಯ್ ಮೀ ನಾವೇ ಹಾವಂಚ ಕಸಲ್ಯಾಕ ಮಣ್ಚಿ ಬದ್ಲಾಕ ಹೆ ಮಕ್ಕ ಕಸ ಶಿಕೇತ. ಹಾವ್ ಹಂತು ಕಸ ಶಿಕ್ಕೇತ ಮೋಣ ನಿಮ್ಗಿಲಾರಿ ಖಂಚೇ ಪರಿಸ್ಥಿತಿ ಅಮ್ಕ ಶತ್ರು ಜಾಯ್ನ ಅಮ್ಕ ಗೂರು ಜತ ಖಂಚೇ ಸಮಸ್ಯಾಕ ಅಮ್ಮಿ ಖಂಚಿ ಸ್ಟೆಪ್ ಘೇವೇತ ಮೋಣ ನಿಮ್ಗಿಲಾರಿ ಎ ಹ್ಯಾಂಡಲ್ ಕೊರುಕ ಖಂಡಿತ ಜತ. ಅಮ್ಮಿ ಕೆದನ ಉಪಾಯ ಚೇರಿ ಲಕ್ಷ್ಯ ಕೇಂದ್ರಿತ ಕರ್ತಾಚಿ ತೆದನ ಭಯ ಊಣಿ ಜತ ಅನಿ ಅಮ್ಗೆಲ್ ಧೈರ್ಯ ವರ್ತಾ. ಸ್ವತಃಚ ವ್ಯವಸ್ಥಾಪನಾಕ ಏಕ್ ಮುಖ್ಯ ಭಾಗ ಮಳಾರಿ ಲರ್ನಿಂಗ್ ಟು ಲೆಟ್ ಥಿಂಗ್ಸ್ ಗೋ. ಜನ ಲೋಕ ಕಸ ಮಣ್ತಾಚಿ ನಾವೇ ಕಸ ಕರ್ತಾಚಿ ತಂತು 80% ಅಮ್ಗೆಲ್ ಕಡೆ ಕಾಯಿ ಸಂಬಂಧ ನಾ. ಜನ ಅಪ್ನಾಲ್ ತಾಣ ಮಳ ಸ್ಟ್ರೆಸ್ ಭಯ ಅಪೇಕ್ಷಾ ಅನಿ ಪುಳ್ಳೆ ಅನುಭವಾಂತುಲಾನ ಪ್ರತಿಕ್ರಿಯೆ ದಿತ್ತಾಚಿ. ಅಮ್ಮಿ ಕೆದನ್ ಹೀ ವೈಯಕ್ತಿಕಪಣಾನ ಘೇವ್ಚೆ ಬಂದ್ ಕರ್ತಾಚಿ ತೆದನ ಅಮ್ಮಿ ಹಗುರ್ ಜತ್ತಾಚಿ ದುಃಖ ಊಣಿ ಜತ್ತ ಮನಾಕ ಶಾಂತಿ ಎತ್ತ ಸಂಬಂಧ ಸುಧಾರ್ತ ಅನಿ ತಶೀಚಿ ಖರೇಚಿ ಸ್ವಾತಂತ್ರ್ಯ ಮೇಲ್ತಾಮ್ಕ. ಅನಿ ಏಕ್ ವಿಷಯ ಉಡ್ಗಾಸ್ ದವರ್ಯಾ ಪ್ರತಿ ಏಕ ಪರಿಸ್ಥಿತಿ ತಾತ್ಕಾಲಿಕಸ್ತ ಖಂಚೇ ಶಾಶ್ವತ ಸನ. ಎವ್ರಿಥಿಂಗ್ ವಿಲ್ ಪಾಸ್ ಪ್ರತಿ ಏಕ ಮುಕಾರ್ವತ್ತ ಹೇ ಅಮ್ಮಿ ಸಮಜುನ್ ಗೆತ್ಲಾರಿ 50% ಅಮ್ಗೆಲ್ ತಾಣ ಊಣಿ ಜತ್ತ ಋತು ಹೇ ಪೂರ ಬದಲ್ ಜತ್ತಾಚಿ. ಆಯ್ಚ ಉಷ್ಣತಾಯ ಪಲ್ಯಾಕ ಖಂಡಿತ ಥಂಡಾಯ್ ಜೌಚ ಸಾಧ್ಯಸ. ಶ್ರದ್ಧಾ ದವರ್ಯಾ ಧೀರ್ ಧರ್ಯಾ ಕೀಪ್ ಪೇಷನ್ಸ್ ಅನಿ ಮೂ ಜತವಚ ಮೂಮೆಂಟ್ ಕರ್ತ ರಬ್ಬುಯಾ. ಸ್ವತಾಚ ವ್ಯವಸ್ಥಾಪನ ಮಳಾರಿ ಜಗತ್ಯಾಕ ನಿಯಂತ್ರಣ ದವರ್ಚಿ ನೈ. ಅಮ್ಗೆಲ್ ಬಿತ್ತರ್ಚೆ ಸಂಸಾರಾಚೇರಿ ಪ್ರಭುತ್ವ ಮಳಾರಿ ಮಾಸ್ಟರಿಂಗ್ ಅವರ್ ಇನ್ನರ್ ಸ್ಪೇಸ್. ಅಮ್ಕ ವ್ಯವಸ್ಥಾಪನ ಕೊರುಕ ಅಮ್ಗೆಲ್ ವಿಚಾರು ಅಮ್ಗೆಲ್ ಭಾವನಾ ಅಮ್ಗೆಲ್ ಪ್ರತಿಕ್ರಿಯಾ ಅಮ್ಗೆಲ್ ಚಾಯ್ಸಸ್ ಹ್ಯಾಂಚಿ ಹತ್ತಾಂತುಲೆ ಆಯುಧ. ಇತ್ಲಿಕ್ಕೆಲ್ಲಾರಿ ಖಂಚೇ ಪರಿಸ್ಥಿತಿ ಅಮ್ಗೆಲ್ ಶಕ್ತಿಕ ಅಮ್ಗೆಲ್ ಬಲಾಕ ನಮಸ್ಕಾರ ಕರ್ತ. ತೆದುಕೊನು ಮುಕಾರ್ ಅನೇಕ ಪಟಿ ಜೀವನ ಅಮ್ಕ ಪರೀಕ್ಷೆ ಕರ್ತನ ಸ್ವತಾಕ ಸಂಗುಯಾ. ಮಕ್ಕ ಕಸ ಜತ್ತ ತಕ್ಕ ನಿಯಂತ್ರಣದವರುಕ ಜಾಯ್ನ ಜಲಾರ್ ಹಾವ್ ಕಶಿ ಪ್ರತಿಸಾದ ದಿತ್ತ ಹಜ್ಜೇರ್ಕ ಜ್ಞಾಯ್ ನಿಯಂತ್ರಣದವರು ಜತ್ತ ತೋ ಪ್ರತಿಸಾದೂಚಿ ಅಮ್ಗೆಲ್ ಶಕ್ತಿ. ಖಂಚೇ ಪರಿಸ್ಥಿತಿ ಅಂತೂ ಸ್ವಯಂ ನಿರ್ವಹಣೆ ವಿಷಯ ಅಂತೂ ಕೆಲ್ಲಲೆ ಹೇ ಸಂಭಾಷಣ ತುಮ್ಕ ಉಜ್ವಾಡ್ದಿವೋ

0: ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
1: ಇದೀಗ ಕನ್ನಡ ಚಿತ್ರಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಗೀತಾ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಧ್ವನಿಯಾಗಿರುವ ಗೀತೆ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಇಳಯರಾಜಾ.

ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ, ಒಬ್ಬರನ್ನೊಬ್ಬರು ಕೊಲ್ಲೋಷ್ಟು ಆಕ್ರೋಶ. ಹೀಗಿದ್ರು ಆ ಪ್ರೇಮಿಗಳು ಹೆದರಲಿಲ್ಲ. ದಿನ ರಾತ್ರಿ ಊರೆಲ್ಲ ಮಲಗಿದ ಮೇಲೆ ಹಗ್ಗದ ಸೇತುವೆ ಮೇಲೆ ಇಬ್ಬರು ಸೇರ್ತಿದ್ರು.

0: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಈಗ ಕೇಳೋಣ ರಂಗನಾಯಕಿ ಚಿತ್ರದ ಗೀತೆ. ಜಯತ್ರಿಂದನ್ ಮತ್ತು ಎಸ್ಪಿ ಶೈಲಜಾ ಹಾಡಿರುವ ಈ ಗೀತೆಯ ಸಾಹಿತ್ಯ ವಿಜಯ ನರಸಿಂಹ ಅವರದು. ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ಈಗ ಕೇಳೋಣ ಇಂದ್ರಜಿತ್ ಚಿತ್ರದ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಬಿಆರ್ ಛಾಯಾ ಹಾಡಿರುವ ಗೀತೆ. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿದೆ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ್ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಮುಂದೆ ಕೇಳೋಣ ಅವಳ ಹೆಜ್ಜೆ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಧ್ವನಿಯಾಗಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಜಿ ಉದಯಶಂಕರ್ ಅವರದು, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಮುಂದೆ ಕೇಳೋಣ. ಬಿಳಿಗಿರಿಯ ಬನದಲ್ಲಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಹಾಡಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಜಿ ಉದಯಶಂಕರ್ ಅವರದು, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಮುಂದೆ ಕೇಳೋಣ ಮರೆಯದ ಹಾಡು ಚಿತ್ರಕ್ಕಾಗಿ ಎಸ್ ಜಾನಕಿ ಮತ್ತು ಆರ್ ಎನ್ ಜೆ ಗೋಪಾಲ್ ಹಾಡಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಮತ್ತು ಸಂಗೀತ ಜಿ ಕೆ ವೆಂಕಟೇಶ್ ಅವರದು.

0: ಎಸ್ ಜಾನಕಿ ಧ್ವನಿಯಾಗಿರುವ ಈ ಗೀತೆಯೊಂದಿಗೆ ಕನ್ನಡ ಚಿತ್ರಗೀತೆಗಳ ಪ್ರಸಾರ ಇಲ್ಲಿಗೆ ಮುಗಿಯಿತು. 10:30ಕ್ಕೆ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಲಿರುವಿರಿ. ಆಕಾಶವಾಣಿ ಮಂಗಳೂರು.
1: ರೀಡ್ ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆಕಾಶವಾಣಿ ಮಂಗಳೂರು ಇಂದಿನ ಕರ್ನಾಟಕ.

ಸಾಂಪ್ರದಾಯಿಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಟಿಆರ್ ಮಹಾಲಿಂಗಂ ಅವರಿಂದ ವೇಣುವಾದನ ಕೇಳುವಿರಿ. ಪಕ್ಕವಾದ್ಯದಲ್ಲಿ ಸಹಕಾರ ವಾಯೊಲಿನ್ ಎಆರ್ ಕೃಷ್ಣಮೂರ್ತಿ, ಮೃದಂಗ ಕೆ ಹರಿಶ್ಚಂದ್ರನ್, ಘಟಂ ಟಿವಿ ವಾಸನ್. ಈಗ ಕೇಳೋಣ ಶಿವೇ ಪಾಹಿ ಮಾಮ್.

0: ಅವರಿಂದ ವೇಣುವಾದನ ಕೇಳಿದ್ರಿ. ಪಕ್ಕವಾದ್ಯದಲ್ಲಿ ಸಹಕಾರ ಆಯ್ಲಿನ್ ಎಆರ್ ಕೃಷ್ಣಮೂರ್ತಿ, ಮೃದಂಗ ಕೆ ಹರಿಶ್ಚಂದ್ರನ್, ಘಟಂ ಟಿವಿ ವಾಸನ್. ಆಕಾಶವಾಣಿ ಮಂಗಳೂರು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆಕಾಶವಾಣಿ ಮಂಗಳೂರು ಇದೀಗ ಹಿಂದಿ ಚಿತ್ರಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಲೋಫರ್ ಚಿತ್ರಕ್ಕಾಗಿ ಮೊಹಮ್ಮದ್ ರಾಫಿ ದನಿಯಾಗಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಆನಂದ್ ಪಕ್ಷಿಯವರದು, ಸಂಗೀತ ನೀಡಿದ್ದಾರೆ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್.

ಮುಂದೆ ಕೇಳೋಣ ದಾಯಿ ಅಕ್ಷರ್ ಪ್ರೇಮ್ಗೆ ಚಿತ್ರಕ್ಕಾಗಿ ಅನುರಾಧ ಪೌತ್ವಾಲ್ ಮತ್ತು ಬಾಬುಲ್ ಸುಪ್ರಿಯೋದನಿಯರೊಗಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಸಮೀರ್ ಅವರದು, ಸಂಗೀತ ನೀಡಿದ್ದಾರೆ ಜತಿನ್ ಲಲಿತ್.

ಈಗ ಕೇಳೋಣ ಆಜಾದ್ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಅವರು ಸಂಗಡಿಗರೊಂದಿಗೆ ಹಾಡಿರುವ ಗೀತೆ. ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಆರ್ ಡಿ ಬರ್ಮನ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ ಹಾಗಾದ್ರೆ ಆ ಫೀಸು ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಈಗ ಕೇಳೋಣ ಹತ್ಯಾರ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ದನಿಯಾಗಿರುವ ಗೀತೆ. ಪ್ರವೀಣ್ ಭಾರದ್ವಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಆನಂದ್ ರಾಜ್ ಆನಂದ್.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ?
2: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಫೀಸು ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
4: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಕಿಲಾಡಿ ಚಿತ್ರಕ್ಕಾಗಿ ಅಭಿಜಿತ್ ಮತ್ತು ಆಶಾ ಭೋಸ್ಲೆ ಧ್ವನಿಯಾಗಿರುವ ಗೀತೆ. ದೇವ್ ಕೊಹ್ಲಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜತಿನ್ ಲಲಿತಾ.

0: ಆಕಾಶವಾಣಿ ಮಂಗಳೂರು ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದರೆ ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೇ, ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ ಹೀಗಿವೆ. ಬೆಳಗಿನ ಪ್ರಸಾರದಲ್ಲಿ 6:10 ವಂದನಾ ಭಕ್ತಿಗೀತೆಗಳು, 6:30 ಚಿಂತನ, ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಅವರಿಂದ ತತ್ವಪದ 6:40, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ಶಿಲ್ಪಾ ಸೂರಜ್, 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ, 7:45 ರಾಗರಂಜನಿ ಕನ್ನಡ ಚಿತ್ರಗೀತೆಗಳು, 8:30 ಪ್ರಾಯೋಜಿತ ಕಾರ್ಯಕ್ರಮ ಜುಲೇಖಾ ಎನಪೋಯ ಆರೋಗ್ಯ ಸಂಪದ ವಿಷಯ ಸ್ತನದ ಕ್ಯಾನ್ಸರ್. ಭಾಗವಹಿಸುವವರು ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್, ಪ್ರಾಯೋಜಕರು ಜುಲೇಖಾ ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆನ್ಕಾಲಜಿ. 9:05 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ನಾಯಕ್ ಎಕೆ ಶಂಕರ್ ಪರಿಕಲ್ಪನೆ ಮತ್ತು ಪ್ರಸ್ತುತಿ, ನೂತನ ಯಸ್ ಕಥಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 9:30 ಭಾವಗಾನ ತಿಂಗಳ ಹಾಡು, ರಚನೆ ಕೊಳಚಪ್ಪೆ ಗೋವಿಂದ ಭಟ್, ಸಂದೀಪ್ ಆರ್ ಬಳ್ಳಾಲ್ ಅವರ ಸಂಗೀತ ಸಂಯೋಜನೆಯಲ್ಲಿ ಹಾಡಿದವರು ಜೇಸನ್ ಲೋಪೋ. 9:40 ಗಾಂಧಿ ಸ್ಮೃತಿ. ಸುಗಮ ಸಂಗೀತ, 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ತುಳು ಕಾರ್ಯಕ್ರಮ ಪೂ ಪನ್ನೀರ್, ಪುಂಜೋಲಿಗಾದ ಕಾರ್ಯಕ್ರಮ, ಸುಮನಾ ಆರ್ ಎ ಮಾಮಂಜೂರು ಬೊಕ್ಕ ಕೂಟದ ಕ್ಲಿಡ್ದ ಕಾರ್ಯಕ್ರಮ ವೈವಿಧ್ಯ. 11:00 ವನಿತಾ ವಾಣಿ, 11:30 ಹಿಂದಿ ಚಿತ್ರಗೀತೆಗಳು, 12:05 ವನಿತಾ ವಿಹಾರ, 12:35 ಆರೋಗ್ಯ ಸಂಚಿಕೆಯಲ್ಲಿ ಅಂಡವಾಯು ಅಥವಾ ಹರ್ನಿಯ, ಈ ಕುರಿತು ಡಾಕ್ಟರ್ ಸುಶ್ರುತಾ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಸುಜಾತ ಎಫ್ ತಳ್ವಾರ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ಒಂದು ಗಂಟೆ 10 ನಿಮಿಷಕ್ಕೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಯೋಗೀಶ್ ಎಂಎನ್. ಇದು ಆಕಾಶವಾಣಿ ಚಿತ್ರದುರ್ಗದ ಕೇಂದ್ರದ ಕೊಡುಗೆ. 1:20 ಸ್ವರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಇಂದು ವಿಶ್ವನಾಥ್ ಅವರು ಹಾಡಿರುವ ವಚನಗಳನ್ನು ಆಲಿಸಲಿರುವಿರಿ. 1:30 ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 2:15 ಹಿಂದಿ ಚಿತ್ರಗೀತೆಗಳು, 2:40 ಕನ್ನಡ ಚಿತ್ರಗೀತೆಗಳು. ಸಂಜೆ 5:00 ಕುಂದಸಿರಿ ಯಕ್ಷಗಾನ ಹವ್ಯಾಸಿ ಕಲಾವಿದರು ಗೊಂಬೆ ಆಟ ಕಲಾವಿದರಾದ ಶಂಕರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಶೋಭಿತ. 5:30 ಸಿನಿಮಾ ಎಕ್ಸ್ಪ್ರೆಸ್ ಬಾಲಿವುಡ್ ನಟಿ ಮಾಧುರಿ ದೀಕ್ಷಿತ್ ವಿಶೇಷ ಪ್ರಸ್ತುತಿ ಕಶ್ಯಪ್ ಪುತ್ತೂರು. ಇವು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. ಆಕಾಶವಾಣಿ ಮಂಗಳೂರು. ಈಗ ಸಮಯ 11:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: This is Akashvani, the news read by Navanita Adhikari Srivastava.